ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಿಲಯದ ಈ ದಿನದ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ಈ ದಿನ 1948 ಶಕವರ್ಷ ಜ್ಯೇಷ್ಠ ಮಾಸದ 16ನೇ ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 6ನೇ ತಾರೀಖು ಶನಿವಾರ. ಈಗ ಸಮಯ 5:58. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಂಡಮಾನ್ ದ್ವೀಪದ ಪೂರ್ವ ಕರಾವಳಿಯ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ವಿಜಯಪುರಂ 3 ಪ್ರದೇಶದಲ್ಲಿ ವ್ಯಾಪಕ ನೈಸರ್ಗಿಕ ಅನಿಲ ಪತ್ತೆಯಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಪ್ರಕಟಿಸಿದ್ದಾರೆ. ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಶಿರ್ ಖನಾನ್ 3 ದಿನಗಳ ಭಾರತ ಭೇಟಿಗಾಗಿ ನವದೆಹಲಿಗೆ ನಿನ್ನೆ ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಶಿಶಿರ್ ಅನಲ್ ಆಗಮಿಸಿದ್ದು, ಇಂದು ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಕೂಡ್ಲಿಗಿಯಲ್ಲಿ 4 ಕೆರೆಗಳ ಪುನಶ್ಚೇತನ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಅವರು ಚಿಕ್ಕಜೋಗಿಹಳ್ಳಿಯಲ್ಲಿ ಸ್ಥಳೀಯ ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಸಂವಾದ ನಡೆಸಿದರು. 2026 UGCET ಪರೀಕ್ಷೆಯ ಫಲಿತಾಂಶ ಇಂದು ಪ್ರಕಟವಾಗಲಿದ್ದು, ಮಧ್ಯಾಹ್ನ 2 ಗಂಟೆಗೆ ಇಲಾಖೆಯ ವೆಬ್ಸೈಟ್ನಲ್ಲಿ ಫಲಿತಾಂಶ ಲಭ್ಯವಾಗಲಿದೆ ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ತಿಳಿಸಿದೆ. ಬೆಂಗಳೂರಿನ ನ್ಯೂ BEL ರಸ್ತೆಯಲ್ಲಿ ಜಲಮಂಡಳಿಯ ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಂಡಿದ್ದು, ಪುನಶ್ಚೇತನ ಕಾರ್ಯವನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ಹಾಗೂ ಪಾದಚಾರಿ ಮಾರ್ಗದಲ್ಲಿರುವ ಪೈಪ್ಗಳನ್ನು ಕೂಡಲೇ ತೆರವುಗೊಳಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಜಲಮಂಡಳಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪಟ್ಟಣದ 9ನೇ ತರಗತಿ ವಿದ್ಯಾರ್ಥಿ ಯಶ್ ಮಧಾಳೆ ಗುಜರಾತ್ನ ವಡ್ನಗರದಲ್ಲಿ ಮುಂದಿನ ತಿಂಗಳ 19-25 ನಡೆಯಲಿರುವ ರಾಷ್ಟ್ರಮಟ್ಟದ ಪ್ರೇರಣಾ ಉತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ರಾಜ್ಯದ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ. ವಿಶ್ವ ಪರಿಸರ ದಿನದ ಅಂಗವಾಗಿ ನೈಋತ್ಯ ರೈಲ್ವೆ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ 750 ಹೆಚ್ಚು ಸಸಿಗಳನ್ನು ನೆಡಲಾಯಿತು. ಭಾರತ 18 ವರ್ಷದೊಳಗಿನವರ ಪುರುಷರ ಏಷ್ಯಾ ಹಾಕಿ ಕಪ್ನ ಫೈನಲ್ ಪ್ರವೇಶಿಸಿದೆ. ಪ್ರಶಸ್ತಿಗಾಗಿ ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು ಎದುರಿಸಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಸುಪ್ರಭಾತ, ಗುಡ್ ಮಾರ್ನಿಂಗ್. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಇದೀಗ ನಾದೋಪಾಸನೆ ಕೇಳುತ್ತೀರಿ. 7:15 ಶುಭೋದಯ ಕರ್ನಾಟಕ. ಕನ್ನಡ ರತ್ನಭಂಡಾರ ಭಾವಗೀತೆ ಚಿತ್ರಗೀತೆಗಳನ್ನು ಶುಭೋದಯ ಕರ್ನಾಟಕದಲ್ಲಿ ಆಲಿಸಬಹುದು. ಇಂದಿನ ವಿಶೇಷ 9:00 to 10:00. 10:02 ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು. 11:30 ಕಲಾಭಾರತಿ. 12:05 ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು, ನಿಮ್ಮ ಮಾತು, ನಮ್ಮ ಹಾಡು, ಕರೆಗೊಂದು ಹಾಡು. 1:20 ಸಂದೇಶ ನಮಗೆ, ಸಂಗೀತ ನಿಮಗೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು, ಸಂದೇಶಾಧಾರಿತ ಗೀತೆಗಳನ್ನು ಆಲಿಸುವಿರಿ. ಚಿತ್ರತಾನ 2:40. 4:00 to 5:00 ಪರಿಮಳ, ಮುಕ್ತ ಮಾತು, ಮಧುರ ಗಾನ. 5:05 ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. 6:02 ಸೇಫ್ ಡ್ರೈವ್ ಗಾನ ಭಜಾನ. 5:00 to 6:00 ಅವಧಿಯಲ್ಲಿ ನ್ಯಾಯವಾಣಿ ಹಾಗೂ ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ಕೇಳಬಹುದು. 6:55 ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:07

ನಿಮಿಷಕ್ಕೆ ಆಕಾಶ ಬುಟ್ಟಿ ಕಗ್ಗದ ಸಿರಿ ಕಾರ್ಯಕ್ರಮಗಳನ್ನು ಆಲಿಸಬಹುದು. 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ. ಇಂದು ಚಂದನದ ಗೊಂಬೆ ಚಿತ್ರದ ಧ್ವನಿವಾಹಿನಿಯನ್ನು ಕೇಳಬಹುದು. ಪ್ರೇಮ ನಿನಾದ ಪ್ರಣಯ ಗೀತೆಗಳು 10:02, 9:15 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾದೋಪಾಸನೆ

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾದೋಪಾಸನೆ ಕೇಳ್ತಾ ಇದ್ದೀರಿ. ನುಡಿಮುತ್ತಿನೊಂದಿಗೆ ನಾದೋಪಾಸನೆ.

ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ನಿಧಾನಗತಿಯ ಯಶಸ್ಸು ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ನಿಧಾನಗತಿಯ ಯಶಸ್ಸು ವ್ಯಕ್ತಿತ್ವವನ್ನು ರೂಪಿಸುತ್ತದೆ, ಆದರೆ ವೇಗದ ಯಶಸ್ಸು ಅಹಂಕಾರವನ್ನು ನಿರ್ಮಿಸುತ್ತದೆ. ಹೇಗೆಂದರು ರತನ್ ಟಾಟಾ.

ಕೆಲವೊಂದು ಸಲ ನಮ್ಮ ತಪ್ಪು ಇಲ್ಲದಿದ್ದರೂ ನಾವು ರಾಜಿಯಾಗಿ ಬಿಡುತ್ತೇವೆ. ಯಾಕೆ? ಅದು ನಮ್ಮ ಬಲಹೀನತೆ ಅಲ್ಲ, ನಮ್ಮ ಅಹಂ ಬಿಟ್ಟು ನಮ್ಮ ನಡುವಿನ ಸಂಬಂಧಕ್ಕೆ ನಾವು ನೀಡುವ ಅತಿ ಅಮೂಲ್ಯ ಬೆಲೆ. ಕುವೆಂಪು.

ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಸಾವಿಗೆ ನಾ ಹೆದರುವುದಿಲ್ಲ, ಸಾವಿಗೆ ನಾ ಹೆದರುವುದಿಲ್ಲ. ಯಾಕೆಂದರೆ ನಾ ಇರೋ ತನಕ ಅದು ಬರುವುದಿಲ್ಲ, ಅದು ಬಂದಾಗ ನಾ ಇರೋದಿಲ್ಲ. ಸಾವಿಗೆ ನಾ ಹೆದರುವುದಿಲ್ಲ ಯಾಕಂದ್ರೆ ನಾ ಇರೋ ತನಕ ಅದು ಬರುವುದಿಲ್ಲ, ಅದು ಬಂದಾಗ ನಾ ಇರೋದಿಲ್ಲ. ಹೀಗೆಂದವರು ದರಾ ಬೇಂದ್ರೆ.

0: ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳಿದಿರಿ. ಸಮಯ 7 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2025-26 ಹಣಕಾಸು ವರ್ಷದಲ್ಲಿ ಸಾಧಿಸಲಾದ 7.7% ಜಿಡಿಪಿ ಅಭಿವೃದ್ಧಿ ದರ ಹಾಗೂ 4ನೇ ತ್ರೈಮಾಸಿಕದಲ್ಲಿ ಸಾಧಿಸಲಾದ 7.8% ಬೆಳವಣಿಗೆ ದರ ಭಾರತದ ಪಾರಂಪರಿಕ ಬಲವನ್ನು ಪ್ರತಿಫಲಿಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ತಂತ್ರಜ್ಞಾನ ಆಧಾರಿತ ದಕ್ಷಗಡಿ ನಿರ್ವಹಣಾ ಯೋಜನೆಯನ್ನು ಮುಂದಿನ ವರ್ಷ 7-8 ಸೂಕ್ಷ್ಮ ಪ್ರದೇಶಗಳಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ತರಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತ್ರಿಪುರಾದಲ್ಲಿ ನಿನ್ನೆ ಹೇಳಿದ್ದಾರೆ. ದೇಶದ ಪ್ರಯಾಣಿಕ ವಾಹನ ಮಾರುಕಟ್ಟೆ ಮೇ ತಿಂಗಳಿನಲ್ಲಿ ಸುಮಾರು 440,000 ಘಟಕಗಳ ಮಾರಾಟವನ್ನು ದಾಖಲಿಸಿದೆ ಎಂದು ಕೇಂದ್ರ ವಾಣಿಜ್ಯೋದ್ಯಮ ಖಾತೆ ಸಚಿವ ಪಿಯೂಷ್ ಗೋಯಲ್ ಸಾಮಾಜಿಕ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ವಿದೇಶಾಂಗ ವ್ಯವಹಾರ ಸಚಿವಾಲಯದ ಆಶ್ರಯದಲ್ಲಿ ನಿನ್ನೆ ರಾತ್ರಿ 11ನೇ ಬ್ರಿಕ್ಸ್ ವಿದೇಶ ನೀತಿ ಸಂವಾದ ನಡೆಯಿತು. ಬ್ರಿಕ್ಸ್ ದೇಶಗಳ ನೀತಿ ಯೋಜನಾ ಮುಖ್ಯಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಸ್ತುತ ಜಾಗತಿಕ ವಿದ್ಯಮಾನ, ಸಹಕಾರ ಹಾಗೂ ಸುಸ್ಥಿರತೆಯ ಬಗ್ಗೆ ಸಮಾಲೋಚನೆ ನಡೆಸಿದರು. ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಜಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ತನ್ನ ಉನ್ನತ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದೆ.

ಸಾಂಪ್ರದಾಯಿಕ ಮತ್ತು ಹಾನಿಕಾರಕ ಖನಿಜ ತೈಲಕ್ಕೆ ಪರ್ಯಾಯವಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡಬಲ್ ನ್ಯಾಚುರಲ್ ಎಸ್ಟರ್ ಆಯಿಲ್ಗೆ ಬದಲಾಯಿಸಿದೆ. ದೇಶದ ರಕ್ಷಣಾ ಸಿದ್ಧತೆಯನ್ನು ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವ ಸಿದ್ಧತೆಯ ಭಾಗವಾಗಿ ವೈಮಾನಿಕ ದಾಳಿ ಹಾಗೂ ತುರ್ತು ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಶಿವಮೊಗ್ಗ ನಗರದಲ್ಲಿ ನಿನ್ನೆ ಅಣಕು ಪ್ರದರ್ಶನ ನಡೆಯಿತು. ಇಂಡೋನೇಷ್ಯಾದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಸುಗಿಯಾನು 3 ದಿನಗಳ ಕಾಲ ಭಾರತ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಲಿದ್ದಾರೆ. ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹಾಗೂ ಸುಗಿಯೋನೊ ಸಹ ಅಧ್ಯಕ್ಷತೆಯಲ್ಲಿ ನಾಳೆ ಭಾರತ ಇಂಡೋನೇಷ್ಯಾ ಆಯೋಗದ ಸಭೆ ದೆಹಲಿಯಲ್ಲಿ ನಡೆಯಲಿದೆ. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸುವ ಆಟಗಾರರ ಆಯ್ಕೆಗಾಗಿ ಡೆಹರಾಡೂನ್ನಲ್ಲಿ ಇಂದಿನಿಂದ ರೈಫಲ್ ಮತ್ತು ಪಿಸ್ತೂಲ್ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8 ಗಂಟೆಗೆ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.delhi-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
4: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
5: ಜಿಂದಗಿ ಪರೀಕ್ಷಾ ಕೆ ಲಿಯೆ ನಹೀ ಹೈ, ಹಮಾರೆ ಜೀವನ್ ಕೊ ಬನಾನೆ ಕೆ ಲಿಯೆ ಶಿಕ್ಷಾ ಏಕ್ ಮಾಧ್ಯಮ ಹೈ.
4: ಪರೀಕ್ಷಾ ಸೆ ಜುಡೆ ಕಿಸಿ ಭೀ ಪ್ರಶ್ನೆ ಯಾ ಸಮಸ್ಯಾ ಕೆ ಸಮಾಧಾನ ಹೇತು NCPCR ದ್ವಾರಾ ಆಯೋಜಿತ ಲೈವ್ ಸ್ಟ್ರೀಮಿಂಗ್ ಸೆಷನ್ ಮೇ ವಿಶೇಷಜ್ಞೋ ಸೆ ಸೀಧೆ ಬಾತ್ಚೀತ್ ಕರೆ, ಜೋ ಕಿ 23 ಅಪ್ರೈಲ್ ಸೆ ಲಗಾತಾರ್ ಚಲ್ ರಹೆ ಹೈ. ಅಧಿಕ ಜಾನ್ಕಾರಿ ಕೆ ಲಿಯೆ www.ncpcr.gov.in ಪರ್ ಲಾಗಿನ್ ಕರೆ.
6: ಸಮಯ 7:05, ಈಗ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರ ಅಸಮಾಧಾನ. ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ. ಜಾಗೃತಿ, ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಈಗ ವಾರ್ತೆಗಳ ವಿವರ. ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬದಲಾಗಿ ಜಲಸಂಪನ್ಮೂಲ ಖಾತೆ ನೀಡಿರುವುದಕ್ಕೆ ಅಸಮಾಧಾನಗೊಂಡಿರುವ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮಲಿಂಗಾರೆಡ್ಡಿ, ರಾಜೀನಾಮೆಯನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎನ್ನುವ ನಿರ್ಧಾರವನ್ನು ಪಕ್ಷದ ನಾಯಕತ್ವಕ್ಕೆ ಬಿಡುವುದಾಗಿ ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ನಿರಾಕರಿಸಿದ್ದು, ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದ ಅಧಿಕಾರ ವಹಿಸಿಕೊಳ್ಳುವುದಿಲ್ಲ. ಪಕ್ಷದ ವರಿಷ್ಠರು ತಮ್ಮ ಹಿರಿತನವನ್ನು ಗುರುತಿಸಬೇಕು ಹಾಗೂ ಖಾತೆ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಬಿಜಿಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಅತ್ಯಾಧುನಿಕ ಸೂಪರ್ ಸ್ಪೆಷಾಲಿಟಿ ಕೇಂದ್ರವನ್ನು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯದ 100ನೇ ವರ್ಷವಾದ 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಗುರಿ ಸಾಧನೆಗೆ ದೇಶದ ಎಲ್ಲ ನಾಗರಿಕರ ಸಹಕಾರ ಅಗತ್ಯ ಎಂದರು. ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಯುವಶಕ್ತಿಯಿಂದ ಕೂಡಿದ ಭಾರತದಲ್ಲಿ 35 ವರ್ಷಕ್ಕಿಂತ ಕಡಿಮೆ ವಯೋಮಾನದ ಶೇಕಡ 65ರಷ್ಟು ಯುವಜನರಿದ್ದಾರೆ. ಅಭಿವೃದ್ಧಿ ಮತ್ತು ಜಾಗತಿಕ ನಾಯಕತ್ವದಲ್ಲಿ ಭಾರತ ಭವಿಷ್ಯದಲ್ಲಿ ಮುಂಚೂಣಿಯಲ್ಲಿ ಇರಲಿದೆ ಎಂದು ಸಚಿವರು ಹೇಳಿದರು. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ಶಾಸಕರಾದ ಶರತ್ ಬಚ್ಚೇಗೌಡ, ಕೆ ಗೋವಿಂದರಾಜು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ 28ರಂದು ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ 28ರಂದು 1 ಸುತ್ತಿನ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಮೊದಲ ದಿನ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ಹಾಕಲಾಗುವುದು. ನಂತರ 2-3 ದಿನ ಮನೆ ಮನೆಗೆ ಭೇಟಿ ನೀಡಿ 5 ವರ್ಷದ ಮಕ್ಕಳಿಗೆ, ವಿಶೇಷವಾಗಿ ವಲಸಿಗ ಸಮುದಾಯದ ಹೆಚ್ಚು ಅಪಾಯದಂಚಿನಲ್ಲಿರುವ ಪ್ರದೇಶಗಳು ಹಾಗೂ ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಬಾಯಿಯ ಮೂಲಕ 2 ಹನಿ ಪೋಲಿಯೋ ಲಸಿಕೆ ಹಾಕಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಜಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆಪಿಟಿಸಿಎಲ್ ತನ್ನ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದ್ದ ಸಾಂಪ್ರದಾಯಿಕ ಮತ್ತು ಹಾನಿಕಾರಕ ಮಿನರಲ್ ಆಯಿಲ್ ಬದಲಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡಬಲ್ ನ್ಯಾಚುರಲ್ ಎಸ್ಟರ್ ಆಯಿಲ್ ಬಳಕೆಗೆ ಮುಂದಾಗಿದೆ. ರಾಜ್ಯದಾದ್ಯಂತ ವಿದ್ಯುತ್ ಜಾಲದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 3754 ಟ್ರಾನ್ಸ್ಫಾರ್ಮರ್ಗಳ ಪೈಕಿ ಕೆಪಿಟಿಸಿಎಲ್ ಕಾರ್ಯತಂತ್ರದ ಭಾಗವಾಗಿ 45 ಹೈ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ಗಳನ್ನು ಸಸ್ಯ ಆಧಾರಿತ ನ್ಯಾಚುರಲ್ ಎಸ್ಟರ್ ಆಯಿಲ್ನೊಂದಿಗೆ ಬದಲಾಯಿಸಲಾಗಿದೆ. ಹೊಸ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸುವ ಆರ್ಥಿಕ ಹೊರೆಯ ಬದಲಿಗೆ 15 ವರ್ಷಗಳಿಗಿಂತಲೂ ಹಳೆಯ ಟ್ರಾನ್ಸ್ಫಾರ್ಮರ್ಗಳನ್ನು ಗುರುತಿಸಿ ಅವುಗಳ ಜೀವಿತಾವಧಿ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಲಾಗುತ್ತಿದೆ. ರಾಜ್ಯದ ವಿವಿಧೆಡೆ ನಿನ್ನೆ ವಿಶ್ವ ಪರಿಸರ ದಿನವನ್ನು ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬೆಂಗಳೂರು ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ಪರಿಸರ ಸಂರಕ್ಷಣೆಗಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು, ಇಂದು ಸಾಂಕೇತಿಕವಾಗಿ ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಅತ್ಯಂತ ದೊಡ್ಡ ಜವಾಬ್ದಾರಿಗೆ ಚಾಲನೆ ನೀಡಲಾಗಿದೆ ಎಂದರು. ರಾಮನಗರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯನವರ್ ಮಾತನಾಡಿ, ಪ್ರತಿಯೊಂದು ಜೀವಿಯ ಉಳಿವಿಗೆ ಪರಿಸರ ಮುಖ್ಯವಾಗಿದ್ದು, ಪರಿಸರ ರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಅತ್ಯಗತ್ಯ ಎಂದರು. ಮಂಗಳೂರಿನಲ್ಲಿ ಆಯೋಜಿಸಿದ್ದ ಪರಿಸರದ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ಪರಿಸರ, ನೀರು, ಆಹಾರ ಶುಚಿಯಾಗಿದ್ದರೆ ಮಾತ್ರ ಜೀವ ಸಂಕುಲ ರಕ್ಷಣೆಯಾಗಲು ಸಾಧ್ಯ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಆರ್ ದೇವದಾಸ್ ಅವರು, ಪರಿಸರ ಸಂರಕ್ಷಣೆ ಕೇವಲ ಗಿಡ ನೆಡುವುದಕ್ಕೆ ಸೀಮಿತವಾಗಬಾರದು, ಅದು ನಮ್ಮ ವೈಯಕ್ತಿಕ ಸ್ವಚ್ಛತೆ ಹಾಗೂ ದಿನನಿತ್ಯದ ನಡವಳಿಕೆಯಿಂದ ಆರಂಭವಾಗಬೇಕು ಎಂದರು. ರಾಜ್ಯದ ವಿವಿಧೆಡೆ ವಿಚಾರ ಸಂಕಿರಣ, ಜಾಗೃತಿ ಕಾರ್ಯಕ್ರಮ, ಜಾಥಾ ಸೇರಿದಂತೆ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವ ಪರಿಸರ ದಿನವನ್ನು ಆಚರಿಸಿದ ವರದಿಗಳು ಬಂದಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9

0: 15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಕೀಟ ದಿನ. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಜೂನ್ 6ರಂದು ಜಗತ್ತಿನಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಕೀಟ ದಿನಕ್ಕೀಗ ಸಾರ್ಥಕ ದಶಮಾನೋತ್ಸವ. ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸುವಲ್ಲಿ ಕೀಟಗಳು ನಿರ್ವಹಿಸುವ ಪ್ರಮುಖ ಪಾತ್ರದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ, ವೈಜ್ಞಾನಿಕ ಮತ್ತು ಸಾಮಾಜಿಕವಾಗಿ ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆಯನ್ನು ಉತ್ತೇಜಿಸುವ ಗುರಿ ಹೊಂದಲಾಗಿದೆ. ಜೊತೆಗೆ ಸಣ್ಣ ಕೀಟಗಳಿಂದ ಉಂಟಾಗುವ ದೊಡ್ಡ ಬೆದರಿಕೆ ಮುಂಜಾಗ್ರತೆ ಬಗ್ಗೆಯೂ ಗಮನ ಸೆಳೆಯುವ ಉದ್ದೇಶ ವಿಶ್ವ ಕೀಟ ದಿನಾಚರಣೆಯದ್ದಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೀಟ ತಜ್ಞ ಹಾಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿಪಿ ಮಲ್ಲಾಪುರ್ ಅವರು.
2: ವಿಶ್ವ ಕೀಟ ದಿನವನ್ನು 2017ರಲ್ಲಿ ಆರಂಭಿಸಲಾಗಿದ್ದು, ಇದರ ಮುಖ್ಯ ಉದ್ದೇಶ ಕೀಟಗಳ ನಿರ್ವಹಣೆಯ ಮಹತ್ವ, ಆಹಾರ ಭದ್ರತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ. ವಿಜ್ಞಾನಿಗಳು ಇದುವರೆಗೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಕೀಟ ಜಾತಿಗಳನ್ನು ಗುರುತಿಸಿದ್ದು, 200 ಲಕ್ಷಾಂತರ ಜಾತಿಗಳನ್ನು ಗುರುತಿಸಬೇಕಾಗಿದೆ. ಪ್ರಾಣಿಯ ಜಗತ್ತಿನ ಒಟ್ಟು ಜೀವ ವೈವಿಧ್ಯದಲ್ಲಿ 75%ಕ್ಕಿಂತ ಹೆಚ್ಚು ಕೀಟಗಳೇ ಬಂದಿವೆ. ಕೇವಲ 1-3% ಕೀಟಗಳನ್ನು ಮಾತ್ರ ಕೃಷಿ ಬೆಳೆಗಳು ಮನುಷ್ಯರಿಗೆ ಅಥವಾ ಪಶುಗಳಿಗೆ ಹಾನಿ ಉಂಟು ಮಾಡುತ್ತವೆ. ಉಳಿದ ಬಹುಪಾಲು ಕೀಟಗಳು ಪ್ರಕೃತಿ ಸಮತೋಲನ ಕಾಪಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಇದಲ್ಲದೆ ಪರಭಕ್ಷಕ ಕೀಟಗಳು ಮತ್ತು ಪರಾವಲಂಬಿ ಕೀಟಗಳು ಈ ಹಾನಿಕಾರಕ ಕೀಟಗಳನ್ನು ನೇರವಾಗಿ ತಿಂದು ಅಥವಾ ಕೊಂದು ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರತಿ ಕೀಟವು ಪೀಡಕವಲ್ಲ, ಅನೇಕ ಕೀಟಗಳು ನಮ್ಮ ಮಿತ್ರರು. ಕೀಟಗಳಿಲ್ಲದೆ ಜಗತ್ತನ್ನು ಊಹಿಸುವುದು ಅಸಾಧ್ಯ. ಆದ್ದರಿಂದ ಹಾನಿಕಾರಕ ಕೀಟಗಳನ್ನು ನಿಯಂತ್ರಿಸುತ್ತಾ ಉಪಯುಕ್ತ ಕೀಟಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.
1: ದೇಶದ ರಕ್ಷಣಾ ಸಿದ್ಧತೆ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವ ಸಿದ್ಧತೆಯ ಭಾಗವಾಗಿ ಶಿವಮೊಗ್ಗ ನಗರದಲ್ಲಿ ವೈಮಾನಿಕ ದಾಳಿ ಹಾಗೂ ತುರ್ತು ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮತ್ತು ಇಲಾಖೆಗಳ ಸನ್ನದ್ಧತೆಯನ್ನು ಪರಿಶೀಲಿಸಲು ನಿನ್ನೆ ಸಂಜೆ ನಗರದ ನೆಹರು ಕ್ರೀಡಾಂಗಣದಲ್ಲಿ ಮಾಕ್ಡ್ರಿಲ್ ಅಣುಕು ಪ್ರದರ್ಶನ ಏರ್ಪಡಿಸಲಾಗಿತ್ತು. 2026ನೇ ಸಾಲಿನಲ್ಲಿ ರಾಷ್ಟಮಟ್ಟದಲ್ಲಿ ನಾಗರಿಕ ರಕ್ಷಣೆ, ವೈಮಾನಿಕ ದಾಳಿ ಮತ್ತು ಕರಾಳ ರಾತ್ರಿ ಅಣುಕು ಪ್ರದರ್ಶನ ನಡೆಸಲು ಕೇಂದ್ರ ಗೃಹ ಸಚಿವಾಲಯ ಸೂಚನೆ ನೀಡಿತ್ತು. ಜಿಲ್ಲಾ ಮಟ್ಟದಲ್ಲಿ ನಿನ್ನೆ ಈ ಪ್ರದರ್ಶನವನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಯಿತು. ಅಣುಕು ಪ್ರದರ್ಶನದ ಆರಂಭದಲ್ಲಿ ಶತ್ರುಗಳ ವಾಯುದಾಳಿಯ ಮುನ್ಸೂಚನೆ ನೀಡುವಂತೆ ಕೋಡ್ ರೆಡ್ ಎಚ್ಚರಿಕೆಯ 2 ನಿಮಿಷಗಳ ಸೈರನ್ ಮೊಳಗಿಸಿ ಸಾರ್ವಜನಿಕರನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನಿಸುವ ಪ್ರಕ್ರಿಯೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರ ಅಸಮಾಧಾನ. ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047ರ ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ. ಜಾಗೃತಿ, ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
3: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
4: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಸುಪ್ರಭಾತ ಕರ್ನಾಟಕ. ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ದಿನವಿಶೇಷ ಇಂದಿನ ಇತಿಹಾಸ ಭಾವ

0: ಗೀತೆ ಚಿತ್ರಗೀತೆ ಶುಭೋದಯ ಕರ್ನಾಟಕದಲ್ಲಿ ಕೇಳಿ ಶುಭೋದಯ ಕರ್ನಾಟಕ. ಮೊದಲು ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ
0: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಚದುರಂಗರು ನವೋದಯ ಯುಗದ ಸಂದರ್ಭದಲ್ಲಿ ಮತ್ತು ಸಾಹಿತ್ಯದ ವಿವಿಧ ಚಳವಳಿಗಳನ್ನು ಅವರು ಕಂಡವರು. ಕಾದಂಬರಿಕಾರರಾಗಿ, ಕಥೆಗಾರರಾಗಿ, ಚಲನಚಿತ್ರ ನಿರ್ದೇಶಕರಾಗಿ ಹಲವು ಪ್ರಕಾರದ ಆಸಕ್ತಿ ಅಧ್ಯಯನ ಅವರದು. ಅವರು ಹಂಚಿಕೊಂಡ ಮಾತು,
2: ನವೋದಯದವರು ಒಂದು ರೀತಿ ಒಂಥರ ಸೆಲೆಬ್ರೇಷನ್, ಜೀವನದ ಸಂತೋಷಗಳ ಕಡೆಗೆ, ಹಳೆ ಕಾಲದ ಮೌಲ್ಯಗಳ ಕಡೆಗೆ, ಹಳೆ ಮೌಲ್ಯಗಳಿಗೆ ಬಹಳ ಒತ್ತು ಕೊಡ್ತಾ ಇದ್ರು. ಒಳ್ಳೆ ಸದ್ಭಾವನೆ ಇರ್ತಕ್ಕಂಥದ್ದು, ಕುಟುಂಬ ಚೆನ್ನಾಗಿರ್ತಕ್ಕಂಥದ್ದು, ಒಂದು ಒಂದು ಆದರ್ಶದ ಜೀವನ ಬದುಕಬೇಕು ಅಂತ ಅನ್ನೋದು ಆ ಕಡೆಗೆ ಅವ್ರ ಗಮನ ಇತ್ತು. ಆದರೆ ಈ ಪ್ರಗತಿಶೀಲರು ಬಂದಾಗ ಇದು ಬರೀ ಒಂದು ಮಧ್ಯಮ ವರ್ಗದ ಕಡೆಗೆ ಇದು ಇವ್ರ ಮನಸ್ಸಿದೆ, ಕೆಳವರ್ಗದ ಜನರ ಕಡೆ ಇವ್ರ ಮನಸ್ಸಿಲ್ಲ ಅಂತಂದು ಅವ್ರ ಒತ್ತು ಕೆಳವರ್ಗ ಜನದ ಕಡೆ ಹೋಯಿತು. ಆದರೆ ಅದನ್ನು ಒಂದು ಆವೇಶದಲ್ಲಿ ಬರೆದ್ರು. ಅದನ್ನು ಒಂದು ಸಾಹಿತ್ಯವಾಗಿ, ಸಾಹಿತ್ಯದ ಒಂದು ಬಂಧದಲ್ಲಿ ಅದನ್ನು ಅವ್ರು ನೀಡಲಿಲ್ಲ ಜನಕ್ಕೆ. ಆದರೆ ಅದರಲ್ಲಿ ಏನೂ ಒಳ್ಳೇದು ಬರಲಿಲ್ಲ ಅಂತಲ್ಲ, ಆವಾಗ ಅಡಿಗರೂ ಬರೀತಿದ್ರು, ಯಾವ ನವ್ಯದ ಇದು ಏನು ಅವ್ರ ಅಧ್ವರ್ಯು ಅಂತ ಹೇಳ್ತಾರೆ, ಅವರು ಕೂಡ ಅವ್ರ ನವ್ಯದಿಂದಲೂ ಪ್ರಭಾವಿತರಾಗಿದ್ದಾರೆ ನಮ್ಮೆಲ್ಲರ ಹಾಗೆ. ಆಮೇಲೆ ಈ ಇದರಿಂದಲೂ ಪ್ರಗತಿಶೀಲ ಮೂಮೆಂಟ್ನಲ್ಲೂ ಅವರಿದ್ದರು. ಅವರ ಕಟ್ಟು ನಾವು ಕವನ ಇದೆಯಲ್ಲ, ಅದು ಅದು ಪ್ರಗತಿಶೀಲ ಅಲ್ಲದೇ ನೀನದು ಹಾಗೆ ಪ್ರಭಾವಿತರಾದವರು. ಅಲ್ಲೇ ಒಂಥರ ನವ್ಯದ ಇದು ಇದೆ ನೋಡಿ, ಯಾವ ಮೋಹನ ಮುರಳಿ, ಅಲ್ಲಿಂದ ಬಂದಾಗ ಅವರು ಈ ನವ್ಯದ ಕಡೆ ತಿರುಗಿದ್ರು. ನವ್ಯದವ್ರಿಗೆ ಏನಾಯಿತು, ಅವರಿಗೆ ಎಲ್ಲ ಅವರ ಕಾನ್ಸಂಟ್ರೇಷನ್ ಎಲ್ಲ ವ್ಯಕ್ತಿಯನ್ನು ಉತ್ತಮಗೊಳಿಸೋ ಕಡೆ ಹೋಯಿತು. ಅದರಲ್ಲೂ ಮಧ್ಯಮ ವರ್ಗದ ಕಡೆಗೆ ಅವ್ರ ಮನಸ್ಸು, ಮತ್ತೆ ಅವ್ರ ಮನಸ್ಸೆಲ್ಲ, ಯಾಕೆಂದರೆ ಅವರಿಗೆ ಇವರೆಲ್ಲ ಹೆಚ್ಚು ಜನ ಅಕಾಡೆಮಿಕ್ ರೈಟರ್ಸ್, ಅವರು ಅವರಿಗೆ ಸಾಮಾನ್ಯ ಜನರ ಸಂಪರ್ಕ ಅಷ್ಟಾಗಿರಲಿಲ್ಲ, ಮಧ್ಯಮ ವರ್ಗದ ಸಂಪರ್ಕ ಇತ್ತು. ಅದರಿಂದ ಅವರು ಅವರ ಸೀಮಿತ ಅನುಭವದಲ್ಲಿ ಅವರು ಅವರು ಹೆಚ್ಚಿಗೆ ಓದ್ಕೊಂಡಿದ್ರು, ಸೈಕಾಲಜಿಯಲ್ಲ ಓದ್ಕೊಂಡಿದ್ರು, ಅದರಿಂದ ಭಾಷೆನ ಬಹಳ ಚೆನ್ನಾಗಿ ಬಳಸೋದನ್ನು ಅವ್ರು ಕಲ್ತ್ಕೊಂಡ್ರು. ಬಹಳ ಚೂಪಾಗಿ ಬರೆದಿದ್ದಾರೆ ಅವರ ಕೆಲವು ಬರವಣಿಗೆ. ಕನ್ನಡಕ್ಕೆ ಅವರ ನಿಜವಾದ ಕಾಂಟ್ರಿಬ್ಯೂಷನ್ ಅಂತಂದರೆ ಭಾಷೆಯನ್ನು ಶ್ರೀಮಂತಗೊಳಿಸೋದು, ಚೂಪ್ ಮಾಡೋದು, ಭಾಷೆಯಲ್ಲಿ ಅನುಭವ ಒಂದು, ಅದು ಅದರ ಒಂದು ಸಾವಯವ ಶಿಲ್ಪ ಇರಬೇಕು ಅಂತ ಕರಿಬೇಕು. ಒಂದು ಒಂದು ಲೂಸ್ ಫ್ಯಾಬ್ರಿಕ್ ಆಗಿರಬಾರ್ದು ಅದು, ಅದು ಒಂದು ಒಂದು ಅದು ಅದಕ್ಕೆ ಮೌಲ್ಯ ಬರೋದು ಯಾವಾಗ ಅಂತಂದರೆ ಆ ಶಿಲ್ಪ ಒಂದು ಒಂದು ಸುಂದರವಾದ ಪರಿಪೂರ್ಣತೆಯಲ್ಲಿ ಅದು ಕಂಡಾಗ. ಭಾಷೆ ಮೇಲೆ ಮತ್ತು ಕುಸುರಿ ಕೆಲಸದ ಮೇಲೆ, ಭಾಷೆಯ ನಾಜೂಕ್ ಕೆಲಸದ ಮೇಲೆ ಹೆಚ್ಚು ಒತ್ತಿತ್ತು. ಜನಗಳಿಗೆ ಮುಟ್ಟಲಿಲ್ಲ ಅದು, ಅದು ಕೆಲವರ ಸುಶಿಕ್ಷಿತರ ಒಂದು ಅಕಾಡೆಮಿಕ್ ಸರ್ಕಲ್ಸ್ನಲ್ಲಿ ಡಿಸ್ಕಷನ್ಗೆ ಸೀಮಿತ ಆಗೋದು. ಅಂದರೆ ಅಲ್ಲಿ ಒಳ್ಳೆ ಕೃತಿಗಳು ಬರಲಿಲ್ಲ ಅಂತಲ್ಲ, ಪ್ರತಿಯೊಂದು ಮೂಮೆಂಟಲ್ಲೂ ಕೂಡ
3: ಬಹಳ ಒಳ್ಳೆ
2: ಒಳ್ಳೆ ಕೃತಿಗಳು ಬಂದೇ ಇವೆ. ಇದು ನಾ ಸ್ಥೂಲವಾಗಿ ಹೇಳುವಾಗ ನಾವು ಈ ಮಾತು ಹೇಳ್ಬೋದು, ಹೊರತು ಇಂಡಿವಿಜುವಲ್ ರೈಟರ್ಸ್ ಆಗಲಿ ಅಥವಾ ಇಂಡಿವಿಜುವಲ್ ವರ್ಕ್ಸ್ ವಿಚಾರವಾಗಿ ನಾವು ಈ ಥರ ಮಾತಾಡೋಕ್ಕಾಗೋದಿಲ್ಲ. ಎಲ್ಲ ಕಾಲದಲ್ಲೂ ಒಳ್ಳೆ ಕೃತಿಗಳು ಬಂದಿವೆ. ಕೆಲವುದ್ರಲ್ಲಿ ಹೆಚ್ಚಾಗಿ ಬಂದಿರಬಹುದು, ನವೋದಯದಲ್ಲಿ ಹೆಚ್ಚಾಗಿ ಬಂದಿರಬಹುದು, ನವ್ಯದಲ್ಲಿ ಹೆಚ್ಚಾಗಿ ಬಂದಿರಬಹುದು, ಪ್ರಗತಿಶೀಲರಲ್ಲಿ ಕಡಿಮೆ ಬಂದಿರಬಹುದು. ಆಮೇಲೆ ಬಂಡಾಯ ಮತ್ತು ದಲಿತ ಈ ಮೂಮೆಂಟಿಗೆ ಬಂದಾಗ ಅವರು ಈ ಪ್ರಗತಿಶೀಲರೇನು ಕೆಳವರ್ಗದ ಜನರನ್ನು ಮುಟ್ಟಬೇಕು ಅಂತ ಪ್ರಯತ್ನ ಮಾಡಿದ್ರು. ಅವರು ಒಂದು ರೀತಿ ಆವೇಶದಲ್ಲಿ ಅದನ್ನು ಬರೆದ್ರು. ಇವರು ಕೆಳವರ್ಗದಿಂದಲೇ ಬಂದಂಥ ಜನ ಈ ದಲಿತ ಬಂಡಾಯದ ಲೇಖಕರಾದ್ದರಿಂದ ಸ್ವಂತ ಅನುಭವದಿಂದ ಅವರು ಬರೀತಿದ್ರು. ಆದ್ದರಿಂದ ಅದು ಅವರು ಅದು ಬಹಳ ಅಥೆಂಟಿಕ್ ಆಗಿ ಅವರ ಅವರ ಅವರ ಇದನ್ನು ಉಪಯೋಗಿಸಿದ್ದಾರೆ, ಅವರು ಅವರ ಅನುಭವಗಳನ್ನು ದಾಖಲಿಸಿದ್ದಾರೆ. ಅದರಿಂದ ಇದು ಒಬ್ಬೊಬ್ಬರೂ ಅಲ್ಲೂ ಕೂಡ ಬರೆದದ್ದೆಲ್ಲ ಚೆನ್ನಾಗಿದೆ ಅಂತಲ್ಲ, ಕೆಲವು ಹಸಹಸಿಯಾಗಿ ಬರೆದಿದ್ದಾರೆ, ಅಲ್ಲೂ ಕೂಡ ಒಳ್ಳೆ ಕೃತಿ ಅನ್ನೋದು ಎಲ್ಲೋ ಬೆರಳೆಣಿಕೆಯಲ್ಲಿಷ್ಟು ಹೇಳ್ಬೋದು. ಅದನ್ನು ಎಲ್ಲ ಮೂಮೆಂಟ್ಗಳು ಹೇಳ್ಬೋದು. ನನಗೆ ಅನಿಸೋದು ಇಷ್ಟೇ, ಯಾರು ಯಾವ ಒಂದು ಧೋರಣೆಯಲ್ಲಿ ಬರೀಲಿ, ಅದು ಸಾಹಿತ್ಯವಾಗಿ ಇಲ್ಲದೆ ಹೋದರೆ ಅದು ಒಂದು ಪತ್ರಿಕಾ ವರದಿ ಆಗುತ್ತೆ ಹೊರತು ಆ ಕೃತಿ ಸಾಹಿತ್ಯವಾಗಿರಬೇಕು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ

0: ಈ ದಿನ ಕಾದಂಬರಿಕಾರರು, ಕಥೆಗಾರರು, ನಿರ್ದೇಶಕರು ಚದುರಂಗರ ಮಾತನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ ಸರ್ವರಲಿ.
0: ಕೇಳ್ತಾ ಇದ್ರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಶುಭೋದಯ ಕರ್ನಾಟಕ. ಈಗ ಭಾವಗೀತೆಗಳು. ಇಂದು ಬಿ ಆರ್ ಛಾಯಾ ಅವರು ಹಾಡಿರುವ ಕೆಲವು ಗೀತೆಗಳನ್ನು ಆಲಿಸೋಣ.

ಹೂವಿನ ಬೆಳಗು ರಂಗಿನ ಚಿತ್ರವ ಬರೆಯುತ್ತಿದೆ. ಕೋಗಿಲೆ ತಳಿರು ಸವಿದು ಇಂಪುಗಾನ ಹಾಡುತ್ತಿದೆ. ದೊಡ್ಡರಂಗೇಗೌಡರ ರಚನೆ ಕೇಳಿದಿರಿ.

0: ಪಿಆರ್ ಛಾಯಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಸಮಯ 7:35. ಈಗ ಕನ್ನಡದಲ್ಲಿ ವಾರ್ತೆಗಳು. ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. 2025-26 ಆರ್ಥಿಕ ವರ್ಷದಲ್ಲಿ ಶೇಕಡ 7.7% ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ವರ್ಷಗಳಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತನ್ನು $30 ಬಿಲಿಯನ್ಗೆ ಏರಿಸುವ ಗುರಿ, ಸಚಿವ ಪಿಯೂಷ್ ಗೋಯಲ್. ಹಾಗೂ ನವಚಂಡೀಗಢದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಆಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ. ವಾರ್ತೆಗಳ ವಿವರ. ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಹೊರತಾಗಿಯೂ 2025-26 ಆರ್ಥಿಕ ವರ್ಷದಲ್ಲಿ ದೇಶವು ಶೇಕಡ 7.7% ಬೆಳವಣಿಗೆ ದಾಖಲಿಸಿದ್ದು ಭಾರತದ ಆರ್ಥಿಕತೆಯ ಅಡಿಪಾಯ ಅಸಾಧಾರಣವಾಗಿ ಬಲಿಷ್ಠವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನಿನ್ನೆ ಸಂಜೆ ದಮನ್ನಲ್ಲಿ ಸುಮಾರು 2,970 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳ ಸರಣಿಯನ್ನು ಉದ್ಘಾಟಿಸಿದ ಬಳಿಕ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತವು ವಿಶ್ವದಲ್ಲಿಯೇ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಬಡವರಿಗೆ ಬೃಹತ್ ಮೂಲಸೌಕರ್ಯ, ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆಗಳಿಗೆ ಆದ್ಯತೆ ನೀಡುತ್ತಾ ದೇಶವು ತನ್ನ ಸುಧಾರಣಾ ಕ್ರಮಗಳೊಂದಿಗೆ ಮುಂದುವರಿಯುತ್ತದೆ ಎಂದು ಅವರು ನಾಗರಿಕರಿಗೆ ಭರವಸೆ ನೀಡಿದರು.
2: आंकड़े आए हैं, उन आंकड़ों से साफ है कि भारत की अर्थव्यवस्था की नींव कितनी मजबूत है. वर्ष 2025-26 में भारत ने 7.7% की ग्रोथ रेट हासिल की है और पिछला क्वार्टर जो 31 मार्च को खत्म हुआ उसमें भी भारत की ग्रोथ 7.8% रही है और ये दुनिया में तेज गति से ಆಗೆ ಬಡನೆ ವಾಲಿ ಬಡಿ ಇಕಾನಮಿ ಹೇ.
1: ಇಂಧನ ಕ್ಷೇತ್ರದಲ್ಲಿ ದೇಶದ ಸ್ವಾವಲಂಬನೆಯನ್ನು ಒತ್ತಿ ಹೇಳಿದ ಪ್ರಧಾನಿ, ಜಗತ್ತು ಹಸಿರು ಭವಿಷ್ಯದತ್ತ ಸಾಗುತ್ತಿದೆ, ಭಾರತವು ಪರಿಸರ ಸಂರಕ್ಷಣೆಯೊಂದಿಗೆ ಆರ್ಥಿಕ ಬೆಳವಣಿಗೆಯನ್ನು ಸಮತೋಲನಗೊಳಿಸುವ ಮೂಲಕ ಸಕ್ರಿಯವಾಗಿ ಮುನ್ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಸೂರತ್ನಲ್ಲಿ 18,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತದ ಒಟ್ಟು ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 250 ಗಿಗಾವ್ಯಾಟ್ಗಳಲ್ಲಿ ಗುಜರಾತ್ ಮಾತ್ರ 50 ಗಿಗಾವ್ಯಾಟ್ಗಳನ್ನು ಕೊಡುಗೆ ನೀಡುತ್ತದೆ. ಇದು ದೇಶದ ಹಸಿರು ಇಂಧನ ಪಾಲಿನ ನಿರ್ಣಾಯಕ 1/5 ಭಾಗವನ್ನು ಹೊಂದಿದೆ ಎಂದು ತಿಳಿಸಿದರು. ಸೌರಶಕ್ತಿಯಿಂದ ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾಕ್ಕೆ ಬದಲಾಯಿಸುವಲ್ಲಿ ಗುಜರಾತ್ ಬೃಹತ್ ಪಾತ್ರವನ್ನು ವಹಿಸಲು ಸಜ್ಜಾಗಿದೆ. ಇದು ಇಂಧನ ಸ್ವಾವಲಂಬನೆಯನ್ನು ಸಾಧಿಸಲು ಅವಶ್ಯಕವಾಗಿದೆ ಎಂದು ಪ್ರಧಾನಿ ಹೇಳಿದರು. ಸೂರತ್ನ ರೂಪಾಂತರದ ಕುರಿತು ಮಾತನಾಡಿದ ಪ್ರಧಾನಿ, ನಗರದ ಚೈತನ್ಯ ಮತ್ತು ಹಸಿರು ನಗರವಾಗಿ ಅದರ ಪರಿವರ್ತನೆಯನ್ನು ಶ್ಲಾಘಿಸಿದರು. ಕಳೆದ 12 ವರ್ಷಗಳಲ್ಲಿ ಸಾಮೂಹಿಕ ಚಳವಳಿಯಾಗಿ ಮಾರ್ಪಟ್ಟಿರುವ ಸೂರತ್ನ ವೃತ್ತಾಕಾರದ ನೀರಿನ ಆರ್ಥಿಕ ಮಾದರಿ ಮತ್ತು ತ್ಯಾಜ್ಯದಿಂದ ಸಂಪತ್ತು ಉಪಕ್ರಮವನ್ನು ಅವರು ಶ್ಲಾಘಿಸಿದರು. ಸೂರತ್ ತಲುಪಿದ ನಂತರ ಪ್ರಧಾನಿ ಮೊದಲು ಹಜೀರಾಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಕಾರ್ಯಾಚರಣೆಗಳನ್ನು ಪರಿಶೀಲಿಸಿದರು. ಭಾರತದ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಮೇಜರ್ ಅಭಿಲಾಷಾ ಬರಾಕ್ ನಿನ್ನೆ ವಿಶ್ವಸಂಸ್ಥೆಯ 2025 ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಶಾಂತಿ ಪಾಲನೆಯಲ್ಲಿ ಮಹಿಳೆಯರ ಪಾತ್ರ ಮತ್ತು ದೃಷ್ಟಿಕೋನಗಳನ್ನು ಉತ್ತೇಜಿಸಲು ಮೇಜರ್ ಅಭಿಲಾಷಾ ಬರಾಕ್ ಅವರ ಪ್ರಯತ್ನಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು 2025 ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ಪ್ರದಾನ ಮಾಡಿದ್ದಾರೆ. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಮೇಜರ್ ಬರಾಕ್ ಅವರನ್ನು ವಿಶ್ವಸಂಸ್ಥೆಯ ಶಾಂತಿಪಾಲಕರ ಅಂತಾರಾಷ್ಟೀಯ ದಿನವನ್ನು ಗುರುತಿಸುವ ಸಮಾರಂಭದಲ್ಲಿ ಗೌರವಿಸಲಾಯಿತು. ಮೇಜರ್ ಬರಾಕ್ ಓರ್ವ ಅದ್ಭುತ ಮಾದರಿ ಎಂದು ಬಣ್ಣಿಸಿದ ಆಂಟೋನಿಯೋ ಗುಟೆರಸ್, ಮಹಿಳಾ ತಂಡ ಮತ್ತು ಲಿಂಗ ಕೇಂದ್ರದ ಕಮಾಂಡರ್ ಆಗಿ ಮೇಜರ್ ಬರಾಕ್ ಅವರ ಕಾರ್ಯವನ್ನು ಶ್ಲಾಘಿಸಿದರು. ಮಹಿಳೆಯರು ಮತ್ತು ಇತರೆ ದುರ್ಬಲ ವರ್ಗಗಳ ಅಗತ್ಯಗಳು, ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಮೇಜರ್ ಬರಾಕ್ ಅವರ ಕಾರ್ಯವು ಅತ್ಯಂತ ಮಹತ್ವದ್ದಾಗಿದೆ ಎಂದರು. ಮೇಜರ್ ಬರಾಕ್ ಭಾರತೀಯ ಸೇನೆಯಲ್ಲಿ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಪೈಲಟ್ ಕೂಡ ಆಗಿದ್ದಾರೆ. 2019 ಮೇಜರ್ ಸುಮನ್ ಗವಾನಿ ಮತ್ತು 2023 ಮೇಜರ್ ರಾಧಿಕಾ ಸೇನ್ ನಂತರ ಅವರು ಈ ಪ್ರಶಸ್ತಿಯನ್ನು ಪಡೆದ ಮೂರನೇ ಭಾರತೀಯರಾಗಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಭಾರತ ತನ್ನ ಸಮುದ್ರದ ಉತ್ಪನ್ನಗಳ ರಫ್ತನ್ನು ಪ್ರಸ್ತುತ ಇರುವ 8 ಬಿಲಿಯನ್ ಅಮೆರಿಕನ್ ಡಾಲರ್ಗಳಿಂದ 30 ಬಿಲಿಯನ್ ಅಮೆರಿಕನ್ ಡಾಲರ್ಗಳಿಗೆ ಹೆಚ್ಚಿಸುವ ಗುರಿ ಇರಿಸಿಕೊಳ್ಳಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದರು. ಮೀನುಗಾರಿಕಾ ವಲಯಕ್ಕೆ ಜಾಗತಿಕ ಮಾರುಕಟ್ಟೆ ಪ್ರವೇಶವನ್ನು ವಿಸ್ತರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ಹೇಳಿದರು. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಪ್ರಾರಂಭವಾದ 2 ದಿನಗಳ ಸಮುದ್ರ ಆಹಾರ ರಫ್ತಿನ ರಾಷ್ಟೀಯ ಕಾರ್ಯಾಗಾರದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ 3.5 ವರ್ಷಗಳಲ್ಲಿ ಭಾರತ ದಾಖಲೆಯ 9 ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಪೂರ್ಣಗೊಳಿಸಿದ್ದು, ಈ ಒಪ್ಪಂದಗಳು 38 ದೇಶಗಳಲ್ಲಿ ಮಾರುಕಟ್ಟೆ ಅವಕಾಶಗಳನ್ನು ತೆರೆದಿದೆ. ಇದರಿಂದಾಗಿ ಭಾರತೀಯ ಮೀನುಗಾರಿಕೆ ಉತ್ಪನ್ನಗಳು ವಿಶ್ವಾದ್ಯಂತ ಗ್ರಾಹಕರನ್ನು ತಲುಪಲು ಅನುವು ಮಾಡಿಕೊಡುತ್ತದೆ ಎಂದು ಹೇಳಿದರು. ನಿನ್ನೆ ಪ್ರಾರಂಭವಾದ 2 ದಿನಗಳ ಕಾರ್ಯಾಗಾರ ಭಾರತದ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ ವಲಯವನ್ನು ಬಲಪಡಿಸುವುದು ಮತ್ತು ಸಮುದ್ರ ಆಹಾರ ರಫ್ತನ್ನು ಹೆಚ್ಚಿಸುವತ್ತ ಗಮನಹರಿಸುತ್ತದೆ. ಜಾಗತಿಕ ಮೀನು ಉತ್ಪಾದನೆಯಲ್ಲಿ ಭಾರತದ ಕೊಡುಗೆ 8.8%ರಷ್ಟಿದ್ದು, ಪ್ರಸ್ತುತ ಒಟ್ಟು ಉತ್ಪಾದನೆ 19.7 ಮಿಲಿಯನ್ ಟನ್ಗಳಷ್ಟಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದರು. ಆಂಧ್ರಪ್ರದೇಶ ದೇಶದಲ್ಲಿಯೇ ಅತಿ ಹೆಚ್ಚು ಮೀನು ಉತ್ಪಾದಿಸುವ ರಾಜ್ಯವಾಗಿದ್ದು, ಸುಮಾರು 5 ಮಿಲಿಯನ್ ಟನ್ ಅಥವಾ ಭಾರತದ ಮೀನು ಮತ್ತು ಸೀಗಡಿ ಉತ್ಪಾದನೆಯಲ್ಲಿ ಸುಮಾರು 40% ಕೊಡುಗೆ ನೀಡುತ್ತದೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಶಿರ್ ಖನಾಲ್ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ.ಎಸ್.ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಶಿಶಿರ್ ಖನಾಲ್ ಆಗಮಿಸಿದ್ದು, ಇಂದು ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ಧಿ ಸಹಕಾರ ಕುರಿತಂತೆ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ನೈಋತ್ಯ ಮುಂಗಾರು ಕೇರಳಂನಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9:00 ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪುರಂ, ಕೋಸಿಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು, ನಾಳೆಯೂ ಮಲಪುರಂ, ಕೋಸಿಕೋಡ್ ಮತ್ತು ವಯನಾಡ್ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯದ ಸಾಧ್ಯತೆಯನ್ನು ಗಮನದಲ್ಲಿರಿಸಿಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಮತ್ತು ಸಮುದ್ರಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು ಮಂಗಳವಾರದವರೆಗೆ ಕೇರಳಂ, ಲಕ್ಷದ್ವೀಪ ಮತ್ತು ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ನೀಡಲಾಗಿದೆ. ನವಚಂಡೀಗಢದ ಮುಲ್ಲನಪುಲದಲ್ಲಿರುವ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ ನಡೆಯಲಿದೆ. ಭಾರತ 2018 ಮೊದಲ ಬಾರಿಗೆ ಅಫ್ಘಾನಿಸ್ತಾನ ವಿರುದ್ದ ಮೊದಲ ಟೆಸ್ಟ್ ಪಂದ್ಯ ಆಡಿತ್ತು. ಉಭಯ ತಂಡಗಳ ನಡುವೆ 8 ವರ್ಷಗಳ ನಂತರ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದ್ದು, ಭಾರತ ತಂಡವನ್ನು ನಾಯಕ ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಆರಂಭವಾಗಲಿದೆ. 2027 ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31ರವರೆಗೆ ಸಲ್ಲಿಸಬಹುದಾಗಿದ್ದು, ಮಾರ್ಚ್ 15 ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳು ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2025-26 ಆರ್ಥಿಕ ವರ್ಷದಲ್ಲಿ 7.7% ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ವರ್ಷಗಳಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತನ್ನು $30 ಬಿಲಿಯನ್ಗೆ ಏರಿಸುವ ಗುರಿ ಸಚಿವ ಪಿಯೂಷ್ ಗೋಯಲ್. ಹಾಗೂ ನವ ಚಂಡೀಗಢದ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
6: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
7: ಹಾಗೆ ಹೇಳು ಮತ್ತೆ.
6: ನಿರ್ಮಾ ಶುದ್ಧ ಉಪ್ಪು.
8: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲಾ ಗುಣ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:46, ಶುಭೋದಯ ಕರ್ನಾಟಕದಲ್ಲಿ ಬಿಆರ್ ಛಾಯಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ.

ಭವದ ಮಾಯೆ ಅಡಗುವಂತೆ ಅಹಂಕಾರ ಕರಗುವಂತೆ ನಿನ್ನ ಗಾನ ರಾಗದ ಅನುರಾಗ ಜೀವ ತುಂಬಲಿ ಅನುಗಾಲವು. ಪೋತಿ ನರಸಿಂಹಾಚಾರ್ ವಿರಚಿತ ಕವನ ಕೇಳಿದಿರಿ.

ನಿನ್ನ ಕನಸುಗಳಲ್ಲಿ ಮುಳುಗಿ ಹೋದೆನೋ ನಾನು, ಎತ್ತಿ ಕಾಪಾಡುವವರು ಯಾರೋ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆ ಕೇಳಿದಿರಿ.

0: ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ನಾನು. ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆ ಕೇಳಿದಿರಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳಲ್ಲಿ ಈ ದಿನ ಬಿ ಆರ್ ಛಾಯಾ ಅವರು ಹಾಡಿದ ಕೆಲವು ಹಾಡುಗಳನ್ನು ಆಲಿಸಿದಿರಿ. ಸಮಯ 8 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2027 ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31ರವರೆಗೆ ಸಲ್ಲಿಸಬಹುದಾಗಿದೆ. ಮಾರ್ಚ್ 15 ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳು ಮತ್ತು ಶಿಫಾರಸುಗಳನ್ನು ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಜೂನ್ ತಿಂಗಳವರೆಗೆ ದೇಶಾದ್ಯಂತ 9.42 ಲಕ್ಷಕ್ಕೂ ಹೆಚ್ಚು ರೈತರು ಖೇತ್ ಬಚಾವೋ ಅಭಿಯಾನಕ್ಕೆ ಒಳಪಟ್ಟಿದ್ದಾರೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಸಮತೋಲಿತ ರಸಗೊಬ್ಬರ ಬಳಕೆ, ಮಣ್ಣು ಫಲವತ್ತತೆ ಹೆಚ್ಚಿಸುವುದು ಮತ್ತು ರೈತರಲ್ಲಿ ಸುಸ್ಥಿರ ಕೃಷಿ ಅಭ್ಯಾಸಗಳನ್ನು ಪ್ರೋತ್ಸಾಹಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ. ರಾಜ್ಯಸಭೆಗೆ ಇದೇ 18 ನಡೆಯಲಿರುವ ಚುನಾವಣೆಗೆ ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಎಂ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆ ನಾಮಪತ್ರ ಸಲ್ಲಿಸಿದರು. ಬೆಂಗಳೂರು ಜಿಲ್ಲೆ ನಗರ ಸೇರಿದಂತೆ ವಿವಿಧ ಘಟಕಗಳಲ್ಲಿ ಖಾಲಿ ಇರುವ 3,395 ಪೊಲೀಸ್ ಕಾನ್ಸ್ಟೇಬಲ್ಗಳ ಹುದ್ದೆಗಳ ನೇಮಕಾತಿಗೆ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಜಯನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ನೈಋತ್ಯ ಮುಂಗಾರು ಕೇರಳಂನಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9ರವರೆಗೆ ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ನವಚಂಡೀಗಢದ ಮುಲ್ಲನಪುರದಲ್ಲಿರುವ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಿಗ್ಗೆ 9:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
4: ಅಗರ್ ಟೈಮ್ ಮ್ಯಾನೇಜ್ಮೆಂಟ್ ಸಿಖ್ ಲಿ ಔರ್ ಸಮಯ ಕಾ ಪ್ರೊಡಕ್ಟಿವ್ ಯೂಸ್ ಸಿಖ್ ಲಿಯಾ ತೋ ಆಪ್ ದೇಖಿಯೆ ಆಪ್ ಕಭೀ ಭೀ ಪ್ರೆಶರ್ ನಹೀ ಲಗೇಗಾ, ಥಕಾನ್ ನಹೀ ಲಗೇಗಿ.
3: ಪರೀಕ್ಷಾ ಸೇ ಜುಡೆ ಕಿಸೀ ಭೀ ಪ್ರಶ್ನ ಯಾ ಸಮಸ್ಯಾ ಕೆ ಸಮಾಧಾನ ಹೇತು NCPCR ದ್ವಾರಾ ಆಯೋಜಿತ ಲೈವ್ ಸ್ಟ್ರೀಮಿಂಗ್ ಸೆಷನ್ ಮೇ ವಿಶೇಷಜ್ಞೋ ಸೇ ಸೀಧೆ ಬಾತ್ಚೀತ್ ಕರೆ, ಜೋ ಕಿ 23 ಅಪ್ರೈಲ್ ಸೇ ಲಗಾತಾರ್ ಚಲ್ ರಹೇ ಹೈ. ಅಧಿಕ ಜಾನ್ಕಾರಿ ಕೆ ಲಿಯೆ www.ncpcr.gov.in ಪರ್ ಲಾಗಿನ್ ಕರೆ.
5: ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮದುವೆ ಚಿತ್ರದ ಗೀತೆ ಕೇಳಿದಿರಿ. ವಿ ಮನೋಹರ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಎಸ್ ಎ ರಾಜ್ಕುಮಾರ್. ಈ ದಿನ ಏನಾಯಿತು? 6 June 2026 ಇಲ್ಲಿ ನಾವಿದ್ದೀವಿ. 1999 ಭಾರತೀಯ ಟೆನ್ನಿಸ್ ಜೋಡಿ ಅಂತಲೇ ಪ್ರಖ್ಯಾತರಾದ ಲಿಯಾಂಡರ್ ಪೇಸ್ ಮತ್ತು ಮಹೇಶ್ ಭೂಪತಿ ಫ್ರೆಂಚ್ ಓಪನ್ ಗೆಲ್ಲುವ ಮೂಲಕ ಗ್ರ್ಯಾಂಡ್ ಸ್ಲಾಮ್ ಗೆದ್ದ ಮೊದಲ ಭಾರತೀಯ ಜೋಡಿ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಯಿತು. ಹಾಗೆ ಈ ದಿನ ಆಪರೇಷನ್ ಬ್ಲೂ ಸ್ಟಾರ್ June 1-10 1984 ನಡೆದದ್ದು. ಆಪರೇಷನ್ ಬ್ಲೂ ಸ್ಟಾರ್ ಇದನ್ನು ನಿಲ್ಲಿಸಲಾಯಿತು, ಅಂದರೆ ಈ ಆಪರೇಷನ್ ಬ್ಲೂ ಸ್ಟಾರ್ ನಿಲ್ಲಿಸಬೇಕು ಅನ್ನುವಂತಹ ಒಂದು ಆದೇಶದ ಮೇರೆಗೆ ನಿಲ್ಲಿಸಲು ಮಾತುಕತೆ ಆರಂಭಿಸಲಾಯಿತು. ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ, ದಿನವಿಶೇಷ ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ಶುಭೋದಯ ಕರ್ನಾಟಕದಲ್ಲಿ.

0: ಜಾಕಿ ಚಿತ್ರದ ಗೀತೆ ಕೇಳಿದಿರಿ, ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಗಳಲ್ಲಿ. ಯೋಗರಾಜ್ ಭಟ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ವಿ ಹರಿಕೃಷ್ಣ. ಇನ್ನೊಂದಷ್ಟು ಹಾಡು ಹಾಗೇ ಬರ್ತಾನೇ ಇರಬಾರದೆ, ನಮ್ಮೆಲ್ಲ ಸಂದೇಶಗಳನ್ನು ಓದ್ತಾನೇ ಇರಬಾರದೆ ಅಂತ ನೀವು ಅಂದ್ಕೊಳ್ತಾ ಇರಬಹುದು. ಆದರೆ ಸಮಯ ಹೋಗದೆ ಹಾಗೇ ನಿಂತು ಬಿಟ್ಟರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಸಮಯ ಹೋಗದೆ ಇರಬಾರದೆ ಅಂತ ನಾವು ಅಂದ್ಕೊಳ್ಬೇಕಾಗತ್ತೆ. ಸಮಯ 8:15 ಆಗಿ ಹೋಯ್ತು. ಕೇಳೋಣ ಇಂಗ್ಲಿಷ್ ವಾರ್ತೆ.
1: ಗುಡ್ ಮಾರ್ನಿಂಗ್, ಐ ಆಮ್ ಶಗುನ್ ಚೋಪ್ರಾ. ದ ಹೆಡ್ಲೈನ್ಸ್: ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅಸರ್ಟ್ಸ್ ಇಂಡಿಯನ್ ಎಕಾನಮಿ ರಿಮೇನ್ಸ್ ಎಕ್ಸೆಪ್ಷನಲಿ ಸ್ಟ್ರಾಂಗ್ ಡಿಸ್ಪೈಟ್ ಗ್ಲೋಬಲ್ ಇಕಾನಮಿಕ್ ಕ್ರೈಸಿಸ್. Reserve Bank of India eases regulatory norms for foreign portfolio investors in government securities to attract investment. More than 9.42 lakh farmers to join Khet Bachao Abhiyan for balanced fertilizer use and sustainable farming. India slams Pakistan for abusing its temporary membership of UN Security Council to peddle false narratives about Jammu and Kashmir. IMD forecasts extremely heavy rainfall in northern districts of Kerala until June 9th. And Indian Grandmaster R. Pragyanan's cricket history becomes first Indian to win Norway chess title. And now the news in detail. Prime Minister Narendra Modi has asserted that the foundation of the Indian economy remains exceptionally strong, with the nation recording a robust 7.7% growth in the fiscal year 2025-26 despite a global economic crisis. Addressing a large gathering after launching a series of developmental projects worth around 2,970 crore rupees in Daman last evening, the Prime Minister noted that India continues to be among the fastest growing economies in the world. He assured the citizens that the country will forge ahead with its reform express while prioritizing massive infrastructure development and welfare schemes for the poor.
2: वर्ष 2025-26 में भारत ने 7.7% की ग्रोथ रेट हासिल की है और पिछला क्वार्टर जो 31 मार्च को खत्म हुआ उसमें भी भारत की ग्रोथ 7.8% रही है और ये दुनिया में तेज गति से आगे बढ़ने वाली बड़ी इकोनॉमी है.
1: Earlier, Mr. Modi launched various infrastructure projects worth over 18,000 crore rupees in Surat. Addressing the gathering, the Prime Minister pointed out that out of India's total renewable energy capacity of 2

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಕೇಳ್ತಾ ಇದ್ರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ದಿನವಿಶೇಷ ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ಶುಭೋದಯ ಕರ್ನಾಟಕದಲ್ಲಿ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ, ಸಂದೇಶಗಳನ್ನು ಇನ್ನೂ ಯಾಕೆ ಓದಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಿ. ನಿಮ್ಮ ಎಲ್ಲ ಸಂದೇಶಗಳನ್ನು ನೋಡೋಣ. 8:55 ಈಗ ಸಮಯ, 8:31. ಕೆಲವರು ಕೇಳಿದಿರಿ ಇವತ್ತಿನ ಶೀರ್ಷಿಕೆ ಗಾನ ಏನು ಅಂತ. ಇವತ್ತಿನ ಶೀರ್ಷಿಕೆ ಗಾನ ಏನು ಊಹೆ ಮಾಡಿ ಈ ಗೀತೆ ಕೇಳಿ.

ನಿಶ್ಚಿತಾರ್ಥ ಚಿತ್ರದ ಗೀತೆ ಕೇಳಿದಿರಿ, ರಾಘವೇಂದ್ರ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಕೌಸ್ತುಭ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಸಾಧು ಕೋಕಿಲ. ಹೌದು, ಕೆಲವರು ಸರಿಯಾಗಿ ಊಹೆ ಮಾಡಿದಿರಿ, ಸಂಭ್ರಮ ಶೀರ್ಷಿಕೆ ಗೀತೆಗಳ ಅಂತ. ಇವತ್ತು ಸಂಭ್ರಮದ ಗೀತೆಗಳನ್ನು ಕೇಳೋಣ, ಸಂಭ್ರಮ ಶೀರ್ಷಿಕೆ ಹಾಡುಗಳು. ಇವತ್ತು 1674 ಇವತ್ತು ಅಂದರೆ ಇದೇ ದಿನ ಏನಾಯಿತು, ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ನಡೆಯಿತು. ಮಹಾರಾಷ್ಟ್ರದ ರಾಯಗಢ ಕೋಟೆಯಲ್ಲಿ ಶಿವಾಜಿ ಮಹಾರಾಜರು ಮರಾಠ ಸಾಮ್ರಾಜ್ಯದ ಮೊದಲ ಛತ್ರಪತಿಯಾಗಿ ಅಧಿಕೃತವಾಗಿ ಸಿಂಹಾಸನ ಏರಿದ ದಿನ ಇಂದು. ಈ ದಿನವನ್ನು ಶಿವರಾಜ್ಯಾಭಿಷೇಕ

ಏಕ ದಿನ ಅಂತ ಮಹಾರಾಷ್ಟ್ರದಲ್ಲಿ ಆಚರಿಸ್ತಾರೆ. ಹಾಗೆ 1947ರಲ್ಲಿ ಭಾರತ ವಿಭಜನೆ ಆಗತ್ತೆ ಅಂತ ಗೊತ್ತಾದಾಗ ಇದು ಖಚಿತ ಆದ ಮೇಲೆ ಅನೇಕ ಭಿನ್ನಾಭಿಪ್ರಾಯಗಳನ್ನು ಸೌಹಾರ್ದಯುತವಾಗಿ ನಾವು ಬಗೆಹರಿಸಿಕೊಳ್ಬೇಕು ಅಂತ ವಿಚಾರ ಮಾಡಿ ಮಹಾತ್ಮ ಗಾಂಧೀಜಿಯವರು ಮೊಹಮ್ಮದ್ ಅಲಿ ಜಿನ್ನಾ ಅವರಿಗೆ ಮನವೊಲಿಸುವ ಒಂದು ಪತ್ರವನ್ನು ಬರೆದರು. ಲಾರ್ಡ್ ಮೌಂಟ್ ಬ್ಯಾಟನ್ ಅವರಿಗೆ ಪತ್ರವನ್ನು ಬರೆದು ಜಿನ್ನಾ ಅವರ ಸಮ್ಮುಖದಲ್ಲಿ ಇದನ್ನು ಚರ್ಚೆ ಮಾಡಲು ತಿಳಿಸಲಾಯಿತು. 1947 ಜೂನ್ 6ನೇ ತಾರೀಖು. ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ ಸಂಭ್ರಮ ಶೀರ್ಷಿಕೆ ಗೀತೆಗಳು.

ಸಂಗಮ ಇದ್ರೆ ಸಂಭ್ರಮವೋ, ಸಂಭ್ರಮವೇ ಸಂಗಮವೋ. ವಿವಿಧ ಭಾರತಿ ಪ್ಲಸ್ ಶ್ರೋತೃ ಸಂಗಮ ಸಂಭ್ರಮ. ಮಣಿ ಚಿತ್ರದ ಗೀತೆ ಕೇಳಿದಿರಿ, ನಂದಿತಾ ಹಾಗೂ ರಾಜಾ ಅವರ ಧ್ವನಿಗಳಲ್ಲಿ. ಕೆ ಕಲ್ಯಾಣ್ ಅವರ ರಚನೆ ಇದು.

ಸಂಭ್ರಮ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. 8:46 ಸಮಯ. ಇವತ್ತು 2004 ಅಂದರೆ ಜೂನ್ 6 ತಮಿಳು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತ ದಿನ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಸಂಸತ್ತಿನ ಜಂಟಿ ಅಧಿವೇಶನದಲ್ಲಿ ತಮಿಳು ಭಾಷೆಯನ್ನು ಭಾರತದ ಮೊದಲ ಶಾಸ್ತ್ರೀಯ ಭಾಷೆ, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಘೋಷಣೆ ಮಾಡಿದ ದಿನ ಇಂದು. ಇದೇ ದಿನ 1981 ಬಿಹಾರದಲ್ಲಿ ಒಂದು ಭೀಕರ ರೈಲು ಅಪಘಾತ ಆಯಿತು. ರೈಲು ಜಾರಿ ಅಂದರೆ ರೈಲು ಬಾಗ್ಮತಿ ನದಿಗೆ ಉರುಳಿ ಬಿದ್ದು ಸುಮಾರು 500 ಹೆಚ್ಚು ಜನ ಪ್ರಾಣ ತೆತ್ತರು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ. ಮತ್ತಷ್ಟು ವಿಚಾರಗಳನ್ನು ತಿಳಿತಾ ಸಾಗೋಣ. ಇದು ಶುಭೋದಯ ಕರ್ನಾಟಕ.

ಸಂಭ್ರಮ ಚಿತ್ರದ ಗೀತೆ ಕೇಳಿದಿರಿ. ಚಿತ್ರ ಅವರ ಧ್ವನಿಯಲ್ಲಿ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಏಪ್ರಿಲ್ 23-24 ರಾಜ್ಯದಲ್ಲಿ ಸಿಇಟಿ ಪರೀಕ್ಷೆ ನಡೆದಿತ್ತು. ಇದರ ಫಲಿತಾಂಶ ಇಂದು ಬರಲಿದೆ. ಮಧ್ಯಾಹ್ನ 2 ಗಂಟೆ ಮೇಲೆ ವೆಬ್ಸೈಟ್ನಲ್ಲಿ ಫಲಿತಾಂಶಗಳನ್ನು ಪ್ರಕಟಿಸಲಾಗುತ್ತೆ ಅಂತ ಇಲಾಖೆ ಪ್ರಕಟಿಸಿದೆ. ಎಲ್ಲರೂ ಸಂಭ್ರಮದಲ್ಲಿ ಮುಳುಗಿರಲಿ, ಸಿಇಟಿ ಫಲಿತಾಂಶ ನಿಮ್ಮ ಮುಖದಲ್ಲಿ ಸಂಭ್ರಮ ತರಲಿ ಅಂತ ವಿದ್ಯಾರ್ಥಿಗಳಿಗೆ ಹೇಳೋಣ, ಆಶಿಸೋಣ.

ಇನ್ನು ಈ ದಿನದ ಹುಟ್ಟಿದ ಹಬ್ಬಗಳು ಏನೆಲ್ಲ ಇವೆ ಅಂತ ಹಾಗೆ ನೋಡೋದಾದರೆ, ಈ ದಿನ ಕಲಾವಿದರಾದ ಸುನೀಲ್ ದತ್ ಅವರು ಹುಟ್ಟಿದ ದಿನ 1929 ಅವರು ಜನಿಸಿದ್ದು. ನಮ್ಮ ಹೀರೋ ರಕ್ಷಿತ್ ಶೆಟ್ಟಿ ಹುಟ್ಟಿದ ದಿನ ಇಂದು 1983 ಅವರು ಜನಿಸಿದ್ದು. ಕ್ರಿಕೆಟ್ ಆಟಗಾರ ಸುನೀಲ್ ಜೋಶಿ ಅವರು ಹುಟ್ಟಿದ ದಿನ 1970. ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯ ಅವರ ಜನ್ಮದಿನ ಇಂದು 1921 ಅವರು ಜನಿಸಿದ್ದು. ಹಾಗೆ ಸಾಹಿತಿ ಲೇಖಕರು ನಾ ಡಿಸೋಜಾ ಅವರ ಜನ್ಮದಿನ 1937 ಅವರು ಹುಟ್ಟಿದ್ದು. ರಾಜಕೀಯ ಮುತ್ಸದ್ದಿ ನಮ್ಮ ಮುಖ್ಯಮಂತ್ರಿಗಳಾಗಿದ್ದವರು ಎಸ್ಆರ್ ಬೊಮ್ಮಾಯಿ ಅವರ ಜನ್ಮದಿನ ಇಂದು 1924 ಅವರು ಜನಿಸಿದ್ದು. ಭಾವನಾ ರಾವ್ ಅವರ ಜನ್ಮದಿನ, ಕಲಾವಿದೆ ಭಾವನಾ ರಾವ್ ಅವರ ಜನ್ಮದಿನ ಇಂದು. ಸ್ವಾತಂತ್ರ್ಯ ಹೋರಾಟಗಾರ ಗುಡ್ಲೆಪ್ಪ ಹಳ್ಳಿಕೇರಿ ಅವರ ಜನ್ಮದಿನ ಇಂದು 1906 ಅವರು ಜನಿಸಿದ್ದು. ಇದೆಲ್ಲ ಸರಿ, ಇವತ್ತು 95 ಬದುಕಿ ಬಾಳಿದ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಹುಟ್ಟಿದ ದಿನ. ಮಾಸ್ತಿ ಅವರ ಹುಟ್ಟಿದ ದಿನವೂ ಇಂದೇ, ಅವರು ನಿರ್ಗಮಿಸಿದ್ದು ಕೂಡ ಇದೇ ದಿನ. ಅವರು ಹುಟ್ಟಿದ್ದು 6 June 1891, ಅವರು ನಿರ್ಗಮಿಸಿದ್ದು 6 June 1986. ಮಾಸ್ತಿ ಕನ್ನಡದ ಆಸ್ತಿ.

ಸಂಭ್ರಮ ಶೀರ್ಷಿಕೆ ಗೀತೆಗಳನ್ನು ಕೇಳಿದ್ರಿ. ಸಂಭ್ರಮ ಸಂಭ್ರಮ ಅಂದರೆ ನಮ್ಮ ಶ್ರೋತೃಗಳಿಗೆ ಸಂಭ್ರಮ ಯಾವಾಗಪ್ಪ ಅಂದರೆ ಸಂದೇಶಗಳನ್ನು ಓದಿದರೆ. ಆಗಲೇ 8:55 ಅಂದ್ರೆ 57:58 ಹತ್ತತ್ರಕ್ಕೆ ಬಂತು, ಇನ್ನೂ ನಮ್ಮ ಸಂದೇಶಗಳನ್ನು ತಗೊಳ್ಳಿಲ್ವಲ್ಲ, ಬೆಳಗ್ಗೆಯಿಂದ ಯಾಕೆ ನೀವು ಸಂದೇಶಗಳನ್ನು ಓದಲೇ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಿ. ನಿಮ್ಮ ಸಂಭ್ರಮ ಈಗ ಶುರು. ಸಂಧ್ಯಾ ಮೋಹನ್ ಅವರು ಆರ್ಎಂ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಇವತ್ತಿನ ಸಂಭ್ರಮದ ಗೀತೆಗಳು ಚೆನ್ನಾಗಿತ್ತು, ಹಾಗೆ ಬೆಳಗ್ಗೆ ಪ್ರಸಾರವಾದ ನುಡಿಮುತ್ತುಗಳು ಇಷ್ಟ ಆಯಿತು ಅಂತ ಹೇಳಿದ್ದೀರಿ. ರಮೇಶ್ ಭಟ್ ಮತ್ತು ಸಂಧ್ಯಾ ಮೋಹನ್ ಅವರು ನಾದೋಪಾಸನೆ ನುಡಿಮುತ್ತು ಇಷ್ಟ ಆಯಿತು ಅಂತಾರೆ. ನಮ್ಮ ಶ್ರೋತೃ 060 ಪದ್ಮನಾಭ ಶುಕ್ರ ಮೂಡಲಪಾಳ್ಯ ಕಲಬುರಗಿಯಿಂದ, ಎಚ್ಬಿ ಜಯರಾಮ್ ಅವರು ರಾಜಾಜಿನಗರದಿಂದ, ಚದುರಂಗ ಅವರ ಹೆಸರು ಸುಬ್ರಹ್ಮಣ್ಯ ರಾಜು ಅರಸು, ಸರ್ವಮಂಗಳ ಉಯ್ಯಾಲೆ ಚಲನಚಿತ್ರಗಳಾಗಿವೆ, ಇವರ ಧ್ವನಿ ನಾವು ಕೇಳಿರಲಿಲ್ಲ, ಕೇಳಿ ತುಂಬ ಖುಷಿಯಾಯಿತು ಅಂತಾರೆ ರಾಜಾಜಿನಗರದ ಜಯರಾಮ್. ಅನುದಿನದ ಸಂಗಾತಿ ವಿವಿಧ ಭಾರತಿ, ವಿವಿಧ ಭಾರತಿ ಬಿಟ್ಟು ನಾವಿಲ್ಲ, ಇದೆಯೇ ನಮಗೆ ಸಂಭ್ರಮ ಅಂತಾರೆ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ. ನಮ್ಮೆಲ್ಲರ ಮುಂದಿನ ಸಾರ್ಥಕ ಜೀವನಕ್ಕೆ ದಾರಿದೀಪವಾಗತ್ತೆ ನಿಮ್ಮ ನುಡಿಮುತ್ತುಗಳು, ನಾವು ಕೂಡ ನುಡಿಮುತ್ತು ಕಳಿಸ್ತೀವಿ ಅಂತಾರೆ ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ. ನಮೋ ಭೂತನಾಥ ಗೀತೆ ಕೇಳಿದ್ವಿ, ಇಷ್ಟ ಆಯಿತು, ಎಷ್ಟು ಕಾಲ ಆಗಿತ್ತು ಹರಿಶ್ಚಂದ್ರ ಚಿತ್ರದ ಗೀತೆಗಳನ್ನು ಕೇಳಿ ಅಂತ ಚಂದ್ರಮುಖಿ ಐಟಿಐ ಲೇಔಟ್ನಿಂದ ಹೇಳಿದರೆ, ಈ ಗೀತೆಗಳು ವಿಶೇಷವಾಗಿ ಪಿ ಲೀಲಾ ಮತ್ತು ಘಂಟಸಾಲ ಅವರ ಭಕ್ತಿಗೀತೆಗಳ ಪ್ರಸಾರ ಇಷ್ಟ ಆಯಿತು ಅಂತಾರೆ ಉಷಾ ಗೋಪಾಲ್ ಕತ್ತಿರಿಗುಪ್ಪೆಯಿಂದ. ಬಾಗಲಕೋಟೆ ಜಿಲ್ಲೆ ವನಹಟ್ಟಿಯಿಂದ ಅಂಕುಶ್, ದೀಪಾ, ಗುಮಟಿ ಮತ್ತು ಮನೆಯವರು. ಕಲಿಯುಗದಲ್ಲಿ ಹರಿನಾಮ ಗೀತೆ ತುಂಬ ಇಷ್ಟ ಆಯಿತು ಅಂತಾರೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ. ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ನಿಯವರು, ಬೆಳಿಗ್ಗೆ ನೀಲಿ ಮಳೆಯಲ್ಲಿ ಅಂತ ಅಯ್ಯಪ್ಪನ ಗೀತೆ ಪ್ರಸಾರ ಮಾಡಿದ್ರಿ, ಇಷ್ಟ ಆಯಿತು. ಪುರಂದರದಾಸರ ಭಕ್ತಿಗೀತೆ ಕೂಡ ಇಷ್ಟ ಆಯಿತು ಅಂತ ಹೇಳಿದಿರಿ. ಎಲ್ಲ ಹಾಡುಗಳು ಇಷ್ಟ ಆಯಿತು ಅಂತಾರೆ ಚಂದುಲಾಲ್ ಅವರು. ಮಧು ಜೆ, ಜೆಸಿನಗರದ ಅರುಣಾ ಮೈತ್ರಿ, ಬೋಪ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ, ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ಟಿಆರ್ ಮಿಲ್ಲಾ ಗಣೇಶನ್ ಕೋಡ್ಲಿ ರವಿ ಅಂಜನಾನಗರದಿಂದ, ಮಂಡಿಕಲ್ ಕೃಪಾ ಅವರು, ಬೀದರ್ ಗಣೇಶ್, ಮುದ್ದಾ ಮಹೇಶ್ ಶಾಂಭವಿ ಮತ್ತು ಮನೆಯವರು, 303 ಹನುಮಂತಪ್ಪ ಮತ್ತು ಮನೆಯವರು, ಸುಜಾತ ಆರ್ ಗಣೇಶ್ ಲಿಖಿತಾ ಮತ್ತು ಮನೆಯವರು, ಕೌಸಲ್ಯ ಬನಶಂಕರಿಯಿಂದ, ಎಚ್ಬಿ ಜಯರಾಮ್. ಮೊನ್ನೆ ಅಷ್ಟೇ ನಾನು ತುಮ್ ತುಮ್ ತುಮ್ ತುಮ್ ಹಾಡನ್ನು ಹೇಳ್ಕೊತಾ ಇದ್ದೆ, ಅದೇನದು ನಿಮಗೆ ಹೇಗೆ ಅರ್ಥ ಆಯಿತು, ಪ್ರಸಾರ ಮಾಡೇ ಬಿಟ್ರಲ್ಲ ಇವತ್ತು ಅಂತಾರೆ ಮೆಲ್ಬೋರ್ನಿಂದ ಆಸ್ಟ್ರೇಲಿಯಾ ಪ್ರಸನ್ನ ಅವರು. ನಿಮಗೇನಾದರೂ ಟೆಲಿಪತಿ ಗೊತ್ತಾ ಅಂತ ಕೂಡ ಕೇಳಿದಿರಿ, ಅದು ನಿಮ್ಮ ನಮ್ಮ ಬಾಂಧವ್ಯ, ಟೆಲಿಪತಿ ಅಂತಲೂ ಕರೀಬೋದು ಪ್ರಸನ್ನ ಅವರೇ. ಅನಂತಕುಮಾರ್ ಅರಸು ಕಡಬದಿಂದ, ಹಾಗೆ ಹರೀಶ್ ಮಲ್ಲೇಶ್ವರದಿಂದ, ಗುಳೇದ ಗುಡ್ಡದಿಂದ ವಿರೂಪಾಕ್ಷ ಮತ್ತು ಮನೆಯವರು, ವಿಜಯಕುಮಾರ್ ಆರಾಧ್ಯ, ರಕ್ಷಿತಾ ಆರಾಧ್ಯ, ಪಾರ್ವತಿ ಕೇಳ್ತಾ ಇದ್ದೀವಿ ಅಂತಾರೆ ನಾಗರತ್ನ ರಾಜಾಜಿನಗರದಿಂದ. ಸಂಭ್ರಮ ಎಂಥ ಚೆನ್ನಾಗಿದೆ ಸಂಭ್ರಮ ಟೈಟಲ್ ಹಾಡುಗಳನ್ನು ಕೇಳಿ ತುಂಬ ತುಂಬ ತುಂಬ ಸಂಭ್ರಮವಾಯಿತು ಸಂತೋಷವಾಯಿತು ಅಂತಾರೆ ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರದಿಂದ. ಬೆಳಗಾವಿ ಕನ್ಬರ್ಗಿಯ ಬಸವರಾಜ್ ಕಂಬಾರ್ ಮತ್ತು ಮನೆಯವರು, ಸುಮಾರ್ ರಾವ್ ಕುವೆಂಪು ವಿಶ್ವವಿದ್ಯಾಲಯದಿಂದ. ಎಂಥ ಉತ್ತಮವಾದ ವಿಚಾರಗಳನ್ನು ತಗೊಂಡು ಕಾರ್ಯಕ್ರಮ ಪ್ರಸಾರ ಆಗುತ್ತೆ ವಿವಿಧ ಭಾರತಿನಲ್ಲಿ, ನನಗೆ ತುಂಬ ತುಂಬ ಖುಷಿಯಾಯಿತು ಅಂತಾರೆ. ಓಹೋ, ಇವತ್ತು ಸಿಇಟಿ ರಿಸಲ್ಟ್ ಅಂತ ಗೊತ್ತಿರಲಿಲ್ಲ, ಕೇಳಿ ಖುಷಿಯಾಯಿತು. ನಮ್ಮ ಸಂಬಂಧಿಕರು ಕೆಲವರು ಸಿಇಟಿ ಪರೀಕ್ಷೆ ಬರೆದಿದ್ದಾರೆ ಅಂತ ವಾಣಿಶ್ರೀ ಧಾರವಾಡದಿಂದ ಹೇಳಿದಿರಿ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಪ್ರಚಲಿತ ಮಾಹಿತಿಗಳನ್ನೂ ನೀವು ಕೊಡ್ತೀರಿ, ನಮಗೆ ತುಂಬ ಇಷ್ಟ ಅಂತಾರೆ ವಸಂತ ಅವರು. ಇನ್ನೂ ಸುಮಾರು ಸಂದೇಶಗಳು ಬರ್ತಾನೆ ಇದೆ, ನಾವು ಸಂದೇಶ ಓದೋದಕ್ಕೆ ಶುರು ಮಾಡುತ್ತಿದ್ದ ಹಾಗೆ ಹೊಸ ಹೊಸ ಸಂದೇಶಗಳು ಕೂಡ ಬರುತ್ತೆ. ಆತ್ಮೀಯ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ಅನ್ನಕ್ಕೆ ನಿಮ್ಮ ಸಂದೇಶಗಳೇ ನಮಗೆ ಸಾಕ್ಷಿ.

ಹಾಗೆ ನಾವು ನಿಮಗಾಗಿ ಅನೇಕ ವಿಚಾರಗಳನ್ನು ಪ್ರಸಾರ ಮಾಡ್ತಾ ಇರ್ತೇವೆ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಂಗಮ ಸಂಭ್ರಮ ಶೀರ್ಷಿಕೆಯ ಗೀತೆಗಳನ್ನು ಕೇಳಿದಿರಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸೋಣ, ಮುಂದಿನ ಕಾರ್ಯಕ್ರಮಕ್ಕೆ ಸಾಗೋಣ. ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್, ಸುಪ್ರಭಾತ ಕರ್ನಾಟಕ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
4: ಅಗರ್ ಟೈಮ್ ಮ್ಯಾನೇಜ್ಮೆಂಟ್ ಸಿಖ್ ಲಿ ಔರ್ ಸಮಯ ಕಾ ಪ್ರೊಡಕ್ಟಿವ್ ಯೂಸ್ ಸಿಖ್ ಲಿಯಾ ತೋ ಆಪ್ ದೇಖಿಯೆ ಆಪ್ ಕಭಿ ಭಿ ಪ್ರೆಶರ್ ನಹೀ ಲಗೇಗಾ, ಥಕಾನ್ ನಹೀ ಲಗೇಗಿ.
3: ಪರೀಕ್ಷಾ ಸೇ ಜುಡೆ ಕಿಸೀ ಭಿ ಪ್ರಶ್ನ ಯಾ ಸಮಸ್ಯಾ ಕೆ ಸಮಾಧಾನ ಹೇತು NCPCR ದ್ವಾರಾ ಆಯೋಜಿತ ಲೈವ್ ಸ್ಟ್ರೀಮಿಂಗ್ ಸೆಷನ್ ಮೇ ವಿಶೇಷಜ್ಞೋ ಸೇ ಸೀಧೆ ಬಾತ್ಚೀತ್ ಕರೆ, ಜೋ ಕಿ 23 April ಸೇ ಲಗಾತಾರ್ ಚಲ್ ರಹೇ ಹೈ. ಅಧಿಕ ಜಾನ್ಕಾರಿ ಕೆ ಲಿಯೆ www.ncpcr.gov.in ಪರ್ ಲಾಗಿನ್ ಕರೆ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ಇಂದಿನ ವಿಶೇಷ. ಇಂದಿನ ವಿಶೇಷ ಏನು? ಮೊದಲು ಇವತ್ತು ಏನೆಲ್ಲ ವಿಶೇಷಗಳಿವೆ ಅಂತ ನೋಡೋಣ. ಇವತ್ತು ಸ್ವೀಡನ್ನಲ್ಲಿ ರಾಷ್ಟ್ರೀಯ ದಿನ ಅಂತ ಆಚರಿಸ್ತಾರೆ, ಹಾಗೆ ರಷ್ಯನ್ ಭಾಷಾ ದಿನ ಅಂತ ಇವತ್ತು ಆಚರಿಸ್ತಾರೆ, ವಿಶ್ವ ಹಸಿರು ಛಾವಣಿ ದಿನ ಇವತ್ತು, ಹಾಗೆ ಕೆಲವು ರಾಷ್ಟ್ರಗಳಲ್ಲಿ ಹುಲ್ಲುಗಾವಲು ದಿನ ಅಂತ ಆಚರಿಸ್ತಾರೆ. ನಾವು ಕನ್ನಡಕ ಹಾಕೊಳ್ತೀವಿ, ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಳ್ತೀವಿ, ಅನೇಕ ಕಣ್ಣಿಗೆ ಬೇರೆ ಬೇರೆ ಸಾಧನಗಳಿಂದ ನಾವು ಉಪಯೋಗಿಸ್ತೀವಲ್ಲ, ಕಣ್ಣಿನ ಸಾಧನಗಳ ದಿನ ಇವತ್ತು ಅಂತ ಆಚರಿಸಲಾಗುತ್ತೆ. ಹಾಗೆ ಅಂತಾರಾಷ್ಟ್ರೀಯ ಟೇಬಲ್ ಟಾಪ್ ದಿನ, ಬೋರ್ಡ್ ಆಟಗಳನ್ನು ಆಡ್ತೀವಿ, ಹಾಗೆ ಕಾರ್ಡ್ ಆಟಗಳನ್ನು ಆಡ್ತೀವಿ, ಸಮುದಾಯ ಕಟ್ಟುವ ಆಟಗಳನ್ನು ನಾವು ಟೇಬಲ್ ಮೇಲೆ ಆಟ ಆಡುತ್ತೀವಲ್ಲ, ಹಾಗಾಗಿ ಅಂತಹ ಆಟಗಳು ಹೆಚ್ಚಾಗಬೇಕು, ಅಂತಹ ಸಂಗತಿಗಳನ್ನು ನಾವು ಗಮನಿಸಬೇಕು ಅನ್ನೋದಕ್ಕೆ ಆಚರಿಸೋದು ಅಂತಾರಾಷ್ಟ್ರೀಯ ಟೇಬಲ್ ಟಾಪ್ ದಿನ. ಇದರ ಸ್ಮರಣೆಯನ್ನು ಇವತ್ತು ಮಾಡಲಾಗುತ್ತೆ. ಹಾಗೆ ಸೌತ್ ಕೊರಿಯಾದಲ್ಲಿ ಇವತ್ತು ಸ್ಮಾರಕಗಳ ದಿನ ಅಂತ ಆಚರಿಸ್ತಾರೆ. ಆಯಿತು, ನಾವೀಗ ಯಾವ ವಿಚಾರವನ್ನು ತಗೊಳ್ಳೋಣ? ಇಂದಿನ ವಿಶೇಷ.

ಇವತ್ತು ವಿಶ್ವ ಕೀಟಗಳ ದಿನ. ಹೌದು, ಕೀಟಗಳ ದಿನ. ಕೀಟ ಕೀಟ ಹೊಸಕಿ ಹಾಕ್ದಂಗೆ ಹೊಸಕಾಕ್ಬಿಡ್ತೀನಿ ನಿನ್ನ ಅಂತ ಇರ್ತೀವಿ. ಕೀಟ ಅಂದರೆ ಒಂದು ರೀತಿ ಅಸಹ್ಯ ಪಟ್ಕೋತೀವಿ. ಕೀಟಗಳನ್ನು ಕಂಡ್ರೆ ಪೊರ್ಕೆ ತಗೋತೀವಿ. ಕೀಟಗಳಿಗೆ ನಿಯಂತ್ರಣ ಮಾಡಬೇಕು ಅಂತ ಏನೇನೋ ಔಷಧಿಗಳು ಉಪಚಾರಗಳನ್ನು ಮಾಡ್ತಾ ಇರ್ತೀವಲ್ಲ. ಕೀಟಗಳನ್ನು ನಾವು ಯಾಕೆ ನಿಯಂತ್ರಿಸಬೇಕು, ಹೇಗೆ ನಿಯಂತ್ರಿಸಬೇಕು, ಎಷ್ಟು, ಏನು, ಯಾಕೆ, ಹೇಗೆ

ಇವುಗಳನ್ನು ತಿಳಿದಿದ್ರೆ ಒಳ್ಳೆಯದು ಅಂತ ಅರಿವು ಮೂಡಿಸಲು ಈ ದಿನ, ಇವತ್ತು ವಿಶ್ವ ಕೀಟಗಳ ದಿನ. ಇಂದಿನ ವಿಶೇಷದಲ್ಲಿ ವಿಶ್ವ ಕೀಟಗಳ ದಿನ.

ಹೃದಯವು ಕೇಳದೆ ಬೇಲಿಯ ದಾಟಿದೆ ಗೀತೆಯನ್ನು ಕೇಳಿದ್ರಲ್ಲ, ಈ ಗೀತೆಯನ್ನು ಕಲ್ಟ್ ಚಿತ್ರದಿಂದ ಆರಿಸಲಾಗಿತ್ತು. ಲಹರಿ ಮಹೇಶ್ ಹಾಗೂ ದರ್ಶನ್ ಮೆಲವಂಕಿ ಅವರು ಹಾಡಿದ ಗೀತೆ. ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿದ್ದು, ಅನಿಲ್ ಕುಮಾರ್ ಅವರು ಬರೆದ ಗೀತೆ ಇದು. ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ. ಇವತ್ತು ವಿಶ್ವ ಕೀಟಗಳ ದಿನ. ಸರಿ, ಹಾಗಾದರೆ ಇವತ್ತಿನ ಗಾದೆ ಮಾತು ಮತ್ತು ಚಿನ್ನ ಬೆಳ್ಳಿ ಹೇಳಲಿಲ್ವಲ್ಲ ಅಂತ ಅಂದುಕೊಳ್ತಾ ಇದ್ದೀರಿ. ಆಗಲೇ ಮೂರು ಸಂದೇಶಗಳನ್ನು ಹಾಕಿದ್ದೀರಿ, ಯಾಕೆ ಹೇಳಲಿಲ್ವಲ್ಲ ಅಂತ ಹೇಳಿಬಿಡೋಣ. ಇವತ್ತು ಚಿನ್ನದ ದರ 15,572.24 ರೂಪಾಯಿ 24 ಕ್ಯಾರೆಟ್, 14,274.22 ರೂಪಾಯಿ 24 ಕ್ಯಾರೆಟ್. ಪೆಟ್ರೋಲ್ 111 ರೂಪಾಯಿ, ಡೀಸೆಲ್ 97.8, ಬೆಳ್ಳಿ 274,900 ರೂಪಾಯಿ. ಇವು ನಿನ್ನೆ ರಾತ್ರಿ ಅಂತ್ಯಗೊಂಡ ದರಗಳು. ಇನ್ನು ಇವತ್ತಿನ ಗಾದೆ ಮಾತು, ಗುಡ್ಡಕ್ಕೆ ಹಚ್ಚಡ ಹೊದಿಸೋದಕ್ಕೆ ಆಗತ್ತಾ? ಯಾವುದಾದರೂ ಕೆಲಸ ಅಸಾಧ್ಯ, ಅಯ್ಯೋ ಇದಾಗತ್ತಾ ಮಾಡೋಕ್ಕೆ ಅನ್ನುವಾಗ ಹೇಳೋ ಅಂಥ ಗಾದೆ, ಗುಡ್ಡಕ್ಕೆ ಹಚ್ಚಡ ಹೊದಿಸಲು ಸಾಧ್ಯವೇ? ಹಚ್ಚಡ ಅಂದರೆ ಬೆಡ್ಶೀಟ್ ಅಥವಾ ಒಂದು ಮೇಲೇನಾದರೂ ಮೇಲ್ ಹೊದಿಗೆ ಅಂತ ಹೇಳ್ಬೋದು. ಗುಡ್ಡಕ್ಕೆ ಹಚ್ಚಡ ಹೊದಿಸಲು ಸಾಧ್ಯವೇ? ಇದು ಇವತ್ತಿನ ಗಾದೆ ಮಾತು.

ಇವತ್ತು ವಿಶ್ವ ಕೀಟ ದಿನ, ಕೀಟಗಳ ದಿನ, ಪೆಸ್ಟ್ ಡೇ, ವರ್ಲ್ಡ್ ಪೆಸ್ಟ್ ಡೇ ಅಥವಾ ವರ್ಲ್ಡ್ ಇನ್ಸೆಕ್ಟ್ ಡೇ ಅಂತ ಹೇಳ್ತೀವಿ. ವಿಶ್ವ ಕೀಟ ದಿನ ಸಂದರ್ಭದಲ್ಲಿ ಇಂದಿನ ವಿಶೇಷ ಮಾಡ್ತಾ ಇದ್ದೀವಿ. ಪುಟ್ಟ ಜೀವಿಗಳು, ಈ ಕೀಟಗಳು ಕೆಲವು ಸಾರಿ ನಮ್ಮ ಕಣ್ಣಿಗೆ ಕಾಣಲ್ಲ, ಆದರೂ ಕೀಟಗಳು ಅಂದರೆ ನಮಗೆ ಸಿಕ್ಕಾಪಟ್ಟೆ ಭಯ. ಈ ಭೂಮಿ ಮೇಲೆ ಇರುವ ಒಟ್ಟು ಜೀವಿಗಳಲ್ಲಿ ಕೇಳಿಸ್ಕೊಳ್ಳಿ, ಈ ಭೂಮಿ ಮೇಲೆ ಇರುವ ಒಟ್ಟು ಜೀವಿಗಳಲ್ಲಿ 80% ಭಾಗ ಕೀಟಗಳದ್ದೇ ಸಾಮ್ರಾಜ್ಯ. ಅದಕ್ಕೆ ನಾವು ಕೀಟಗಳಿಗೆ ಹೆದರ್ತೀವಿ, ಹೌದಲ್ಲ?

ಮಗದೊಮ್ಮೆ ಮಗುವಾಗುವ ಆಸೆ. ಇಂಟರ್ವಲ್ ಚಿತ್ರದ ಗೀತೆ ಕೇಳಿದಿರಿ, ಸುನಿಧಿ ಗಣೇಶ್ ಹಾಗೂ ಸಿದ್ಧಾರ್ಥ ಬೆಳ್ಮಣ್ಣು ಅವರ ಧ್ವನಿಗಳಲ್ಲಿ. ಪ್ರಮೋದ್ ಮರವಂತೆ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ವಿಕಾಸ್ ವಸಿಷ್ಠ.

ಐಶ್ವರ್ಯ ಕಾರ್ತಿಕ್ ಅವರು ಹಾಡಿದ ಗೀತೆ ಕೇಳಿದಿರಿ. ಭಾವತೀರ ಯಾನ ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು ಭಾನುಪ್ರಕಾಶ್ ಜೋಯಿಸ್ ಅವರು ಬರೆದ ಗೀತೆ. ಸಂಗೀತ ನೀಡಿದವರು ಮಯೂರ್ ಅಂಬೇಕಲ್ಲು. ವಿಶ್ವ ಕೀಟಗಳ ದಿನ ಇಂದು. ಇಂದಿನ ವಿಶೇಷ ವಿಶ್ವ ಕೀಟಗಳ ದಿನ ಆಯಿತು. ಈ ಎಷ್ಟು ತರಹ ಕೀಟಗಳಿರ್ಬೋದು, 80% ಕೀಟಗಳೇ ಇವೆ ಈ ಪ್ರಪಂಚದಲ್ಲಿ. ಅಂದರೆ ಯಾವ್ಯಾವ ಥರದ ಕೀಟಗಳಿರಬಹುದು ಅಂದರೆ ಸುಮಾರು 10 ಲಕ್ಷಕ್ಕೂ, ಅಂದರೆ 1 ಮಿಲಿಯನ್ ಕೀಟಗಳ ಪ್ರಭೇದಗಳನ್ನು ಗುರುತಿಸಿದ್ದಾರೆ ವಿಜ್ಞಾನಿಗಳು. ವಿಜ್ಞಾನಿಗಳ ಪ್ರಕಾರ ನಮಗೆ ಗೊತ್ತಿಲ್ಲದ ಕೋಟ್ಯಾಂತರ ಕೀಟಗಳು, ಅಂದರೆ ಪತ್ತೇನೇ ಆಗದೇ ಇರುವಂತಹ ಕೀಟಗಳು ಭೂಮಿ ಮೇಲೆ 50 ಲಕ್ಷ ಇಂದ ಹಿಡಿದು ಸುಮಾರು 3 ಕೋಟಿ ತರಹದ ಕೀಟಗಳು, ಅಂದರೆ ವೆರೈಟೀಸ್ ಅಷ್ಟು ಇರಬಹುದು ಅಂತ ವಿಜ್ಞಾನಿಗಳು ಅಂದಾಜು ಮಾಡ್ತಾರೆ. ಪ್ರಮುಖವಾಗಿ ಕೀಟ ಪ್ರಪಂಚವನ್ನು ಒಂದಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಅಂದರೆ ಈಗ ಜೀರುಂಡೆ, ಚಿಟ್ಟೆ ಮತ್ತು ಪತಂಗ, ಕಣಜ ಮತ್ತು ಜೇನು ನೊಣಗಳು, ನೊಣ

ಟೇಕ್ ಆಫ್ ಆಗೋಗಿದೆ ಇಂದಿನ ವಿಶೇಷ. ಇವತ್ತಿನ ವಿಶೇಷ ವಿಶ್ವ ಕೀಟಗಳ ದಿನ. ಒಲವಿನ ಪಯಣ ಚಿತ್ರದ ಗೀತೆ ನೀವು ಕೇಳಿದ್ದು. ಸಾಯಿ ಸರ್ವೇಶ್ ಅವರು ಬರೆದು ಸಂಗೀತ ನೀಡಿ ಗೀತೆಯನ್ನ ಹಾಡಿದರು. ಡ್ರ್ಯಾಗನ್ ಫ್ಲೈ ಇದೆಯಲ್ಲ, ಡ್ರ್ಯಾಗನ್ ಫ್ಲೈ, ಇದಕ್ಕೆ ತುಂಬ ಕಣ್ಣುಗಳು, ತುಂಬ ತುಂಬ ತುಂಬ ಸೂಕ್ಷ್ಮ ಮತ್ತು ಬಹಳ ಪವರ್ಫುಲ್ ಕಣ್ಣುಗಳು. 360 ಡಿಗ್ರಿ ಅಂದರೆ ಒಂದು ಸರ್ಕಲ್, ಹಿಂದೆ ಮುಂದೆ ಎಲ್ಲವೂ ಅದು ನೋಡಬಲ್ಲದು. ಅದಕ್ಕೆ ಅತ್ಯಂತ ಸಣ್ಣ ಸೊಳ್ಳೆ ಅದರ ಮುಂದೆ ಹೋದರೂ ಕೂಡ ಅದು ಹಿಡಿಯಬಲ್ಲದು ಮತ್ತು ನೋಡಬಲ್ಲದು. 30,000 ಮಸೂರಗಳು ಈ ಡ್ರ್ಯಾಗನ್ ಫ್ಲೈ ಕಣ್ಣಿನಲ್ಲಿ ಇರುತ್ತೆ ಅಂತಾರೆ ವಿಜ್ಞಾನಿಗಳು. ಮತ್ತು

ಶತ್ರು ಏನಾದರೂ ದಾಳಿ ಮಾಡಿದರೆ ಸತ್ತ ಹಾಗೆ ಆಕ್ಟಿಂಗ್ ಮಾಡುವಂತಹ ಜೀರುಂಡೆಗಳು ಇವೆಯಂತೆ. ಮತ್ತು ಈ ಜೀರುಂಡೆಗಳು ಬಾಂಬ್ ತರಹ ಒಂದು ದ್ರವವನ್ನು ರಾಕೆಟ್ ತರಹ ಸಿಡಿಸಿ ಶತ್ರುವನ್ನ ಕನ್ಫ್ಯೂಸ್ ಮಾಡುತ್ತೆ ಅನ್ನೋದು ಕೂಡ ಒಂದು ಅಧ್ಯಯನ ಹೇಳುವಂಥ ಮಾತು. ಗೂಡುಗಳನ್ನು ರಕ್ಷಿಸೋದಕ್ಕೆ ಇರುವೆಗಳು ಆತ್ಮಹತ್ಯಾ ದಳವನ್ನು ಮಾಡಿಕೊಂಡಿರುತ್ತೆ ಅಂತಾರೆ. ಹೇಗೆ ಅಂದರೆ ತಮ್ಮ ಹೊಟ್ಟೆಯ ಸ್ನಾಯುಗಳನ್ನು ತೀವ್ರವಾಗಿ ಸಂಕುಚಿತಗೊಳಿಸಿ ತಮ್ಮ ದೇಹವನ್ನೇ ಅವು ಸ್ಫೋಟಿಸಿಕೊಂಡು ಅದರಿಂದ ವಿಷಕಾರಿ ದ್ರವ ಹೊರಗೆ ಬಂದು ಶತ್ರುಗಳು ಸಾಯುತ್ತವೆ. ಅಂದರೆ ಇರುವೆಗಳ ದೊಡ್ಡ ದೊಡ್ಡ ಗೂಡುಗಳು ರಕ್ಷಣೆ ಆಗುತ್ತೆ ಅಂತ. ಹೀಗೆ ತಮ್ಮ ಒಂದು ಆತ್ಮಹತ್ಯಾ ದಳ ಅನ್ನೋ ರೀತಿ ಮಾನವ ಬಾಂಬ್ ಥರ ಕೆಲಸ ಮಾಡುತ್ತೆ ಇರುವೆಗಳು. ಕೀಟ ಪ್ರಪಂಚದಲ್ಲಿ ತುಂಬ ತುಂಬ ತುಂಬ ವಿಚಿತ್ರಗಳು ಇವೆ. ಕಡ್ಡಿ ಥರ ಕೆಲವು ಕೀಟಗಳು ನಟಿಸುತ್ತೆ. ಆಮೇಲೆ ಶತ್ರು ದಾಳಿ ಮಾಡಿದರೆ ಸತ್ತೋದ ಹಾಗೆ, ಓ ಈ ಕೀಟ ಸತ್ತೋಗಿದೆ ಅಂದುಕೊಳ್ಳೋ ಹಾಗೆ ಆ್ಯಕ್ಟಿಂಗ್ ಮಾಡುತ್ತೆ ಕೆಲವು ಜೀರುಂಡೆಗಳು. ಆದರೆ ಶತ್ರು ಹೋದ ಮೇಲೆ ಪುನಃ ಅದು ಪಟಪಟ ಅಂತ ಓಡಿ ಹೋಗೋದನ್ನು ನಾವು ನೋಡಬಹುದು. ಜೀರುಂಡೆ, ಚಿಟ್ಟೆ, ಪತಂಗ, ಕಣಜ, ಜೇನುನೊಣ, ನೊಣ, ಸೊಳ್ಳೆ, ಜಿರಳೆ, ತಿಗಣೆ, ಇರುವೆ, ಹೀಗೆ ಕೀಟಗಳದು ವಿಚಿತ್ರ ಪ್ರಪಂಚ. ನಾವು ಯಾವುದನ್ನು ನಿಯಂತ್ರಿಸಬೇಕು, ಎಷ್ಟು ನಿಯಂತ್ರಿಸಬೇಕು, ಹೇಗೆ ನಾವು ಕೀಟನಾಶಕಗಳನ್ನು ಬಳಸಬೇಕು ಅನ್ನೋದರ ಬಗ್ಗೆ ಅರಿವು ಮೂಡಿಸಿಕೊಳ್ಬೇಕು. ಯಾವ ಕೀಟಗಳು ನಮಗೆ ನಿಜವಾಗಿ ಪ್ರಯೋಜನಕಾರಿಯಾಗಿವೆ, ಯಾವ ಕೀಟಗಳು ನಮಗೆ ಕಷ್ಟವನ್ನು ಕೊಡ್ತವೆ, ನಮಗೆ ತೊಂದರೆ ಕೊಡುವ ಕೀಟಗಳು ಯಾವುದು, ಇವುಗಳನ್ನು ಕೂಡ ನಾವು ಗುರುತಿಸಿಕೊಳ್ಳಬೇಕು. ಜಿರಳೆ ಮತ್ತು ಡ್ರ್ಯಾಗನ್ ಫ್ಲೈ ಇದೆರಡು ತುಂಬ ತುಂಬ ತುಂಬ ಹಳೆಯ ಜೀವಿಗಳು. ಡೈನೋಸಾರ್ ಹಳೆಯ ಜೀವಿ ಅಂತೀವಲ್ಲ, ಡೈನೋಸಾರ್ಕ್ಕಿಂತ ಮುಂಚೆ ಪ್ರಪಂಚದಲ್ಲಿ ಈ ಜಿರಳೆ ಮತ್ತು ಡ್ರ್ಯಾಗನ್ ಫ್ಲೈಗಳು ಇದ್ದವು. ಸುಮಾರು 100 ಮಿಲಿಯನ್ ವರ್ಷಕ್ಕೂ ಹಿಂದಿನಿಂದ ಇವು ಭೂಮಿಯ ಆವಾಸಿಗಳಾಗಿವೆ. ಕೇಳ್ತಾ ಇದ್ದೀರಿ, ವಿಶ್ವ ಕೀಟ ದಿನದ ಸಂದರ್ಭದಲ್ಲಿ ಒಂದಷ್ಟು ಆಸಕ್ತಿದಾಯಕ ಸಂಗತಿಗಳು ಕೀಟಗಳ ಬಗ್ಗೆ.

ಯಾವ ಮೋಹನ ಮುರಳಿ ಕರೆಯಿತೋ, ಇದೇ ಕವನವನ್ನ ನಾವು ಕೇಳಿದ್ದೇವೆ. ಈ ಕವನವನ್ನ ಬೇರೆ ರೀತಿ ಹಾಡಿದವರು ಹರಿಚರಣ್, ಬರೆದವರು ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದವರು ಅನಿಲ್ ಸಿಜೆ. ಗೀತೆ ಯಾವ ಮೋಹನ ಮುರಳಿ ಕರೆಯಿತು ಚಿತ್ರದ್ದು. ವಿಶ್ವ ಕೀಟಗಳ ದಿನ ಇಂದು. ಕೀಟಗಳ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಕೇಳ್ತಾ ಇದ್ದೀವಿ, ಹಾಗೆ ನೋಡ್ತಾ ಇದ್ದೀವಿ. ಜಿರಳೆ ಇದೆಯಲ್ಲ, ಇದು ನೀವು ತಲೆ ಕತ್ತರಿಸ್ಬಿಟ್ರೂ ಕೂಡ ಸುಮಾರು 3 ದಿನ ಅದು ಬದುಕೋದಕ್ಕೆ ಸಾಧ್ಯ ಇದೆ ಅಂತೆ. ಯಾಕೆಂದರೆ ಜಿರಳೆ ತಲೆಯ ಅಂಗಗಳಿಂದ ಉಸಿರಾಡೋದಿಲ್ಲ, ಅದು ಮೈಮೇಲಿನ ರಂಧ್ರಗಳಿಂದ, ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಅದು ಉಸಿರಾಡುತ್ತೆ. ಚಿಟ್ಟೆಗಳ ರಕ್ತದಲ್ಲಿ ಬಣ್ಣ ಇಲ್ಲ. ನಾವೀಗ ಮನುಷ್ಯರು ಹಿಮೋಗ್ಲೋಬಿನ್ನು ಅದು ಇದು ರಕ್ತ ಅಂತೆಲ್ಲ ಹೇಳ್ತೀವಲ್ಲ, ಚಿಟ್ಟೆಗಳಿಗೆ ಆ ರಕ್ತಕ್ಕೆ ಬಣ್ಣ ಇಲ್ಲ ಮನುಷ್ಯರ ಹಾಗೆ. ಹಾಗಾಗಿ ಚಿಟ್ಟೆಗಳು ಯಾವುದೇ ಕೀಟಗಳ ರಕ್ತಕ್ಕೆ ಬಣ್ಣ ಇರೋದಿಲ್ಲ ಅಂತ ಹೇಳುವಂಥ ಮಾತು. ಜೇನು ನೊಣಗಳಿಗೆ ವಿಶೇಷವಾಗಿ ಕಣ್ಣುಗಳಿರುತ್ತೆ. 3 ಕಣ್ಣುಗಳು ಮತ್ತು 5 ಕಣ್ಣುಗಳು ಜೇನು ನೊಣಗಳನ್ನು ನಾವು ನೋಡ್ತೀವಿ. ತಲೆಯ ಮಧ್ಯಭಾಗದಲ್ಲಿ 3 ಸಣ್ಣ ಕಣ್ಣುಗಳು, ಇದು ಸೂರ್ಯನ ಬೆಳಕನ್ನು ಪತ್ತೆ ಹಚ್ಚೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಅತ್ಯಂತ ಬುದ್ಧಿವಂತ ಕೀಟಗಳು ಅಂದರೆ ಕಣಜ ಮತ್ತು ಜೇನು ನೊಣಗಳು. ತುಂಬ ವ್ಯವಸ್ಥಿತವಾಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುತ್ತವೆ ಕಣಜ ಹಾಗೂ ಜೇನುಹುಳಗಳು.

ನಿಂಗೆ ಸೋತೋಗ್ಬಿಟ್ನಲ್ಲೇ ಶಿವಾನಿ ಹಾಡು ಕೇಳಿದ್ರಲ್ಲ, ಕೌಸಲ್ಯ ಸುಪ್ರಜಾರಾಮ ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು. ನಿಶಾನ್ ರಾಜ್ ಅವರು ಹಾಡಿದ ಗೀತೆ ಇದು. ಶಶಾಂಕ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಅರ್ಜುನ್ ಜನ್ಯ. ವಿಶ್ವ ಕೀಟಗಳ ದಿನ ಇವತ್ತು. ಕೀಟಗಳ ಪ್ರಪಂಚದ ವಿಸ್ಮಯಗಳನ್ನು ಹಾಗೆ ನೋಡ್ತಾ ಇದ್ವಿ. ರಾಸಾಯನಿಕಗಳನ್ನು ನಾವು ಬಳಸೋ ಮುನ್ನ ಯೋಚಿಸಬೇಕು. ಸೋತೋಗ್ಬಿಟ್ವಲ್ಲ ಅಂತ ನಾವು ಹುಲಿ, ಸಿಂಹ ಅಥವಾ ದೊಡ್ಡ ದೊಡ್ಡ ಯಾವ್ಯಾವುದೋ ಪ್ರಾಣಿಗಳಿಗೆ ಹೆದರಬೇಕಾಗಿಲ್ಲ. ಹೆದರಬೇಕಾಗಿರೋದು ಕೀಟಗಳಿಗೇನೆ. ಯಾಕೆಂದರೆ ಲಕ್ಷಾಂತರ ಜನರು ಈ ಕೀಟಗಳು ಹರಡುವ ರೋಗಗಳಿಂದ ಸಾಯುವಂಥದ್ದು. ಮತ್ತು ಕೀಟಗಳು ಆಫ್ಟರ್ ಆಲ್ ಒಂದು ಸೊಳ್ಳೆ ಥರ ಹೊಡೆದ್ಬಿಡ್ತೀನಿ ನಿನ್ನ ಅಂತ ಅನ್ಬಹುದು, ಆದರೆ ಸೊಳ್ಳೆಯಷ್ಟು ಡೇಂಜರಸ್ ಬೇರೆ ಇಲ್ಲ ಅಂತ ಹೇಳ್ತಾರೆ ವೈದ್ಯರು. ಸೊಳ್ಳೆಗಳು ಅನೇಕ ರೋಗಗಳನ್ನು ಹರಡುವಂಥದ್ದು. ಆದರೂ ಸೊಳ್ಳೆಗಳನ್ನೇ ಆಗಲಿ ಅಥವಾ ಯಾವುದೇ ಕೀಟಗಳನ್ನೇ ಆಗಲಿ ನಾವು ಕೊಲ್ಲಬೇಕಾದರೆ, ರಾಸಾಯನಿಕಗಳನ್ನು ಔಷಧಿಗಳನ್ನು ಬಳಸಬೇಕಾದರೆ ಯೋಚಿಸಬೇಕು. ಅವು ನಮ್ಮನ್ನೇ ಕೊಲ್ಲುತ್ತವೆ. ಆಹಾರದಲ್ಲಿ ಅಥವಾ ಬೆಳೆಗಳಿಗೆ ನಾವು ಕೀಟನಾಶಕಗಳನ್ನು ಬಳಸ್ತೀವಿ, ಅದು ಈಗ ನಮ್ಮನ್ನೇ ಕೊಲ್ತಾ ಇರೋದನ್ನು ಕಾಣ್ತೀವಿ. ಹಾಗಾಗಿಯೇ ವಿಶ್ವ ಕೀಟಗಳ ದಿನಕ್ಕೆ ವಿಶೇಷ ಪ್ರಾಮುಖ್ಯತೆ. ನಾವು ಎಷ್ಟು ಕೀಟನಾಶಕಗಳನ್ನು ಬಳಸಬೇಕು ಅಂತ. ಯಾಕೆಂದರೆ ಪರಿಸರ ಸಮತೋಲನಕ್ಕೆ ಕೀಟಗಳು ಅತ್ಯಂತ ಅಗತ್ಯ. ಅವು ಕೂಡ ಪರಿಸರ ಚಕ್ರದಲ್ಲಿ ತಮ್ಮದೇ ಆದ ಸ್ಥಾನವನ್ನು ನಿಭಾಯಿಸ್ತಾ ಇರ್ತವೆ.

ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಚಿತ್ರದ ಗೀತೆ ಕೇಳಿದಿರಿ. ಚೇತನ್ ನಾಯಕ್ ಅವರ ಧ್ವನಿಯಲ್ಲಿ ಮಹೇಂದ್ರ ಗೌಡ ಅವರು ಬರೆದ ಗೀತೆ. ಸಂಗೀತ ನೀಡಿದವರು ರಿಯೋ ಆಂಟೋನಿ. ಇಂದಿನ ವಿಶೇಷ ವಿಶ್ವ ಕೀಟಗಳ ದಿನ.

ಹೂವುಗಳನ್ನು ಭೇಟಿ ನೀಡಿ ಆ ಮಧುವನ್ನು ಸಂಗ್ರಹಿಸಿರುತ್ತೆ. ಪರಾಗಸ್ಪರ್ಶಕ್ಕೆ ಜೇನುಹುಳುಗಳು ಮತ್ತು ಕೀಟಗಳು ಬಹಳ ಬಹಳ ಉಪಕಾರಿ. ಮಿಂಚುಹುಳ ಅಲ್ಲಿ ಬೆಳಕು ಕೊಡುತ್ತೆ ಕತ್ತಲಲ್ಲಿ ಅಂತೆಲ್ಲ ಹೇಳ್ತೀವಲ್ಲ, ರಾಸಾಯನಿಕ ಕ್ರಿಯೆ ಮೂಲಕ ಈ ಬೆಳಕು ನಮಗೆ ಕಾಣುವಂಥದ್ದು. ವಿಷ ಸಿಡಿಸುವ ಕೀಟಗಳಿವೆ. ಪೀರಿಯೋಡಿಕಲ್ ಸಿಕಾಡಸ್ ಅನ್ನುವ ಕೀಟ, ಇದು ಭೂಮಿಯ ಒಳಗಡೆ ಮಣ್ಣು ತಿನ್ಕೊಂಡು ಬದುಕಿದ್ರೆ 13-14 ವರ್ಷ ಬದುಕುತ್ತೆ. ಆದರೆ ಭೂಮಿಯಿಂದ ಅದು ಆಚೆ ಬಂದರೆ 7 ದಿನದಲ್ಲಿ ಸಾಯುತ್ತೆ. ಜಿರಳೆಗಳು ತಲೆ ಇಲ್ಲದೆ, ಅಂದರೆ ತಲೆ ಇಲ್ಲದೆ ಅಲ್ಲ, ತಲೆಯನ್ನು ಕಟ್ ಮಾಡಿದರೂ ಕೂಡ 3 ಅಥವಾ 4 ದಿನಗಳು ಬದುಕುತ್ತೆ. ಯಾಕೆ ಅಂದರೆ ಅದು ತಲೆಯಿಂದ ಉಸಿರಾಡೋದಿಲ್ಲ, ಚರ್ಮದ ರಂಧ್ರಗಳಿಂದ ಉಸಿರಾಡತ್ತೆ. ಹೀಗೆ ಈ ಕೀಟ ಪ್ರಪಂಚದ ವಿಸ್ಮಯಗಳು ಅಪಾರ, ತುಂಬ ತುಂಬ ತುಂಬ ವಿಸ್ಮಯಗಳನ್ನು ನಾವು ಕೀಟ ಪ್ರಪಂಚದಲ್ಲಿ ನೋಡಬಹುದು. ಕೀಟಗಳು ಅಂತ ನಾವು ಇಷ್ಟೇ ತಾನೇ ಅಂತ ಕೇವಲ ಮಾಡೋದಲ್ಲ, ಅವು ಕೇವಲ ಸಣ್ಣ ಜೀವಿಗಳಲ್ಲ, ಪ್ರಕೃತಿಯ ಮಹಾಪ್ರಸಾದವನ್ನು ಮುನ್ನಡೆಸುವಂತಹ ಸೂತ್ರಧಾರಿಗಳು ಅಂತ ಹೇಳಬಹುದು. ಕೀಟಗಳನ್ನು ಭೂಮಿಯ ಸಮತೋಲನವನ್ನು ಇದು ಕಾಪಾಡುವಂಥದ್ದು. ನಾವು ತಿನ್ನೋ ಆಹಾರದಿಂದ ಹಿಡಿದು ಹೂವುಗಳ ಅಂದದವರೆಗೆ ಎಲ್ಲದರ ಹಿಂದೆ ಈ ಪುಟ್ಟ ಜೀವಿಗಳ ನಿರಂತರ ಶ್ರಮ ಇದೆ. ಹಾನಿಕಾರಕ ಕೀಟಗಳು ಕೂಡ ಇವೆ ಇಲ್ಲ ಅಂತಲ್ಲ, ಆದರೆ ನಾವು ಪರಿಸರಕ್ಕೆ ಉಪಕಾರಿಯಾದ ಕೀಟಗಳನ್ನು ಉಳಿಸ್ಕೊಳ್ಬೇಕು, ಪ್ರಕೃತಿಯ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು, ಹೌದಲ್ಲ? ವಿಶ್ವ ಕೀಟಗಳ ದಿನ ಇವತ್ತು. ಕೀಟಗಳನ್ನು ಅವು ಬದುಕಲಿ ಪಾಪ. ಪ್ರಕೃತಿಯ ಸಮತೋಲನವನ್ನು ಕಾಪಾಡೋಣ ಅಂತ ಹೇಳ್ತಾ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸೋಣ. ಆತ್ಮೀಯ ಶ್ರೋತೃ ಬಾಂಧವರೇ, ಇಂದಿನ ವಿಶೇಷ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ವಿಕೆ ಸುಮತಿ. ಸಮಯ 10 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭೂ ಗ್ಯಾರಂಟಿ ಯೋಜನೆಯಡಿ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ 52 ಸ್ಥಳಗಳಲ್ಲಿ ಇಂದು ಬೆಳಗ್ಗೆಯಿಂದ ಸಂಜೆ 5ರವರೆಗೆ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭವಾಗಲಿದೆ. ಇದೇ 28ರಂದು ರಾಜ್ಯಾದ್ಯಂತ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ದೇಶದ ರಕ್ಷಣಾ ಸಿದ್ಧತೆ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವ ಸಿದ್ಧತೆಯ ಭಾಗವಾಗಿ ಶಿವಮೊಗ್ಗ ನಗರದಲ್ಲಿ ವೈಮಾನಿಕ ದಾಳಿ ಹಾಗೂ ತುರ್ತು ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮತ್ತು ಇಲಾಖೆಗಳ ಸನ್ನದ್ಧತೆಯನ್ನು ಪರಿಶೀಲಿಸಲು ನಿನ್ನೆ ನೆಹರು ಕ್ರೀಡಾಂಗಣದಲ್ಲಿ ಅಣಕು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಮುಂದಿನ 5 ವರ್ಷಗಳಲ್ಲಿ ಭಾರತ ತನ್ನ ಸಮುದ್ರ ಉತ್ಪನ್ನಗಳ ರಫ್ತನ್ನು ಪ್ರಸ್ತುತ ಇರುವ 8 ಬಿಲಿಯನ್ ಅಮೆರಿಕನ್ ಡಾಲರ್ಗಳಿಂದ 30 ಬಿಲಿಯನ್ ಅಮೆರಿಕನ್ ಡಾಲರ್ಗಳಿಗೆ ಹೆಚ್ಚಿಸುವ ಗುರಿ ಇರಿಸಿಕೊಳ್ಳಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಜಪಾನ್ನ ಕಾಕಮಿಗಹರಾದಲ್ಲಿ ನಡೆಯಲಿರುವ ಪುರುಷರ 18 ವರ್ಷದೊಳಗಿನವರ ಏಷ್ಯಾ ಕಪ್ ಹಾಕಿ 2026ರ ಫೈನಲ್ನಲ್ಲಿ ಭಾರತ ಮತ್ತು ಜಪಾನ್ ತಂಡ ಮುಖಾಮುಖಿಯಾಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ನವ ಚಂಡೀಗಢದ ಮುಲ್ಲನಪುರದಲ್ಲಿರುವ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಹಾಗೂ ಆಫ್ಘಾನಿಸ್ತಾನ ನಡುವೆ 4 ದಿನಗಳ ಟೆಸ್ಟ್ ಕ್ರಿಕೆಟ್ ಆರಂಭವಾಗಿದ್ದು ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಒದಗಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

0: ಬಳಸೋ ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು
2: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು.

ಆರಂಭದಲ್ಲಿ ಸಂತ ತುಕಾರಾಮ್ ಚಿತ್ರದ ಗೀತೆ ಕೇಳಿದಿರಿ. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಜಿ ಸದಾಶಿವಯ್ಯ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ವಿಜಯ ಭಾಸ್ಕರ್.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಜೇನುಗೂಡು ಚಿತ್ರದ ಗೀತೆ ಕೇಳಿದಿರಿ. ಕುರು ಸೀತಾರಾಮ ಶಾಸ್ತ್ರಿಗಳ ರಚನೆ ಇದು. ಸಂಗೀತ ನೀಡಿದವರು ಎ ಕೃಷ್ಣಮೂರ್ತಿ.

ಪಿ ಸುಶೀಲಾ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಘಂಟಸಾಲ ಅವರು ಸಂಗೀತ ನೀಡಿದ ವೀರಕೇಸರಿ ಚಿತ್ರದ ಗೀತೆ ಕೇಳಿದಿರಿ.

ವೇದಾಂತ ಕಂದೊಡನೆ ತೋರುವರು ಹದಿನಾರು ದಂತ ಇದೇನೆ ವೀರ ಪುರುಷರ ಪಂಥ.

ನಿಜವೋ ಸುಳ್ಳೋ ಹೇಳಿ ಒಲವೋ ಒಗಟೋ ಉತ್ತರಿಸಿ ಪಿವಿ ಶ್ರೀನಿವಾಸ್, ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ ಕೇಳಿದಿರಿ. ಕರುಣೆಯೇ ಕುಟುಂಬದ ಕಣ್ಣು ಚಿತ್ರದಿಂದ ಗೀತೆಯನ್ನ ಆರಿಸಿದ್ದು ಜೆಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇತ್ತು. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 10:19.

ಎಚ್ಎಲ್ ನಾರಾಯಣ ರಾವ್ ಅವರು ಬರೆದ ಗೀತೆ ಕೇಳಿದಿರಿ. ಟಿ ಪದ್ಮನ್ ಅವರ ಸಂಗೀತ ನಿರ್ದೇಶನದಲ್ಲಿ ನಾಗೇಂದ್ರ ಹಾಗೂ ಸಿಎಸ್ ಸರೋಜಿನಿ ಅವರು ಹಾಡಿದ ಗೀತೆ ವಿಧಿವಿಲಾಸ ಚಿತ್ರದಿಂದ ಆರಿಸಲಾಗಿತ್ತು.

ಯಾರು ಯಾರು ನೀ ಯಾರು, ಎಲ್ಲಿರುವೆ ಬಂದು ಮುಖ ತೋರು, ಯಾಕಿಲ್ಲಿ ಜನರು ಬಂದುಳಿಯಲಾರು ಯಾಕೆ.

0: ಬಂದೆ ಯಾವೂರು.
1: ಬದುಕಿದ್ದ ಜನರು ಹೆದರೋಡುತ್ತಿದ್ರು, ಬದುಕಿದ್ದ ಜನರು ಹೆದರೋಡುತ್ತಿದ್ರು,
0: ಇನ್ನಿವರು ಹೆದರಲಾರರು.
2: ನಾಗೇಂದ್ರ ಹಾಗೂ ರಾಣಿಯವರ ಧ್ವನಿಗಳಲ್ಲಿ ರತ್ನಮಂಜರಿ ಚಿತ್ರದ ಹಾಡು ಕೇಳಿದಿರಿ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ, ಗೀತೆಯನ್ನು ಬರೆದವರು ಹುಣಸೂರು ಕೃಷ್ಣಮೂರ್ತಿಗಳು.

ಕೆಜಿ ಯೇಸುದಾಸ್ ಅವರ ಧ್ವನಿಯಲ್ಲಿ ಪ್ರೇಮಮಯಿ ಚಿತ್ರದ ಗೀತೆ ಕೇಳಿದಿರಿ. ವಿಜಯನಾರಸಿಂಹ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಆರ್ ಸುದರ್ಶನಂ.

0: ಧೂಮಕೇತು ಚಿತ್ರಕ್ಕೆಂದು ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ ಕೇಳಿದಿರಿ. ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಸಂಗೀತ ನೀಡಿದವರು ಟಿ ಜಿ ಲಿಂಗಪ್ಪ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ.
1: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
4: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಅಡ್ಡದಾರಿ ಚಿತ್ರಕ್ಕೆಂದು ಎಲ್ಲರೇಶ್ವರಿ ಅವರು ಹಾಡಿದ ಗೀತೆ ಕೇಳಿದಿರಿ. ರಾಜನ್ ನಾಗೇಂದ್ರ ಅವರ ಸ್ವರ ಕಲ್ಪನೆ ಇತ್ತು. ಗೀತೆಯನ್ನು ಬರೆದವರು ಹುಣಸೂರು ಕೃಷ್ಣಮೂರ್ತಿಗಳು.

ಅಯ್ಯಯ್ಯಯ್ಯಯ್ಯೋ, ಇವನು ಒಬ್ಬ ಕುಚೇಲ, ರಕ್ತಾಮಾಂಸ ಏನೂ ಇಲ್ಲದ ಒಣಗಿದ ಚರ್ಮದ ಚೀಲ. ಕುಡಿಸೋ ಇವನಿಗೆ ಭರ್ಜರಿಯಾದ ಬಾದಾಮಿ ಹಾಲ, ಕೂಡಲೆ ಬರಲಿ ಮೈಕೈ ತುಂಬಿ ಭೀಮನ ಬಾಹುಬಲ. ಕೊಡು ಕುಡಿ ಕುಡಿ

0: ಎಡಗಾಲ್ ಜಾಟ್ ಎಡ ಎಡ ಎಡ ಬಲಗಾಲ್ ಜಾಟ್ ಬಲ ಬಲ ಬಲ ಎಡ ಬಲ ಎಡ ಬಲ ಎರಡು ಕಾಲು ಒಟ್ಟಿಗೆ ಜಾಡ್ಸು ಯುದ್ಧ ಯುದ್ಧ.
1: ವೀರ ಸಂಕಲ್ಪ ಚಿತ್ರದ ಗೀತೆ ಕೇಳಿದಿರಿ, ಕೃಷ್ಣನ್ ಎಸ್ ಸಿ ಅವರ ಧ್ವನಿಯಲ್ಲಿ. ಹುಣಸೂರು ಕೃಷ್ಣಮೂರ್ತಿಗಳ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ರಾಜನ್ ನಾಗೇಂದ್ರ.
2: ಝಣಕು ಝಣಕು ತಕ ಝಣಕು ಝಣಕು ತಕ ಝಣಕು ಝಣಕು ತಕ ತಾತಯ್ಯ ಝಣಕು ಝಣಕು ತಕ ಝಣಕು ಝಣಕು ತಕ ಝಣಕು ಝಣಕು ತಕ ತಾತಯ್ಯ

ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆ ಕೇಳಿದಿರಿ. ಆರ್ ಸುದರ್ಶನಂ ಅವರ ರಾಗ ಸಂಯೋಜನೆಯಲ್ಲಿ ಅರುಣೋದಯ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು.

ಆರ್ ರತ್ನ ಅವರ ಸಂಗೀತ ನಿರ್ದೇಶನದಲ್ಲಿ ಸಿ ವಿ ಶಿವಶಂಕರ್ ಅವರು ಬರೆದ ಗೀತೆ ಕೇಳಿದಿರಿ. ಎಲ್ಆರ್ ಈಶ್ವರಿ ಅವರ ಧ್ವನಿಯಲ್ಲಿ ಚಿತ್ರ ನಮ್ಮ ಊರು.

0: ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ರೌಡಿ ರಂಗಣ್ಣ ಚಿತ್ರದ ಗೀತೆ ಕೇಳಿದಿರಿ. ಜಿ ಉದಯಶಂಕರ್ ಅವರು ಬರೆದ ಗೀತೆ, ಸಂಗೀತ ಸತ್ಯಂ ಅವರದು.
1: ಭಗವಂತ ಕೈ ಕೊಟ್ಟ

0: ಭಗವಂತ ಕಾಲ್ಕೊಟ್ಟ ಯಾಕೆ ಭಗವಂತ ಕಾಲ್ಕೊಟ್ಟ ನಡಿಯೋಕಂತ ಅದನ್ಯಾಕೆ ಗೆತ್ತುವೆ
1: ಪಿವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗೀತಪ್ರಿಯ ಅವರು ಬರೆದ ಗೀತೆ ಕೇಳಿದಿರಿ. ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು. ಮಣ್ಣಿನ ಮಗ ಚಿತ್ರದಿಂದ ಈ ಗೀತೆಯನ್ನು ಆರಿಸಲಾಗಿತ್ತು. ಆತ್ಮೀಯರೇ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೆಲವು ವಿಶಿಷ್ಟ ವಿಭಿನ್ನ ಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ

0: ಬಾಳಬಂಧನ ಚಿತ್ರಕ್ಕೆಂದು ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ವಿಜಯ ನರಸಿಂಹ ಅವರ ರಚನೆ ಕೇಳಿದಿರಿ. ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ನಿಜವನ್ನೇ ಹೇಳುವೆ ನಾನು ಸತ್ಯವ ನುಡಿವ ಕನ್ನಡದವನು ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸೋಣ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ಬಿ ಕೆ ಸುಮತಿಯ ನಮಸ್ಕಾರಗಳು. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2026 UGCET ಪರೀಕ್ಷೆಯ ಫಲಿತಾಂಶ ಇಂದು ಪ್ರಕಟವಾಗಲಿದ್ದು, 2 ಗಂಟೆಗೆ ಇಲಾಖೆಯ ವೆಬ್ಸೈಟ್ನಲ್ಲಿ ಫಲಿತಾಂಶ ಲಭ್ಯವಾಗಲಿದೆ ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ತಿಳಿಸಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE ಅಂಕಗಳ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿಗಳನ್ನು ಸಲ್ಲಿಸಲು ನಾಳೆಯವರೆಗೆ ದಿನಾಂಕ ವಿಸ್ತರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿದ್ಯಾರ್ಥಿಗಳು ಈಗ ಭಾನುವಾರ ಮಧ್ಯರಾತ್ರಿಯವರೆಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ಮಂಡಳಿ ತಿಳಿಸಿದೆ. ಇಂದು ವಿಶ್ವ ಕೀಟ ದಿನ. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ June 6 ಜಗತ್ತಿನಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತದೆ. ಭಾರತದ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಪೈಲಟ್ ಮೇಜರ್ ಅಭಿಲಾಷಾ ಬರಾಕ್ ನಿನ್ನೆ ವಿಶ್ವಸಂಸ್ಥೆಯ 2025 ವರ್ಷದ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದರು. ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ದಿನದ ಹಿನ್ನೆಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಛತ್ರಪತಿ ಶಿವಾಜಿ ಮಹಾರಾಜರು ಸ್ವಾಭಿಮಾನ, ಉತ್ತಮ ಆಡಳಿತ ಮತ್ತು ರಾಷ್ಟ್ರೀಯ ರಕ್ಷಣೆಗಳಲ್ಲಿ ಬೇರೂರಿರುವ ಆಡಳಿತ ವ್ಯವಸ್ಥೆಯನ್ನು ನಿರ್ಮಿಸಿದರು. ಇದು ಭಾರತೀಯ ಜನರಲ್ಲಿ ಹೊಸ ಆತ್ಮವಿಶ್ವಾಸ ತುಂಬಿತು ಎಂದು ಹೇಳಿದ್ದಾರೆ. ಓಸ್ಲೋದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಜರ್ಮನಿಯ ವಿನ್ಸೆಂಟ್ ಕೀಮರ್ ವಿರುದ್ಧ ಅಂತಿಮ ಸುತ್ತಿನ ಗೆಲುವು ಸಾಧಿಸಿ ನಾರ್ವೆ ಚೆಸ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:30 ಹಾಗೂ ಸುದ್ದಿ ಮುಖ್ಯಾಂಶಗಳು 1:00.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
3: ಇನ್ನೆಲ್ಲ ಈ ಜಲ ಈ ಮಣ್ಣು ನಮ್ಮದು.
4: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.

ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದ್ರ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. 11:04:55 ಸಮಯವಾಗಿದೆ. ಶನಿವಾರದ ಈ ಹೊತ್ತಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಒಂದಷ್ಟು ಚಂದದ ಹಾಡುಗಳನ್ನು ಆರಿಸಿ ನಿಮಗಾಗಿ ಪ್ರಸಾರ ಮಾಡಲಾಗ್ತಾ ಇದೆ. ಕಾರ್ಯಕ್ರಮದ ಮೊದಲಲ್ಲಿ ಬರ್ತಾ ಇದೆ ಸಿದ್ಲಿಂಗು ಚಿತ್ರದ ಗೀತೆ. ಅರಸು ಅಂತಾರೆಯವರ ಸಾಹಿತ್ಯ, ಅನುಪ್ ಸೀಲಿನ್ ಅವರ ಸಂಗೀತ, ಅನುರಾಧ ಭಟ್ ಹಾಡಿದ್ದಾರೆ.

ಯಾರೇ ಕೂಗಾಡಲಿ ಚಿತ್ರದ ಗೀತೆಯನ್ನ ನೀವು ಕೇಳಿದ್ರಿ. ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಗಳು, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಇತ್ತು. ನಿಂತು ನೋಡಲೇನು ಈ ಹಾಡು ಚೇತನ್ ಹಾಗೂ ಸುಮಾ ಶಾಸ್ತ್ರಿ ಅವರ ಧ್ವನಿಯಲ್ಲಿತ್ತು. ಜಯಂತ್ ಕಾಯ್ಕಿಣಿಯವರು ಬರೆದ ಗೀತೆಗೆ ವಿ ಹರಿಕೃಷ್ಣ ಅವರದ್ದೇ ಸಂಗೀತವಿತ್ತು. ಶಿಕಾರಿ ಚಿತ್ರದ ಗೀತೆಯಾಗಿತ್ತು.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ನೀವು ಕೇಳಿದ್ರಿ. ಕಳ್ಳಿ ಇವಳು ಕಳ್ಳಿ ಇವಳು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಪ್ರೇಮ್ ಅಡ್ಡ ಚಿತ್ರದ ಗೀತೆ ಕೇಳಿದ್ದು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಗೆಳತಿ ನಿನ್ನಿಂದ ಈ ಹಾಡು ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿತ್ತು. ಸಂತೋಷ್ ನಾಯಕ್ ಅವರು ಬರೆದ ಗೀತೆಗೆ ಗುರುಕಿರಣ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ರು. 102.9 FM ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 11:31 ಸಮಯ ಆಗಿದೆ. ನಿಮಗೆಲ್ಲ ಗೊತ್ತೇ ಇದೆ, 11:30 ನಾವು ಕಲಾಭಾರತಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತೇವೆ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕಲಾವಿದರ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತು, ಸಾಧ್ಯವಾದರೆ ಸಿನಿಮಾಗಳಿಂದ ಆರಿಸಿದ ಸಿನಿಮಾ ಕ್ಷೇತ್ರದವರಾಗಿದ್ದರೆ ಅವರದ್ದೇ ಸಿನಿಮಾಗಳ ಹಾಡುಗಳ ಜೊತೆಗೆ ಈ ಅರ್ಧ ಗಂಟೆಯ ಪ್ರಯಾಣ ಕಲಾಭಾರತಿ ಕಾರ್ಯಕ್ರಮ. ಇನ್ನು ಸಾಕಷ್ಟು ಜನ ಈಗಾಗಲೇ ಸಂದೇಶ ಕಳಿಸಿ ಹೇಳ್ತಾ ಇದ್ರೆ, ಇವತ್ತು ಎಷ್ಟೊಂದು ಜನರ ಬರ್ಡೇ ಇದೆ, ಇವತ್ತು ನೀವು ಯಾರ ಕಲಾಭಾರತಿ ಕಾರ್ಯಕ್ರಮವನ್ನು ಮಾಡ್ತೀರಿ, ಯಾವೆಲ್ಲ ಹಾಡುಗಳನ್ನು ಪ್ರಸಾರ ಮಾಡ್ತೀರಿ, ಯಾರ ಬಗ್ಗೆ ಮಾತುಕತೆ ಸಾಗುತ್ತೆ ನಮ್ಮ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅಂತ. ಹೌದು, ಸಿಂಪಲ್ ಸ್ಟಾರ್ ಯುವ ನಟ, ನಿರ್ದೇಶಕ, ನಿರ್ಮಾಪಕ, ಸಾಮಾನ್ಯ ಕುಟುಂಬದಿಂದ ಬಂದರೂ ಕೂಡ ಇಡೀ ಭಾರತ ಮತ್ತು ವಿದೇಶಗಳಲ್ಲಿ ಕೂಡ ಹೆಸರು ಮಾಡಿದಂಥ ಉಡುಪಿಯ ಚೆಲುವ, ಚಲದಂಕ ಅಂತಲೇ ಹೇಳಬಹುದು, ನಮ್ಮ ಏರಿಯಾದಲ್ಲಿ ಒಂದು ದಿನ ಅಂತ ಬಂದವರು ಶ್ರೀಮನ್ ನಾರಾಯಣನ ಅವತಾರವನ್ನು ತಾಳಿದರು ತುಘಲಕ್. ಉಳಿದವರು ಕಂಡಂತೆ ಚಾರ್ಲಿ 777 ಅಂತ ಸಪ್ತ ಸಾಗರದ ಆಚೆ ಎಲ್ಲೋ ನಮ್ಮನ್ನು ಕರ್ಕೊಂಡು ಹೋದರು. ಇವರದ್ದು ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು ಅಷ್ಟೇ ಅಲ್ಲ, ಈ ಕಿರಿಕ್ ಪಾರ್ಟಿಗೆ ದೊಡ್ಡ ಅಭಿಮಾನಿ ಬಳಗನೇ ಇದೆ. ಅರೆರೆರೆರೆ, ಗೊತ್ತಾಯ್ತು ಗೊತ್ತಾಯ್ತು ಬಿಡ್ರಿ, ನಮ್ಮ ರಕ್ಷಿತ್ ಶೆಟ್ಟಿ ಬಗ್ಗೆ ಅಲ್ವಾ ಅಂತ ಹೇಳ್ತಾ ಇದ್ದೀರಲ್ವಾ. ಹೌದು, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ, ನಮ್ಮ ರಕ್ಷಿತ್ ಶೆಟ್ಟಿಯವರ ಸಿನಿಮಾಗಳಿಂದ ಆರಿಸಿದ ಹಾಡುಗಳನ್ನು ಕೇಳ್ತಾ ಹೋಗೋಣ. ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟು 26 ವರ್ಷಗಳಾಗಿದೆ. ಸಾಕಷ್ಟು ಚಂದದ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ರಕ್ಷಿತ್ ಶೆಟ್ಟಿ. ಇವತ್ತಿನ ಕಲಾಭಾರತಿಯಲ್ಲಿ ರಕ್ಷಿತ್ ಶೆಟ್ಟಿ.

ಕಿರಿಕ್ಪಾಟಿ ಚಿತ್ರದ ಗೀತೆಯನ್ನ ನೀವು ಕೇಳಿದ್ರಿ. ಧನಂಜಯ್ ರಂಜನ್ ಅವರ ಸಾಹಿತ್ಯ ಇತ್ತು. ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ, ವಿಜಯಪ್ರಕಾಶ್ ಮತ್ತು ಸಂಗಡಿಗರು ಹಾಡಿಗೆ ಧ್ವನಿಯಾಗಿದ್ರು. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರ ಜನ್ಮದಿನ ಇಂದು.

ಕನ್ನಡ ಚಿತ್ರರಂಗದ ಸಕ್ರಿಯ ಪ್ರತಿಭಾವಂತ ನಟ, ಯುವ ನಿರ್ದೇಶಕ. ಜೂನ್ 6 1983 ಉಡುಪಿಯಲ್ಲಿ ಹುಟ್ಟಿದ್ರು. ಇಂಜಿನಿಯರಿಂಗ್ ಪದವೀಧರರಾದ ರಕ್ಷಿತ್ ಶೆಟ್ಟಿ ಚಿತ್ರರಂಗಕ್ಕೂ ಮುಂಚೆ ಸಾಫ್ಟ್ವೇರ್ ಉದ್ಯೋಗಿಯಾಗಿ ಕೂಡ ಕೆಲಸ ಮಾಡಿದ್ರು. 2010 ನಮ್ಮ ಏರಿಯಾದಲ್ಲಿ ಒಂದು ದಿನ ಸಿನಿಮಾದ ಮೂಲಕ ಸಿನಿಮಾ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ರು. ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ, ಇದು ಕಡಿಮೆ ಬಡ್ಜೆಟ್ನಲ್ಲಿ ಒಳ್ಳೆಯ ಕಥೆಯ ಜೊತೆಗೆ ಬಂದಂಥ ಈ ಸಿನಿಮಾ ರಕ್ಷಿತ್ ಶೆಟ್ಟಿಯವರ ಸಿನಿಮಾ ಜೀವನಕ್ಕೆ ಒಂದು ಒಳ್ಳೆಯ ಅಡಿಪಾಯವನ್ನು ಹಾಕ್ತು. ಅದಾದ ಮೇಲೆ ಉಳಿದವರು ಕಂಡಂತೆ ಸಿನಿಮಾದಲ್ಲಿ ನಿರ್ದೇಶಕರಾದರು, ನಂತರ ನಿರ್ಮಾಪಕರಾದರು. ಕಿರಿಕ್ ಪಾರ್ಟಿ, ಹಂಬಲ್ ಪೊಲಿಟಿಷಿಯನ್, ನೊಗರಾಜ್, 777 ಚಾರ್ಲಿ, ಸಪ್ತಸಾಗರದ ಆಚೆ ಇಂಥ ಸಿನಿಮಾಗಳನ್ನು ಕೂಡ ನಿರ್ಮಾಣ ಮಾಡಿ ಪ್ಯಾನ್ ಇಂಡಿಯಾ ನಿರ್ದೇಶಕ ನಟನಾಗಿ ಕೂಡ ಹೆಸರಾಗಿದ್ದಾರೆ ರಕ್ಷಿತ್ ಶೆಟ್ಟಿ.

0: ಕಳೆದವರು ಕಂಡಂತೆ ಚಿತ್ರದ ಗೀತೆಯನ್ನ ನೀವು ಕೇಳಿದ್ರಿ. ಸುನಿಯವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಶಂಕರ್ ಮಹಾದೇವನ್ ಹಾಗೂ ವಾಣಿ ಹರಿಕೃಷ್ಣ ದನಿಯಾಗಿದ್ರು.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಸ್ನೇಹಿತರೆ,

0: ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: 11:44:55 ಸಮಯ ಆಗಿದೆ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ರಕ್ಷಿತ್ ಶೆಟ್ಟಿ ಅವರ ಜನ್ಮದಿನದ ಪ್ರಯುಕ್ತ ಅವರ ಸಿನಿಮಾಗಳಿಂದ ಆರಿಸಿದ ಹಾಡುಗಳನ್ನು ನಾವು ಕೇಳ್ತಾ ಇದ್ದೇವೆ. ನಟ, ನಿರ್ದೇಶಕ, ನಿರ್ಮಾಪಕನಾಗಿ ರಕ್ಷಿತ್ ಶೆಟ್ಟಿ ಹೆಸರಾಗಿದ್ದಾರೆ. ಅವರ ಸಿನಿಮಾಗಳಲ್ಲಿ ನಾವು ಒಂದಷ್ಟು ವಿಶೇಷತೆಗಳನ್ನು ಗಮನಿಸಬಹುದು. ಸ್ಯಾಂಡಲ್ವುಡ್ನಲ್ಲಿ ಒಂದಷ್ಟು ಹೊಸ ಅಲೆಯ ಸಿನಿಮಾಗಳ ಹೊಸ ಅಲೆಯನ್ನು ಸೃಷ್ಟಿ ಮಾಡಿತು ಅವರ ಸಿನಿಮಾಗಳು. ಅಂದರೆ ಮೇಕಿಂಗ್ ಇರಬಹುದು, ಅವರ ಕಥೆಯ ಆಯ್ಕೆ, ಕರಾವಳಿಯ ಸೊಗಟು, ಸಂಸ್ಕೃತಿ, ಅಂದರೆ ಉಡುಪಿ ಮತ್ತು ಮಂಗಳೂರಿನ ಭಾಷೆ, ಅಲ್ಲಿಯ ಪರಿಸರ, ಮೀನುಗಾರರ ಜೀವನ ಮತ್ತು ಸಂಸ್ಕೃತಿಯನ್ನು ಬಹಳ ಸಹಜ ಅನ್ನುವ ಹಾಗೆ ಅವರ ಸಿನಿಮಾಗಳಲ್ಲಿ ನಾವು ಗಮನಿಸಬಹುದು. ಜೊತೆಗೆ ಕಥೆಯನ್ನು ನೇರವಾಗಿ ಹೇಳುವುದರ ಬದಲಾಗಿ ಬೇರೆ ವಿಭಿನ್ನ ಪಾತ್ರಗಳ ದೃಷ್ಟಿಕೋನದಿಂದ ಮತ್ತು ಒಂದು ರೀತಿ ತನಿಖಾ ಶೈಲಿಯಲ್ಲಿ ಕುತೂಹಲಕಾರಿಯಾಗಿ ಸಿನಿಮಾ ಮಾಡುವುದು ಇವರ ಸ್ಟೈಲ್ ಅಂತಾನೆ ಹೇಳಬಹುದು. ಬರೀ ಕಮರ್ಷಿಯಲ್ ಸಿನಿಮಾಗಳು ಮಾತ್ರ ಅಲ್ಲ, ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಒಂದು ಬಾಂಧವ್ಯವನ್ನು ರೂಪಿಸುವಂಥ ಚಾರ್ಲಿ 777, ಹಾಗೆ ಒಂದು ರೀತಿಯ ಪ್ರೇಮ ಕಾವ್ಯ ಅನ್ನುವ ಹಾಗೆ ಸಪ್ತಸಾಗರದ ಆಚೆಯಲ್ಲೋ, ಈ ಒಂದು ಇಂತಹ ಒಂದು ಭಾವನಾತ್ಮಕ ಅಂಶಗಳನ್ನು ಇಟ್ಟುಕೊಂಡು ಕೂಡ ಪ್ರೇಕ್ಷಕರನ್ನು ಒಂಥರ ಎಮೋಷ್ನಲ್ ಆಗಿ ಕನೆಕ್ಟ್ ಮಾಡುವಂಥ ವಿಶೇಷತೆ ರಕ್ಷಿತ್ ಶೆಟ್ಟಿಯವ್ರದ್ದು ಅಂತ ಹೇಳಬಹುದು. ಹಾಗೆಯೇ ಒಂದು ರೀತಿ ಟೆಕ್ನಿಕಲ್ಲಾಗಿ ಕೂಡ ಅವರ ಸಿನಿಮಾಗಳು ಸಾಕಷ್ಟು ವಿಶೇಷತೆಯಿಂದ ಇರುತ್ತೆ. ಒಳ್ಳೆಯ ಹಿನ್ನೆಲೆ ಸಂಗೀತ, ಸಿನಿಮಾಟೋಗ್ರಫಿಗೆ ಕೂಡ ಇವರು ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಮತ್ತು ಸಾಧ್ಯವಾದಷ್ಟು ಕೂಡ ಅವರ ಒಂದು ಸಿನಿಮಾ ಬ್ಯಾನರ್ನಲ್ಲಿ ಹೊಸ ಹೊಸ ನಿರ್ದೇಶಕರು, ನಟ, ಬರಹಗಾರರಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಾರೆ. ಜೊತೆಗೆ ಸ್ಕ್ರಿಪ್ಟ್ ಕೆಲಸ ಇರಬಹುದು, ಪ್ರೀ ಪ್ರೊಡಕ್ಷನ್ಗೆ ಅಂತಲೇ ಸಾಕಷ್ಟು ಸಮಯವನ್ನು ತಗೊಳ್ತಾರೆ. ಹಾಗಾಗಿ ನನ್ನ ಕೆಲಸ ತುಂಬ ಸ್ಲೋ ಅಂತ ಬಹಳಷ್ಟು ಜನ ಹೇಳಿದ್ರು ಕೂಡ ಹೌದು, ಅಷ್ಟು ಸಮಯ ಬೇಕಾಗತ್ತೆ. ಎಲ್ಲವನ್ನು ಕೂಡ ಡೀಟೇಲಾಗಿ ನೋಡಿ ಸಿನಿಮಾ ಮಾಡೋದ್ರಿಂದ ಕೆಲವೊಂದ್ಸಲ ಸಮಯ ತಗೊಳ್ಳುತ್ತೆ ಅನ್ನುವ ಒಂದು ವಿಚಾರವನ್ನು ಕೂಡ ರಕ್ಷಿತ್ ಶೆಟ್ಟಿಯವರು ಒಪ್ಕೊಳ್ತಾರೆ.

ಅವನೇ ಶ್ರೀಮನ್ನಾರಾಯಣ ಚಿತ್ರದ ಹಾಡು ಕೇಳಿದ್ರಲ್ಲ ನೀವು. ಈ ಹಾಡನ್ನು ಬರ್ತಿದ್ದು ನಾಗರಾಜ್ ಶರ್ಮಾ, ಚರಣ್ ರಾಜ್ ಅವರ ಸಂಗೀತ ಇತ್ತು. ಅನುರಾಗ್ ಕುಲಕರ್ಣಿ, ಅನನ್ಯ ಭಟ್ ಮತ್ತು ಸಂಗಡಿಗರು ಗೀತೆಗೆ ದನಿಯಾಗಿದ್ರು. ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರ ಸಂಗೀತ ಇತ್ತು. ಇನ್ನು 2010 ನಮ್ಮ ಏರಿಯಾದಲ್ಲಿ ಒಂದಿನ ತುಘಲಕ್, ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ, ಉಳಿದವರು ಕಂಡಂತೆ, ವಾಸ್ತು ಪ್ರಕಾರ, ಜಾತ್ರೆ, ರಿಕ್ಕಿ, ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಜಿಗರ್ ತಂಡ, ಕಿರಿಕ್ ಪಾರ್ಟಿ, ಅವನೇ ಶ್ರೀಮನ್ ನಾರಾಯಣ, ಚಾರ್ಲಿ 777, ಸಪ್ತ ಸಾಗರದ ಆಚೆ ಇಲ್ಲೋ ಸಿನಿಮಾಗಳಿಗೆ ರಕ್ಷಿತ್ ಶೆಟ್ಟಿ ಅವರು ಕೆಲಸ ಮಾಡಿದ್ದಾರೆ. ಹೊಸಬರಿಗೆ ಅವರು ಅವಕಾಶ ಕೊಡ್ತಾರೆ ಅಂತ ಅಂದ್ವಲ್ಲ, ಹೌದಲ್ವಾ? ಇವತ್ತು ಇಡೀ ದೇಶದಲ್ಲಿ ಹೆಸರಾಗಿರುವಂತಹ ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಅವರನ್ನ ಚಿತ್ರರಂಗಕ್ಕೆ ತಂದಿದ್ದು, ಹಾಗೆ ರುಕ್ಮಿಣಿ ವಸಂತ್ ಅನ್ನುವ ನಟಿಯನ್ನ ಸಿನಿಮಾ ಕ್ಷೇತ್ರಕ್ಕೆ ಕರ್ಕೊಂಡು ಬಂದಿದ್ದು ಕೂಡ, ಪರಿಚಯ ಮಾಡಿದ್ದು ಕೂಡ ರಕ್ಷಿತ್ ಶೆಟ್ಟಿ ಅವರೇ. ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಬಿ ಚಿತ್ರದ ಒಂದು ಹಾಡನ್ನ ಕೇಳಿ. ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವರು ಈ ಗೀತೆಗೆ ದನಿಯಾಗಿದ್ದಾರೆ. ಸುವರ್ಣ ಶರ್ಮಾ ಅವರ ಸಾಹಿತ್ಯ ಇದೆ, ಚರಣ್ ರಾಜ್ ಅವರ ಸಂಗೀತ ಸಂಯೋಜನೆ ಇದೆ. ಪ್ರತಿಭಾವಂತ ನಟ, ನಿರ್ದೇಶಕ, ನಿರ್ಮಾಪಕ ರಕ್ಷಿತ್ ಶೆಟ್ಟಿಯವರ ಜನ್ಮದಿನ ಇಂದು. ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕನಸುಗಳನ್ನು ಹೊತ್ತಿರುವಂಥ ರಕ್ಷಿತ್ ಶೆಟ್ಟಿಯವರ ಕೈಯಲ್ಲಿ ಸಾಕಷ್ಟು ಸಿನಿಮಾಗಳಿದೆ. ನಟನೆ, ನಿರ್ದೇಶನ, ನಿರ್ಮಾಣ ಎಲ್ಲವೂ ಕೂಡ ಅವರ ಒಂದು ಕನಸು. ಅವರು ಇನ್ನಷ್ಟು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಅನ್ನೋದು ನಮ್ಮೆಲ್ಲರ ಪ್ರೀತಿಯ ಹಾರೈಕೆ. ಹ್ಯಾಪಿ ಬರ್ತ್ಡೇ ಟು ಯು ರಕ್ಷಿತ್ ಶೆಟ್ಟಿ. ಇದು ವಿವಿಧ ಭಾರತಿಯಿಂದ ನಿಮ್ಮೆಲ್ಲರ ಕಡೆಯಿಂದ ಪ್ರೀತಿಯ ಜನ್ಮದಿನದ ಹಾರೈಕೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸಿದ 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ UGCET ಫಲಿತಾಂಶವನ್ನು ಇನ್ನೂ ಕೆಲವೇ ಕ್ಷಣಗಳಲ್ಲಿ ಪ್ರಕಟಿಸಲಿದೆ. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಬೆಂಗಳೂರಿನಲ್ಲಿ ಸದ್ಯ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆಯ ಬಳಿಕ ವಿದ್ಯಾರ್ಥಿಗಳು CET.karnataka.gov.in /KEA ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು. ಮೈಸೂರು ಸುಂದರ ನಗರವಾಗಿದ್ದು ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಅಗತ್ಯ ಸಹಕಾರ ನೀಡಲಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭರವಸೆ ನೀಡಿದ್ದಾರೆ. ಮೈಸೂರಿನ ಕಾರಂಜಿ ಕೆರೆಯಲ್ಲಿ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಜೊತೆ ದೇಸಿ ತಳಿ ಗಿಡ ನೆಟ್ಟು ಅವರು ಮಾತನಾಡಿದರು. ಮಾಸ್ತಿ ಕನ್ನಡದ ಆಸ್ತಿ ಎಂದೇ ಕನ್ನಡಿಗರ ಮನದಲ್ಲಿ ಅಮರರಾಗಿರುವ ಚಿಕ್ಕವೀರರಾಜೇಂದ್ರ ಕೃತಿಗಾಗಿ ಜ್ಞಾನಪೀಠ ಪಡೆದ ಹಿರಿಯ ಸಾಹಿತಿ ಸಣ್ಣ ಕಥೆಗಳ ಜನಕ ಡಾ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜನ್ಮದಿನವೆಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ಮೇರು ಸಾಹಿತಿಯನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಭೌತ ವಿಜ್ಞಾನಿ ಶಿಕ್ಷಣ ತಜ್ಞರಾಗಿದ್ದ ಪದ್ಮಭೂಷಣ ಡಾ ಎಚ್ ನರಸಿಂಹಯ್ಯ ಅವರ ಜನ್ಮದಿನವೆಂದು ಎಚ್ ನರಸಿಂಹಯ್ಯ ರಾಜ್ಯ ವಿಜ್ಞಾನ ಪರಿಷತ್ತನ್ನು ಕಟ್ಟಿಬೆಳೆಸಿದವರು. ಹೋರಾಟದ ಹಾದಿ ಆತ್ಮಕಥೆಯ ಮೂಲಕ ಜನಮಾನಸವನ್ನು ವೈಜ್ಞಾನಿಕ ಚಿಂತನೆಯತ್ತ ಸೆಳೆದ ಮಹಾನುಭಾವರ ಸ್ಮೃತಿಗೆ ಅನೇಕ ಗಣ್ಯರು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಉಳುವವನೇ ಭೂಮಿಯ ಒಡೆಯ ಕಾಯ್ದೆಯನ್ನು ಸಮರ್ಥವಾಗಿ ಜಾರಿಗೆ ತಂದ ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ಪುಣ್ಯಸ್ಮರಣೆ ಇಂದು. ಭೂ ಸುಧಾರಣೆ, ಹಿಂದುಳಿದ ವರ್ಗಗಳ ಸಬಲೀಕರಣ ಹಾಗೂ ಸಮಾನತೆಯ ಸಮಾಜ ನಿರ್ಮಾಣಕ್ಕಾಗಿ ಅವರು ಕೈಗೊಂಡ ದೂರದೃಷ್ಟಿಯ ನಿರ್ಧಾರಗಳು ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಸ್ಮರಿಸಿದ್ದಾರೆ. ಗ್ರಾಮೀಣ ಭಾರತದಾದ್ಯಂತ ತರಬೇತಿ ಪಡೆದ ನಳ ಜಲಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು, ಮೂಲಸೌಕರ್ಯ ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ವಿವರಿಸಿ 7 ವರ್ಷಗಳ ಜಲ್ ಜೀವನ್ ಮಿಷನ್ ಅಭಿಯಾನದ ಯಶೋಗಾಥೆ ಹಂಚಿಕೊಂಡಿದ್ದಾರೆ. ಹರ್ ಘರ್ ಜಲ್ ಯೋಜನೆಯ ಅನುಷ್ಠಾನದಲ್ಲಿ ಯುವಶಕ್ತಿ ಕೈಜೋಡಿಸಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಗಡಿಗಳ ಆರೋಗ್ಯವನ್ನು ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಕೀಟ ದಿನದ ದಶಮಾನೋತ್ಸವ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥ ಹಾಗೂ ಪ್ರಾಧ್ಯಾಪಕ ಡಾ ಮಹಾಬಲೇಶ್ವರ್ ಗಣಪತಿ ಹೆಗಡೆ.
1: ಜಗತ್ತಿನಲ್ಲಿ ಬಯೋಮಾಸ್ ವೈಸ್, ಡೈವರ್ಸಿಟಿ ವೈಸ್ ಜಾಸ್ತಿ ಇರುವಂತಹ ಒಂದು ಪ್ರಾಣಿ ಅಂದ್ರೆ ಕೀಟ. ಪರಿಕರಕ್ಕೆ, ನಮ್ಮ ವಸ್ತುಗಳಿಗೆ ಹಾನಿಯನ್ನುಂಟು ಮಾಡುವಂತ ಈ ಗೊರಲೆ ತಗೊಂಡ್ರೆ, ಹಲವೊಂದು ಬೆಳೆಗಳ ನಾಶ ಮಾಡುವಂತಹ ಕೀಟಗಳು ಕಂಡು ಬರ್ತವೆ. ಕೀಟಗಳು ಅಂದ್ರೆ ಹಾನಿಕಾರಕ ಅಂತ ಅರ್ಥ ಅಲ್ಲ. ಜಗತ್ತಿನಲ್ಲಿ ಅವು ಎಷ್ಟು ಹಾನಿ ಮಾಡ್ತಾವಲ್ಲ ಅದ್ರ 10 ಪಟ್ಟು ನಮಗೆ ಒಳ್ಳೇದನ್ನು ಮಾಡ್ತವೆ. ಬಯೋಮಾಸ್ ವೈಸ್, ಡೈವರ್ಸಿಟಿ ವೈಸ್, ಪಾಲಿನೇಷನ್ ವೈಸ್ ಮ್ಯಾನೇಜ್ ಮಾಡುವ ಮುನ್ನ ಹಾನಿಯಾಗದೆ ಇರಲಿ, ಒಳ್ಳೆಯ ಕೀಟಕ್ಕೆ ಹಾನಿಯಾಗದೆ ಇರಲಿ, ಕೀಟ ಪೀಡೆಗಳ ತಹಬದಿಗೆ ತರುವುದರಿಂದ ಸುತ್ತಮುತ್ತಲಿನ ಪರಿಸರಕ್ಕೆ ಹಾನಿ ಕೂಡ ಆಗದೆ ಅದನ್ನು ತಹಬದಿಗೆ ತಂದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ.
0: ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಆಹಾರ ಪದಾರ್ಥಗಳನ್ನು ಪ್ಯಾಕ್ ಮಾಡಲು ಅಥವಾ ಬಡಿಸಲು ಪತ್ರಿಕೆಗಳ ಬಳಕೆಯನ್ನು ತಕ್ಷಣವೇ ನಿಲ್ಲಿಸುವಂತೆ ಎಲ್ಲ ಆಹಾರ ವ್ಯಾಪಾರ ನಿರ್ವಾಹಕರಿಗೆ ನಿರ್ದೇಶನ ನೀಡಿದೆ. ಕೊಡಗಿನ ಪೊನ್ನಂಪೇಟೆಯ ತಿತಿಮತಿ ಬಳಿ ಕೋಣನಕಟ್ಟೆಯಲ್ಲಿ ಕಾಫಿ ತೋಟ ವೀಕ್ಷಿಸುತ್ತಿದ್ದ 4 ಮೇಲೆ ಕಾಡಾನೆ ದಾಳಿ ನಡೆಸಿದೆ. ನಿವೃತ್ತ IGP ಅಣ್ಣಳಮಾಡ ಸುನೀಲ್ ಅಚ್ಚಯ್ಯ ಅವರ ಪತ್ನಿ 61 ವರ್ಷದ ಸಂಧ್ಯಾ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಶಾಸಕ ಎಎಸ್

ಅಣ್ಣ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಗುಜರಾತ್ ರಾಜ್ಯದ ಅಹಮದಾಬಾದಿನ ಏಕಾ ಅರೇನಾದಲ್ಲಿ ಆರಂಭಗೊಂಡ ಚೊಚ್ಚಲ ಆವೃತ್ತಿಯ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಯೋಗಪಟುಗಳು ಮೊದಲ ದಿನವೇ 6 ಪದಕಗಳ ಪೈಕಿ 5 ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
1: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. 12:07:15 ಸಮಯ ಆಗಿದೆ. ನೀವು ನಮಗೆ ಕರೆ ಮಾಡಬಹುದು, ಕರೆ ಮಾಡಿ ನಿಮ್ಮ ಇಷ್ಟದ ಹಾಡು ಯಾವುದು ಅಂತ ಹೇಳಿದ್ರೆ ನಿಮ್ಮ ಹಾಡು ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗತ್ತೆ. ನೀವು ಕರೆ ಮಾಡಬೇಕಾಗಿರುವಂತಹ ನಮ್ಮ ದೂರವಾಣಿ ಸಂಖ್ಯೆ 08022261257. 08022263927 ಈ ಎರಡು ಸಂಖ್ಯೆಗಳನ್ನು ಬಳಸಿ ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಹಾಡು ಯಾವುದು ಅಂತ ಕೇಳುವಂಥ ಸಮಯ 12:05:00 ಹಾಗೆ 1:20:20 ಕೂಡ ನೀವು ನಮಗೆ ಮೆಸೇಜ್ ಕಳಿಸಬಹುದು ವಾಟ್ಸಪ್ ಸಂಖ್ಯೆಗೆ. ನಿಮ್ಮ ಇಷ್ಟದ ಹಾಡು, ನಿಮ್ಮ ಹೆಸರು, ನಿಮ್ಮ ಊರಿನ ಜೊತೆಗೆ ನೀವು ನಮಗೆ ಸಂದೇಶವನ್ನು ಕಳಿಸಿದರೆ ಆ ಹಾಡನ್ನು ಕೂಡ ನಾವು ಪ್ರಸಾರ ಮಾಡ್ತೇವೆ. ಶನಿವಾರ ಮತ್ತು ಭಾನುವಾರದಗಳಂದು ನೀವು SMS ಆಧರಿಸಿದ ರಿಕ್ವೆಸ್ಟ್ ಹಾಡುಗಳನ್ನು ಕೂಡ ಕೇಳಬಹುದು. ಕರೆ ಮಾಡಿ ನಿಮ್ಮ ಇಷ್ಟದ ಹಾಡು ಯಾವುದು ಅಂತ ನಮಗೆ ಹೇಳಿ. ಹಾಗೆ ನಮಗೆ ಸಾಕಷ್ಟು ಜನರ ಸಂದೇಶ ಬಂದಿದೆ. ಏನಂದರೆ ನಾವು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಜನ ಏನೇನು ಹೇಳ್ತಾ ಇದ್ದಾರೆ ಅಂತ ನಾವು ನೋಡೋದಾದರೆ, ಕೌಸಲ್ಯ ಅವರು ಬನಶಂಕರಿಂದ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿ ನಾವು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಾರೆ. ನಾಗರಾಜ್ ಶರ್ಮಾ ಅವರು ಮೆಸೇಜ್ ಕಳಿಸಿ ಮತ್ತೆ ಡಿಲೀಟ್ ಮಾಡಿದ್ದಾರೆ ನೀವು ಕಳಿಸಿದ ಸಂದೇಶವನ್ನು. ನಾವು ನೋಡಿದ್ದೇವೆ ನಾಗರಾಜ್ ಶರ್ಮಾ ಅವರೇ, ಜಗದಾಂಬಿಕಾ ಹಂಸವೇಣಿಯವರು, ಮತ್ತು ಹೊವಲಿ ಲಕ್ಷ್ಮೀ ಚಂದ್ರಶೇಖರ್, ಹಲಸೂರಿನ ರಾಜೇಶ್ ಅವರು, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಅರುಣ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ಇಲ್ಲಿಂದ. ಸಾಕಷ್ಟು ಜನರ ಸಂದೇಶಗಳ ಜೊತೆಗೆ ಒಂದು ಕರೆ ಕೂಡ ಬಂದಿದೆ, ನೋಡೋಣ. ನಮಸ್ತೆ.
1: ನಮಸ್ತೆ
0: ಹೇಳಿ.
1: ಹಲೋ ನಮಸ್ತೆ.
0: ನಮಸ್ತೆ ಹೇಳಿ.
1: ನಮ್ಗೆ ಚಂದವ್ರೆ ಒಂದ್ ಚೆನ್ನಾಗಿರೋದು ಒಂದ್ ಸಾಂಗ್ ಹಾಕ್ಬಿಡಮ್ಮ. ನಮ್ಗೆ
0: ಸೂಪರ್ ಆಗಿರೋ ಹಾಡ್ ಹಾಕ್ತೀನಿ, ಕೇಳಿಸ್ಕೊಳ್ಳಿ.

0: ಕಿರಿಕ್ ಪಾಟಿ ಚಿತ್ರಕ್ಕಾಗಿ ಕಿರಣ್ ಕಾವೇರಪ್ಪ ಅವರು ಬರೆದ ಹಾಡು, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಇತ್ತು, ಶ್ರೇಯಾ ಘೋಷಾಲ್ ಅವರು ಹಾಡಿಗೆ ದನಿಯಾಗಿದ್ರು. 12:18 ಸಮಯ ಆಗಿದೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ವಿವಿಧ ಭಾರತಿಯಲ್ಲಿ ಕೇಳಬಹುದು. ನಮ್ಮ ಸಂಖ್ಯೆಗಳು 08022261257, 08022261257, ಹಾಗೆ ಇನ್ನೊಂದು ಸಂಖ್ಯೆ 08022263927, 08022263927. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ.
1: ನಮ್ಮ ಹೆಸರು ವೆಂಕಟೇಶ್ ಅಂತ.
0: ಹೇಳಿ ವೆಂಕಟೇಶ್.
1: ಶುಂಕುಸ್ಕಟ್ಟೆ ವೆಂಕಟೇಶ್. ನಮ್ಮೂರು ಕನಕಪುರ ಸೀಗೆ ಕೋಟೆ. ನೀವು ಬೆಂಗಳೂರಲ್ಲಿ
0: ಏನ್ ಮಾಡ್ತೀರಾ? ಬೆಂಗಳೂರಲ್ಲಿ
1: ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡ್ತೀವಿ ಮೇಡಮ್.
0: ಹಾ, ಇವಾಗ ಕೆಲಸ ಇದೆಯಾ?
1: ಹೌದು ಮೇಡಮ್, ಇದೆ. ಕೆಲಸ ಮಾಡ್ಕೊಂಡೆ ಕೇಳ್ತಾ ಇರ್ತೀವಿ ನಾವು. ಏರ್ ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಕೇಳೋದು. ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡೋದು.
0: ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ ನಿಮ್ ಕೆಲಸ?
1: ಕೆಲಸ ಬಂದು ಬೆಳಿಗ್ಗೆ 9 ಇರೋ ರಾತ್ರಿ 8:30 ಇರುತ್ತೆ.
0: ಹೇಗನ್ಸುತ್ತೆ ಕೆಲಸ?
1: ಕೆಲಸ ಚೆನ್ನಾಗಿದೆ ಮೇಡಮ್.
0: ಖುಷಿಯಾಗುತ್ತೆ.
1: ಸ್ವಲ್ಪ ಹಾರ್ಡ್ ವರ್ಕ್ ಇರುತ್ತೆ, ಕಬ್ಬಿಣದ ವರ್ಕ್, ಮಿಷಿನ್ ಅಲ್ಲಿ ವರ್ಕ್ ಮಾಡೋದು. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಇದು ಎರಡನೇ ಸಾರಿ ನಾನು ಕಾಲ್ ಮಾಡ್ತಿರೋದು.
0: ಓಹೋ,
1: ಎರಡನೇ ಸಾರಿ ಎಷ್ಟೇ ಕಾಲ್ ಮಾಡಿ? ಫಸ್ಟ್ ಟೈಮು ಇವರು ಮಾರ್ತಿ ಮೇಡಮ್ ಹತ್ರ ಮಾತಾಡಿದ್ವಿ.
0: ಪರವಾಗಿಲ್ಲ, ಯಾರ ಜೊತೆ ಮಾತಾಡಿದ್ರೆ ಅದೆಲ್ಲ ಏನು ವಿವರ ಬೇಡ. ಹೇಳಿ, ಯಾವ ಹಾಡ್ ಬೇಕು?
1: ನನಗೆ ಕಾದಂಬರಿ ಸಿನಿಮಾಯಿಂದ ನನ್ನನ್ನು ತುಂಬಾ ಪ್ರೀತಿಸುವ ಸ್ನೇಹಿತ ದೂರ ಹೋಗಿರುವ
0: ತುಂಬಾ ನೀವು ತುಂಬಾ ಇಷ್ಟಪಡುವಂತ ಸಿನಿಮಾ ಯಾವ್ದಾದ್ರು ಇದೆಯಾ?
1: ಮೇಡಮ್ ತುಂಬಾ ಇದೆ ಹೇಳಿದ್ರೆ.
0: ಅಲ್ಲಲ್ಲ, ಒಂದ್ ಹೇಳಿ ಯಾವ್ದಾದ್ರು ನಂಗೆ ತುಂಬಾ ಇಷ್ಟ ಫಿಲ್ಮ್ ಅಂತ ಯಾವ್ದಾದ್ರು ಒಂದಿದ್ರೆ.
1: ಇವಾಗ ಯಾವ್ದು ಅಂತಾನೆ ಹೇಳಕ್ಕೆ ಇದಾಗ್ತಾ ಇಲ್ಲ, ಯಾಕಂದ್ರೆ ಕರೆ ಸಿಕ್ಕಿರೋ

0: ಇದರಲ್ಲಿ
1: ನಿಮ್ ಇಷ್ಟದ ಆಕ್ಟರ್ ಯಾರು, ಯಾವ ಯಾವ ನಟ ನಟಿಯರು ನಿಮ್ಗೆ ಇಷ್ಟ ಆಗ್ತಾರೆ?
0: ನನಗೆ ಪರ್ಸನಲ್ ಆಗಿ ಎಲ್ಲರೂ ಇಷ್ಟ ಆಗ್ತಾರೆ, ಯಾಕಂದ್ರೆ ಅವ್ರದೇ ಆದಂತ ಒಂದು ಇದು ಇರುತ್ತೆ ಎಲ್ರಿಗೂ.
1: ಓಕೆ ಫೈನ್, ನಿಮ್ ಆಯ್ತು. ನಿಮ್
0: ನಾನು ಪರ್ಸನಲ್ ಇಷ್ಟಪಡೋದು ವಿಷ್ಣು ಸರ್ನ.
1: ಹಾ ಅಷ್ಟೇ, ಆಯ್ತು. ಓಕೆ, ನೀವು ಕೇಳಿದ ಕಾದಂಬರಿ ಸಿನಿಮಾ ಹಾಡು ಬರ್ತಾ ಇದೆ, ತಗೊಳ್ಳಿ.
0: ಓಕೆ ಮೇಡಮ್, ಧನ್ಯವಾದಗಳು.
1: ಎಸ್ ಜಾನಕಿಯವರ ಧ್ವನಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು. ಇದು ಕಾದಂಬರಿ ಚಿತ್ರದ ಹಾಡು.

ನಗು ಮನುಷ್ಯನ ಬದುಕನ್ನ ಅರಳಿಸುವ ದಿವ್ಯೌಷಧ. ನಗು ಜೀವರಸವನ್ನ ಉದ್ದೀಪಿಸುವ ಸಂಜೀವಿನಿ. ಮನುಷ್ಯನಿಗೆ ನಿಸರ್ಗ ನೀಡಿರುವ ವರ.

0: ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದು ನಗು. 108 ಒತ್ತಡಗಳ ಸುಳಿಯಲ್ಲಿ ನಲುಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗರಾಗಿಸಬಲ್ಲದು.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
0: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗುವುದನ್ನು ಕಲಿಯೋಣ, ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು.
2: 12:27 ಸಮಯ, ವಿವಿಧ ಭಾರತೀಯ ನಾಟ್ಯೂನ್ ಮಾಡಿ ಕೇಳ್ತಾ ಇದ್ರ. ಇದು 102.9 FM. 12:05 ಶುರುವಾಗಿದೆ ಕರೆಗೊಂದು ಹಾಡು ಕಾರ್ಯಕ್ರಮ. ನೀವು ಕರೆ ಮಾಡ್ತಾ ಇದ್ದೀರಾ, ನಿಮಿಷದ ಹಾಡುಗಳನ್ನ ನಮ್ಮ ಕೇಂದ್ರದಿಂದ ಕೇಳ್ತಾ ಇದ್ದೀರಾ. ಮತ್ತೊಂದು ಕರೆ, ನಮಸ್ತೆ.
3: ಹಲೋ, ನಮಸ್ಕಾರ
2: ಹೇಳಿ.
3: ನಾನು ಸತೀಶ್ ಕುಮಾರ್ ಮೇಡಮ್.
2: ಹೇಳಿ ಸತೀಶ್, ಹೇಗಿದ್ದೀರಾ?
3: ಸಾಲಿಗ್ರಾಮ ಉಡುಪಿ, ಹೇಗಿದ್ದೀರಿ?
2: ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ?
3: ನಾವು ಕೂಡ ಚೆನ್ನಾಗಿ. ಮಳೆ ಉಂಟಾ ಅಲ್ಲಿ?
2: ಮಳೆ ಬರ್ತಾ ಇದೆ, ಡೈಲಿ ಬರುತ್ತೆ, ಅಷ್ಟು ಜೋರಿಲ್ಲ ಆದ್ರೆ ಬರುತ್ತೆ.
3: ಇನ್ನು ಈಗ 2 ದಿನ ಐತ್ರಿ ಮಳೆ ಚಾಲು ಆಗಿದೆ.
2: ಹೌದಲ್ಲ, ಮಳೆ ಬರ್ಬೇಕಲ್ಲ.
3: ಮಳೆ ಬೇಕಲ್ರಿ, ಅವೆಲ್ಲ ಪ್ರಕೃತಿಯ ಒಂದು ದೇಣಿಗೆ, ಅದು ಇಲ್ಲಾದ್ರೆ ಆಗುತ್ತಾ?
2: ನಿಮ್ ಕಡೆ ಇವಾಗ ಇದು ಏನು ಆಟಿ ಕಕ್ಕಡ ಅಂತ ಮಾಡ್ತಾರ?
3: ಅದು ತಡ ಉಂಟು. ಆಟಿ ಅಂದ್ರೆ ಸಾಧಾರಣ ಅದು ನಿಮ್ದು ಜುಲೈ 15 ನಂತರ, ಸಂಕ್ರಮಣದ ನಂತರ ಆಗಸ್ಟ್ ವರೆಗೆ ಅದು ಆವಾಗ ಬರುವುದು ಆಟಿ. ಆವಾಗೆಲ್ಲ ಮಾಡ್ತಾರೆ ಅದು ಬೇರೆ ಬೇರೆ ಇದು, ಅದು ಕೆಲವು ಪೂಜಾ ವಿಧಿ ದೈವದ ಕೆಲವು ಇದೊಂದು ಇಡ್ತಾರೆ, ಅದೆಲ್ಲ ಮಾಡ್ತಾರೆ.
2: ಮಳೆಗಾಲ ಬಂದ್ರೆ ಸ್ವಲ್ಪ ಅದು ಶುರುವಾಗುತ್ತಲ್ಲ. ಪಾಯಸ ಮಾಡ್ತೀರಾ?
3: ಈಗ ಇನ್ನು ನಾಗರ ಪಂಚಮಿ ಪ್ರಥಮ ಇದು ಯಾವ್ದು ಹಬ್ಬ ಅಂತಾರಲ್ಲ,
2: ಅಂದ್ರೆ ಇವಾಗ ಮಳೆಗಾಲ ಶುರುವಾಗಿದ್ಯಲ್ಲ, ನೀವು ಭತ್ತ ನಾಟಿ ಮಾಡ್ತೀರಾ ಈ ಟೈಮ್ ಅಲ್ಲಿ?
3: ಹೌದು, ಭತ್ತ ನಾಟಿ ಮಾಡ್ತಾರೆ. ಅಂದ್ರೆ ನಾವು ಮೊದಲು ಮಾಡ್ತಾ ಇತ್ತು, ಅದಕ್ಕೆಲ್ಲ ಜನದ ಅಭಾವ ಬಂತ. ಮತ್ತೆ ಅದು ಹೇಗೆ ಗೊತ್ತ, ಭತ್ತ ನಾಟಿ ಈಗ ನಾವೊಂದು ಭತ್ತದ ಗದ್ದೆ ಮಾಡ್ತೇವೆ ಅಂತ ಮಾಡಿ, ಅದರಲ್ಲಿ ನಾಟಿ ಮಾಡ್ತೇವೆ, ಅದ್ರ ಆಸುಪಾಸು ಗದ್ದೆಗಳು ಅದು ಕೂಡ ನಾಟಿ ಮಾಡ್ಬೇಕು. ಅದನ್ನು ಹಾಳು ಪಾಳು ಕೆಡವಿದ್ರೆ ಅಲ್ಲಿ ಅವರು ದನ ಎಲ್ಲ ಕಟ್ತಾರಲ್ಲ, ಆವಾಗ ಅವು ಪೂರಾ ನಮ್ಮ ಫಸಲು ಅವರಿಗೆ ಅವಕ್ಕೆ ಆಹಾರ ಆಗ್ಬಿಡ್ತವೆ.
2: ಹೌದು, ನಿಜ.
3: ಆ ಸಮಸ್ಯೆಯಿಂದ ನಾವು ಬಿಟ್ಟದ್ದು. ನಾವು ಮಾಡ್ತಾ ಇತ್ತು, ನಮ್ಮ ಆಸುಪಾಸು 4 ಸೈಡ್ ಅಲ್ಲಿ ಪಾಳು ಗೆಡವಿದ್ರು ಶುರು ಮಾಡಿದ್ರ, ಆವಾಗ ಏನಾಗ್ತದೆ, ನಮ್ದು ಬೆಳೆ ಅವಕ್ಕೆ ಆಹಾರ ಆಗ್ಬಿಡ್ತವೆ.
2: ಅದು ಎಲ್ಲ ಕಡೆ ಹಾಗೇನೆ, ಇಲ್ಲ ಅಂದ್ರೆ ಕಳೆ ಸಸ್ಯಗಳೆಲ್ಲ ಬೆಳ್ಕೊಳ್ಳುತ್ತೆ.
3: ಒಂದು ಮಾತ್ರ ಇಲ್ಲಿ ನಾವು ತೆಂಗಿನ ಸಸಿ ಇಟ್ಟಿದ್ದೇವೆ. ಈಗ
2: ಗುಂಪು ಗುಂಪಾಗಿ ಕೃಷಿ ಮಾಡಿದ್ರೆ ಪ್ರಯೋಜನ ಆಗುತ್ತೆ.
3: ಆವಾಗ ಅದು ಶತ್ರು ಸೈನ್ಯ ಬಂದ್ರು ಎಲ್ಲ ಹಂಚಿ ತಿಂತಾವಲ್ಲ.
2: ಆಮೇಲೆ ಎಲ್ರು ಕಾಳಜಿ ಮಾಡ್ತಾರೆ, ಕೊನೆ ಪಕ್ಷ
3: ಕಾಳಜಿ ಮಾಡ್ತಾರೆ. ಮತ್ತೆ ನೀರು ಹೋಗು ಬರುವ ಇದಕ್ಕೂ ಒಳ್ಳೆ ಇದು ಬರ್ತದೆ, ಏನು ಅದಕ್ಕೊಂದು ವ್ಯವಸ್ಥೆ ತಾವ ಆಗ್ತದೆ. ಇಲ್ದಿದ್ರೆ ಏನಾಗ್ತದೆ, ನೀರು ತುಂಬಿಕೊಂಡು ಬಿಡ್ತದೆ.
2: ಕರೆಕ್ಟ್ ಕರೆಕ್ಟ್. ಹಾಗಾಗಿ
3: ಒಂದೂವರೆ ಆಗ್ತದೆ. ಹಾಗಾಗಿ ಇಲ್ಲಿ ಏನ್ ಗೊತ್ತಾ ಮೇಡಮ್,
2: ಅಲ್ಲ ನಂದೊಂದು ಪ್ರಶ್ನೆ ಇದೆ ಇವಾಗ. ಹಂಗಾದ್ರೆ ಸತೀಶ್ ಈಗ ಮತ್ತೆ ಬೆಳೆಯಲ್ವಲ್ಲ ಭತ್ತ, ಎಲ್ಲ ಬೆಳೆಯಲ್ವಲ್ಲ, ಎಲ್ಲರೂ ಅಂಗಡಿಯಿಂದ ಭತ್ತ ಅಕ್ಕಿ ತಗೊಂಡು ಊಟ ಮಾಡೋದ?
3: ಅಂದ್ರೆ ಬೆಳೆಯೋದಂದ್ರೆ ಬೆಳೀತಾರೆ, ಒಂದು 40% ಜನ ಇನ್ನು ಬೆಳೀತಾ ಇದ್ದಾರೆ. ಅಂದ್ರೆ 60 ಹೋಯ್ತು, 40 ಬೆಳೀತಾ ಇದ್ದಾರೆ.

0: ಅಂದ್ರೆ ಯಂತ್ರೋಪಕರಣದಲ್ಲಿ ಮಾಡ್ತಾರೆ, ಅದು ಮೊದಲಿನ ಹಾಗೆ ಕೋಣ ಎತ್ತುಗಳು ಹೋಗಿದೆ ಈಗ ಮಾಯ ಎಲ್ಲ ಯಂತ್ರದಲ್ಲಿ ಟಿಲ್ಲರ್ ಟ್ರ್ಯಾಕ್ಟರ್ ನಲ್ಲಿ ಮಾಡ್ತಾರೆ.
1: ಒಟ್ಟಲ್ಲಿ ಮಾಡ್ತಾ ಇದ್ದಾರೆ, ಒಂದು
0: 40% ಇದೆ, 60% ಮಾಯ ಆಗಿದೆ.
1: ಆಗ್ಲಿ, ನಿಮ್ ಇಷ್ಟದ ಹಾಡ್ ಕೇಳೋಣ. ಯಾವ್ದು ಹೇಳಿದ್ರೆ
0: ನಿಮ್ದು ಕಿರಿಕ್ ಪಾರ್ಟಿ, ನಮ್ಮ ಇವರು ರಕ್ಷಿತ್ ಶೆಟ್ಟಿಯವರ ಕಾರ್ಯಕ್ರಮ ಬ್ಯೂಟಿಫುಲ್ ಆಗಿ ನಡೆಸಿಕೊಟ್ಟಿದ್ದೀವಿ.
1: ಖುಷಿ ಅಲ್ವಾ ನಿಮ್ಗೆ ನಿಮ್ಮೂರ್ ಕಡೆಯವರು ಅಂದ್ರೆ?
0: ಹೌದು, ತೊಗಲಕ್ ಚಿತ್ರ ಶೂಟಿಂಗ್ ಆಗುವಾಗ ಅವ್ರ ಕಾಲೇಜ್ ಮುಗಿದ ನಂತರದ ಚಿತ್ರ ಇರಬೇಕದು, ಅದು ಯಶಸ್ ಕಾಣ್ಲಿಲ್ಲ. ಅದು ಶೂಟಿಂಗ್ ಅಲ್ಲಿ ಅವ್ರನ್ನೆಲ್ಲ ಮಾತಾಡ್ಸಿದ್ದೆ, ಆ ಟೀಮ್ ಅನ್ನೆಲ್ಲ ಮಾತಾಡ್ಸಿದ್ದೆ ನಾನು.
1: ನಿಜ ನಿಜ. ಅಂದ್ರೆ ಕರ್ನಾಟಕ ಅಂದ್ರೆ ಕರಾವಳಿ ಮತ್ತೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎಲ್ಲಾ ಕಡೆಗಳಲ್ಲಿ ಅವರದ್ದೇ ಆದಂತಹ ಭಾಷೆ ಪರಿಸರವನ್ನ ನಾವು ನೋಡುವಾಗ ಉಡುಪಿ ಮಂಗಳೂರು ಅಂದಾಗ ನಿಮ್ಮದೇ ಒಂದು ಭಾಷೆ ಪರಿಸರ ಆಚರಣೆಗಳು ಅದೆಲ್ಲವನ್ನು ಕೂಡ ಎಲ್ಲರಿಗೂ ತೋರಿಸ್ಕೊಟ್ಟವರು ರಕ್ಷಿತ್ ಶೆಟ್ಟಿ ಇರಬಹುದು,
0: ತೋರಿಸಿಕೊಟ್ಟವರು, ಅದರಲ್ಲಿ ಯಶಸ್ಸು
1: ಕೂಡ ಆದ್ರು. ಹಾಗಾಗಿ ಒಂಥರ ವಿಶೇಷ ಅಂತಾನೆ ಹೇಳಬಹುದು. ಅವ್ರ ಬರ್ಡೇ ಇತ್ತಲ್ಲ ಇವತ್ತು,
0: ಒಳ್ಳೇದೇವಾಗಿ ಮತ್ತೆ ಬಹಳ ಜಬರ್ದಸ್ತಾಗಿ.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ನಿಮ್ಮ ಇಷ್ಟದ ಹಾಡು ಕೇಳೋಣವಾ?
0: ಅದು ನಮಗೆ ಪ್ರೀತಿಸಿ ನೋಡು ಚಿತ್ರದ್ದು, ನಮ್ಮ ವಿಷ್ಣು ಸರ್ ಅದು.
1: ಓಕೆ,
0: ಅದರಲ್ಲಿ ಒಂದು ಬ್ಯೂಟಿಫುಲ್ ಸಾಂಗ್ ಇದೆ, ಜಾನಕಮ್ಮ ಹಾಡಿದ್ದು. ಅದು ಇದು ಪ್ರೇಮ ಎಂಬ ಪಂದ್ಯದಲ್ಲಿ ಅದು ಕೇಳಿದ್ರೆ ಬಹಳ ದಿನ ಆಯ್ತಾ ನಿಮ್ಮ ವಿವಿಧ ಭಾರತಿ ಪ್ರೇಕ್ಷಕದಲ್ಲಿ ಬರ್ಲಿ ಅಂತ, ಯಾಕಂದ್ರೆ ಶಂಕದಲ್ಲಿ ಬಂದಾಗ ತೀರ್ಥ ಆಗ್ತದೆ ಅಂತ. ಹಾಗೆ ನಿಮ್ಮ ಆಕಾಶವಾಣಿಯಲ್ಲಿ ಬಂದ್ರೆ ಅದಕ್ಕೊಂದು ವಿಶೇಷ.
1: ಆಯ್ತಪ್ಪ, ಎಲ್ಲರಿಗೂ ಕೇಳಿಸ್ಬಿಡಿ ಈ ಹಾಡನ್ನ ಈಗ. ಆಯ್ತಾ?
0: ಆಯ್ತು, ನಮ್ಮ ಗೆಳೆಯರೆಲ್ಲ ಕೇಳ್ತಾರೆ. ಒಂದೇ ಸೆಕೆಂಡ್ ಮೇಡಮ್, ಒಂದೇ ಸೆಕೆಂಡು. ಇದು ಈಗ ಈ ಏಕರತ್ನ ಪ್ರಸಾರ ಮಾಡ್ತಿರಲ್ಲ ಈಗ 11:00, ಅದ್ರಲ್ಲಿ ನಮ್ಮ ಕಾಳಿಂಗರಾಯರ ತುಂಬ ಚಂದದಲ್ಲಿ ಪ್ರಸಾರ ಮಾಡಿ ಮೇಡಮ್, ನಮ್ಮನೆ ಹತ್ರ ಅವ್ರ ಮನೆ.
1: ಓಹೋ, ಹೌದಾ?
0: ಈ ಕಾಳಿಂಗರಾಯರು ನಮ್ಮನೆ ಹತ್ರದ, ನಮ್ಮ ಅಜ್ಜನ ಚೆಡ್ಡಿ ದೋಸ್ತಿ ಅವರು.
1: ಹಾಗೆ
0: ಕಾಳಿಂಗ ಅಂತಾನೆ ಕರಿತಿದ್ರು. ಅವ್ರು ಬೆಂಗಳೂರಿನಲ್ಲಿ ಕ್ಯಾಶಿಯರ್ ಆಗಿದ್ರು ಒಂದು ದೊಡ್ಡ ಹೋಟೆಲ್ ನಲ್ಲಿ ಆ ಕಾಲದಲ್ಲಿ, ಈಗಿಲ್ಲ ಅವರು. ಅವರು ಇವರು ಬರುವಾಗ ಇವರು ಅವರು ಬಹಳ ದೋಸ್ತಿ ಇದ್ರಂತೆ.
1: ಅದು ನಾವು ಮಾಡ್ತಾ ಇರ್ತೀವಿ ಎಲ್ಲಾರ್ಗೆ ಸಂಬಂಧಪಟ್ಟ ಹಾಗೆ, ಎಲ್ಲಾ ಕಲಾವಿದರಿಗೆ ಸಂಬಂಧಪಟ್ಟ ಹಾಗೆ ನಾವು ಕಲಾರತ್ನ
0: ಅವಶ್ಯ ಮಾಡಿ ಮಾಡಿಸ್ಕೊಳ್ಳಿಲ್ಲ. ಯಾಕಂದ್ರೆ ನಮ್ಮನೆ ಹತ್ರ ಅವರ ಮೊಮ್ಮಗ ರಾಜೇಶ್ ಅಂತ ಇದ್ದಾರೆ, ಅವರು ದೊಡ್ಡ ಗಾಯಕರೇ, ಬಾಗಿಲಲ್ಲಿದ್ದಾರೆ, ಅವರು ದೊಡ್ಡ ಗಾಯಕರೇ. ಕಾಳಿಂಗರಾಯರದ್ದು ವಿಶೇಷವಾದ ಅವರದೇ ಆದ ಒಂದು ಶಕ್ತಿ ಇದೆ, ಯಾಕಂದ್ರೆ ಅದು ದರ್ಬಾರಿ ಶೈಲಿ ಅಂತ.
1: ಆಗ್ಲಿ ಸತೀಶ್, ಮಾಡೋಣ, ಖಂಡಿತ ಮಾಡೋಣ. ನಿಮ್ಮ ಇಷ್ಟದ ಹಾಡು ಬರ್ತಾ ಇದೆ. ಧನ್ಯವಾದ ಕೇಳಿ.
0: ಧನ್ಯವಾದ.

0: ನಮಸ್ತೆ.
1: ಹಲೋ
0: ನಮಸ್ತೆ,
1: ನಾನು ಭವ್ಯ ಅಂತ. ಮೇಡಮ್
0: ಭವ್ಯ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
1: ಹೆಸರುಘಟ್ಟದಿಂದ.
0: ಹೆಸರುಘಟ್ಟ, ಏನ್ ವಿಶೇಷ
1: ಇವತ್ತು? ನನ್ನ ಮಗಳದ್ದು ಹುಟ್ಟಿದಪ್ಪ ಇತ್ತು.
0: ಎಷ್ಟು ವರ್ಷ ಮಗಳಿಗೆ?
1: ಮಗಳಿಗೆ 10 ವರ್ಷ. ಕೃತಿಕಾ ಅಂತ.
0: ಮಗಳಿಗೆ 10 ವರ್ಷ. ಎಲ್ಲಿ ಮಗಳು ಇವಾಗ? ನಿಮ್ ಜೊತೆಗಿದ್ದಾರಾ ಅಥವಾ ಬೇರೆ ಕಡೆ ಇದ್ದಾರಾ?
1: ಇಲ್ಲ, ಸ್ಕೂಲ್ ಹೋಗಿದ್ದಾರೆ, ಇನ್ನ ಬಂದಿಲ್ಲ. ಲೈನ್ ಸಿಕ್ತಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಕಾಲ್ ಸಿಕ್ಕಿದ್ದು.
0: ಒಬ್ಳೆ ಮಗಳ ನಿಮ್ಗೆ ಅಥವಾ ಎಷ್ಟ್ ಜನ ಮಕ್ಕಳು?
1: ಒಬ್ ಮಗ, ಒಬ್ ಮಗಳು.
0: ಮಗ ಏನ್ ಮಾಡ್ತಾ ಇದ್ದಾರೆ?
1: ಮಗ ಸೆವೆಂತ್ ಓದ್ತಿದ್ದಾನೆ, ಪೃಥ್ವಿರಾಜ್ ಅಂತ.
0: ನೀವೇನ್ ಕೆಲಸ ಮಾಡ್ತೀರಿ ಭವ್ಯ?
1: ನಾವ್ ಹೌಸ್ ವೈಫ್ ಮೇಡಮ್.
0: ಮತ್ತೆ ಮನೆಯವರು? ಮನೆಯವರು
1: ಮನೆಯವರು ಕೆಲ್ಸ ಬಿ ಎಲ್ ಹೋಗ್ತಾರೆ, ಫ್ಯಾಕ್ಟ್ರಿ ಕೆಲ್ಸ. ಅದಕ್ಕೆ ಫಸ್ಟ್ ಟೈಮ್ ಕಾಲ್, ಅದಕ್ಕೋಸ್ಕರ ಮಾತಾಡ್ತೀವಿ.
0: ಯಾವ ಕಾರ್ಯಕ್ರಮ ಇಷ್ಟ ಆಗುತ್ತೆ? ವಿವಿಧ ಭಾರತಿಲಿ
1: ಎಲ್ಲ ಇಷ್ಟ ಆಗುತ್ತೆ ಮೇಡಮ್, ಹಳೆ ಸಾಂಗ್ಸ್ ಎಲ್ಲ ಪ್ರೋಗ್ರಾಮ್ ತುಂಬಾ ಇಷ್ಟ ಆಗುತ್ತೆ.
0: ಹೆಸರುಘಟ್ಟ ಯಾವ್ದಕ್ಕೆ ಪ್ರಸಿದ್ಧಿ?
1: ಹೆಸರುಘಟ್ಟ ದೇವಾಲಯ.
0: ಯಾವ ದೇವರು?
1: ಐಕಂಡಪುರ ಅಂತ, ಪಂಚಪಾಂಡವರು ಹುಟ್ಟಿದ ಊರಂತ.
0: ಅಲ್ಲಿ
1: ದೇವಸ್ಥಾನಗಳು ಜಾಸ್ತಿ.
0: ದೇವಸ್ಥಾನಗಳು ಜಾಸ್ತಿ ಇದೆಯಾ?
1: ಕೆರೆ,
0: ಕೆರೆನೂ ಇದೆ
1: ಹೆಸರುಘಟ್ಟ.
0: ಹೆಸರುಘಟ್ಟ ಕೆರೆ. ಬೆಂಗಳೂರಿಗೆ ಹತ್ರ ಒಂದ್ ಸ್ವಲ್ಪ ದೂರ ಅಲ್ವಾ? ಮಧ್ಯದಲ್ಲಿ ಬರುತ್ತೆ. ನಿಮ್ಮ ಮಗಳಿಗೋಸ್ಕರ ಒಂದು ಚಂದದ ಹಾಡು ವಿವಿಧ ಭಾರತಿ ಕಡೆಯಿಂದ ಬರ್ತಾ ಇದೆ, ಕೇಳಿಸ್ಕೊಳ್ಳಿ. ಧನ್ಯವಾದ, ನಮಸ್ತೆ.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಪರಶುರಾಮ್ ಚಿತ್ರದ ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆಯನ್ನು ಮಾಡಿದ್ರು ಹಂಸಲೇಖ, ಹಾಡಿಗೆ ದನಿಯಾಗಿದ್ರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು, ಹಾಗೆ ಅಂಬರೀಷ್ ಚಿತ್ರದ ಹಾಡನ್ನು ಬರೆದದ್ದು ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಸಂಯೋಜನೆ ಮಾಡಿದ್ರು ವಿ ಹರಿಕೃಷ್ಣ, ಹಾಡಿಗೆ ದನಿಯಾಗಿದ್ರು ಮಧು ಬಾಲಕೃಷ್ಣ.
4: ಒಂದು ಸಸ್ಯದ ಬೆಳವಣಿಗೆಯ ರೀತಿಯನ್ನು ಅದರ ಮೊಳಕೆಯ ಸತ್ವ ನಿರ್ಧರಿಸುತ್ತದೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂದಿದೆ ಗಾದೆ. ಕಟ್ಟಡದ ಸುಭದ್ರತೆ ಅದರ ತಳಪಾಯವನ್ನು ಅವಲಂಬಿಸಿರುವಂತೆ ಒಬ್ಬ ವ್ಯಕ್ತಿಯ ಗುಣಶೀಲಗಳು ರೂಪುಗೊಂಡು ವ್ಯಕ್ತಿತ್ವ ನಿರ್ಮಾಣವಾಗುವುದು ಬಾಲ್ಯದಲ್ಲಿ.

0: 12:15 ಈ ಸಮಯದಲ್ಲಿ ಯಾರು ಕರೆ ಮಾಡಿದ್ದಾರೆ? ನಮಸ್ತೆ.
1: ಹಲೋ, ನಮಸ್ಕಾರ ಮೇಡಮ್.
0: ಹೇಳಿ
1: ಮೇಡಮ್. ನಾವು ದೊಡ್ಡಬ್ಲಾಕಿಂದ ಗಜೇಂದ್ರ ಮೇಡಮ್ ಮಾತಾಡ್ತಾರೆ. ದೊಡ್ಡಬ್ಲಾಕ್ ಕಾಣಿದೆ ಅಂತ ಹೇಳಿ ಗಜೇಂದ್ರ ಮಾತಾಡ್ತಿದ್ದೆ.
0: ಇನ್ನೊಂದ್ಸಲ ಹೇಳಿ, ನೀವೇನ್ ಹೇಳಿದ್ರಿ ಅಂತ?
1: ದೊಡ್ಡಬ್ಲಾಪುರದಿಂದ ಗಜೇಂದ್ರ ಮೇಡಮ್ ಮಾತಾಡ್ತಾರೆ.
0: ಗಜೇಂದ್ರ?
1: ಹೌದು ಮೇಡಮ್.
0: ಗಜೇಂದ್ರ ಅಂತನಾ?
1: ಹೌದು ಮೇಡಮ್. ಹೇಗಿದ್ರೆ ಮೇಡಮ್?
0: ಹಾ, ಚೆನ್ನಾಗಿದ್ದೀನಿ ಗಜೇಂದ್ರ. ಹೇಳಿ, ಏನ್ ಸಮಾಚಾರ? ಯಾವ ಹಾಡ್ಬೇಕು
1: ಮೇಡಮ್? ನನ್ಗೆ ನೋಡಲು ಹೋಗಿ ಆಡ್ಬೇಕಾಗಿತ್ತು. ನಾವು ಕೃಷಿ ಮಾಡ್ತಾ ಇದ್ದೀನಿ. ಯಾವಾಗ ಕೇಳ್ತಾ ಇರ್ತೀನಿ ಮೇಡಮ್ ನಿಮ್ ಪ್ರೋಗ್ರಾಮ್ ಕೃಷಿ ಮಾಡ್ಕೊಂಡೆ.
0: ಕಾಮನಬಿಲ್ಲು ಸಿನಿಮಾ ಹಾಡು.
1: ಹೌದು ಮೇಡಮ್.
0: ಅಲ್ವಾ?
1: ಹೌದು ಮೇಡಮ್.
0: ನೀವೇನ್ ಬೆಳಿತೀರಿ
1: ಮೇಡಮ್? ನಾವು ರಾಗಿ, ಜೋಳ, ಟಮಾಟೋ, ಉಳ್ಳಿ, ತರಕಾರಿ, ಕೃಷಿ ಎಲ್ಲ ಬೆಳಿತೀವಿ.
0: ತರಕಾರಿ?
1: ಹೌದು ಮೇಡಮ್, ತರಕಾರಿ. ಪ್ರತಿಯೊಂದು ತರಕಾರಿ, ಹಣ್ಣು, ತರಕಾರಿ ಎಲ್ಲ ಬೆಳಿತೀನಿ.
0: ಇವಾಗ ಏನಿದೆ ಸದ್ಯಕ್ಕೆ ಹೊಲದಲ್ಲಿ ಬೆಳೆ
1: ಮೇಡಮ್? ಇವಾಗ ಟಮಾಟೋ ಬಟಾಣಿ ಇದೆ, ಎಲ್ಲ ಕಟಾವು ಮಾಡಿದಿರಿ. ಕಟಾವು ಮಾಡಿದಾದ್ಮೇಲೆ ಇವಾಗ ಎಲ್ಲ ಹೋಗಿ ಮಡಗಿತ್ತು. ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆಯಲ್ಲ, ತಿರ್ಗಿ ಮಾಡಿ ಮಳೆ ಬೀಳ್ತಿದಂಗೆ ಎಲ್ಲ ಟಮಾಟ ಹಾಕ್ತೀವಿ ಮೇಡಮ್. ತಿರ್ಗಿ ಹುರುಳಿಕಾಯಿ, ಟಮಾಟ,
0: ಬೀನ್ಸ್, ಹುರುಳಿಕಾಯಿ ಮತ್ತೆ ಟೊಮ್ಯಾಟೊ.
1: ಹೌದು ಮೇಡಮ್.
0: ಚೆನ್ನಾಗಿದೆ ವ್ಯಾಪಾರ, ಕೃಷಿ
1: ಎಲ್ಲ ಚೆನ್ನಾಗಿದೆ.
0: ಮನೆ ಹತ್ರನೇ ಬಂದು ತಗೊಂಡು ಹೋಗ್ತಾರ, ನೀವೇ ಹೊರಗಡೆ ತಗೊಂಡೋಗಿ ಕೊಡ್ತೀರಾ?
1: ಇಲ್ಲ ಮೇಡಮ್, ನಾವೇ ಗಾಡಿ ಇದೆ, ನಮ್ದು ಸ್ವಂತ ಓನ್ ಗಾಡಿ. ತಗೊಂಡೋಗಿ ಬೆಂಗಳೂರಲ್ಲಿ ಹಾಕ್ಬಿಡ್ತೀವಿ ಮೇಡಮ್.
0: ಕಾಮನ ಬಿಲ್ಲು
1: ತುಂಬಾ ದಿನ ಆಗಿತ್ತು ಮೇಡಮ್.
0: ತುಂಬಾ ದಿನ ಅಂದ್ರೆ ಯಾವಾಗ?
1: ಅದಕ್ಕೆ ಇದೆ ಫ್ಯಾಕ್ಟರ್ ನಮ್ಗೆ ಕಾಲ್ ಮಾಡಿರೋದು.
0: ಮತ್ತೆ ತುಂಬಾ ದಿನ ಆಗಿತ್ತು ಅಂತ ಇದೀರಿ?
1: ಅದೇ ಫಸ್ಟ್ ಟೈಮ್, ತುಂಬಾ ದಿನ ಆಗಿತ್ತು ಕಾಲ್ ಮಾಡಿ.
0: ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ಏನ್ ಹೊಲದಲ್ಲಿ ಇದ್ದಂಗ ಕಾಣ್ತಾ ಇದೆ.
1: ಹೌದು ಮೇಡಮ್, ಹೊಲದಲ್ಲಿ ಇರೋದು. ಹಾಗೆ ಗಾಡಿ ಟೈಮ್ ಮಾಡ್ತಾ ಇದೀನಿ, ಗಾಡಿಯಲ್ಲೇ ಹಾಕೊಂಡಿರೋದು.
0: ಏನ್ ಗಾಡಿ?
1: ಫ್ಯಾಕ್ಟ್ರಿ.
0: ಟ್ರ್ಯಾಕ್ಟರ್ ಅಲ್ಲಿ ನೀವು ರೇಡಿಯೋ ಹಾಕೊಂಡು ಕೇಳ್ಕೊಂಡು ಕೆಲಸ ಮಾಡ್ತಾ ಇದೀರಿ? ಮಳೆ ಬಂದಿದೆ ನಿಮ್ ಕಡೆ?
1: ತೊಂದ್ರೆ
0: ಇಲ್ಲ ಕೆಲ್ಸಕ್ಕೆ.
1: ಇಲ್ಲ ಮೇಡಮ್, ಏನಿಲ್ಲ.
0: ಹೇಳಿ, ಯಾರಿಗೋಸ್ಕರ ಈ ಹಾಡು? ಮತ್ತೆ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ನಿಮ್ ಮನೇಲಿ ಇರೋರ ಹೆಸರೆಲ್ಲ ಒಂದ್ಸಲ ಹೇಳ್ಬಿಡಿ.
1: ಎಲ್ಲಾ ಕೇಳಿದರೆ, ಯಾರ್ಯಾರು ಕೇಳ್ತಿದ್ರು ಎಲ್ಲಾ ಕೇಳಿದರೆಗೋಸ್ಕರ ಮೇಡಮ್.
0: ರೇಡಿಯೋದಿಂದ ಯಾರ್ಯಾರು ಪರಿಚಯ ಆಗಿದ್ದಾರೆ ನಿಮ್ಗೆ?
1: ಮೇಡಮ್, ರೇಡಿಯೋದಿಂದ ಇದೆ ಫಸ್ಟ್ ನೀವು ಒಬ್ಬರೇ ಮೇಡಮ್ ಮಾತಾಡಿ. ಒಂದ್ ವರ್ಷ ಆಯ್ದಿಂದ ಕೇಳ್ತಾ ಇದ್ದೀನಿ. ಒಂದ್ ವರ್ಷದಿಂದ ಕೇಳ್ತಾ ಇದ್ದೀನಿ. ಎಷ್ಟು ದಿವಸ ಕಾಲ್ ಮಾಡಿದ್ರು ಕನೆಕ್ಟ್ ಆಗ್ತೀನಿ. ಇದು ಫಸ್ಟ್ ನೀವು ಒಬ್ಬರೇ ಮೇಡಮ್ ಮಾತಾಡಿರೋದು.
0: ಆಯ್ತು, ಸಂತೋಷ. ಈಗ ನಿಮಗೋಸ್ಕರ ನೀವು ಕೇಳಿರುವಂತ ಹಾಡು ಬರ್ತಾ ಇದೆ. ನಮಸ್ಕಾರ.
1: ಥ್ಯಾಂಕ್ ಯು ಮೇಡಮ್. ಧನ್ಯವಾದ ಮೇಡಮ್. ಥ್ಯಾಂಕ್ ಯು.

0: ನಮ್ಮ ಸುತ್ತಲ ಪರಿಸರ ಹಾಳಾಗುತ್ತಿದೆ ಎಂದಾದರೆ ಅದಕ್ಕೆ ಕಾರಣರು ಯಾರು? ನಮ್ಮ ಸುಖ ಬಾಳ್ವೆಗೆ ಬೇಕಾದ ಗಾಳಿ, ನೀರು, ಮಣ್ಣು ಯಾರಿಂದ ಕಲುಷಿತಗೊಳ್ಳುತ್ತಿದೆ? ನಮ್ಮಿಂದಲೇ ತಾನೇ.
1: ಮಣ್ಣು ಕಲುಷಿತಗೊಂಡರೆ ಆಹಾರದ ಕೊರತೆ, ನೀರಿನ ಕೊರತೆ, ಹವಾಮಾನ ವೈಪರೀತ್ಯ, ಕೃಷಿ ಜೀವನದಲ್ಲಿ ಏರುಪೇರು, ಹೀಗೆ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು.
0: ಮಣ್ಣಿಂದ ಬಂದ ಕಾಯಕ್ಕೆ ಮಣ್ಣಿನ ಬಗ್ಗೆ ಕಾಳಜಿ ಬೇಡವೇ?
2: ಹರಿತಿ
1: ಮಣ್ಣಿನ ಫಲವತ್ತತೆಯ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಹೊಣೆ.
0: ಮಣ್ಣಿನ ನಾಶ ಮನುಕುಲದ ನಾಶ.

ಕಾಮನಬಿಲ್ಲು ಚಿತ್ರದಲ್ಲಿ ಕುವೆಂಪು ಅವರ ಕವಿತೆಯನ್ನು ಅಳವಡಿಸಿದವರು ಉಪೇಂದ್ರ ಕುಮಾರ್, ಹಾಡಿಗೆ ದನಿಯಾಗಿದ್ದರು ಸಿ ಅಶ್ವತ್. ಇದರೊಂದಿಗೆ ಇಂದಿನ ಕರಿಗೊಂದು ಹಾಡುವ ಕಾರ್ಯಕ್ರಮದ ಮುಕ್ತಾಯ ಆಯಿತು. ಸಾಕಷ್ಟು ಕೇಳುಗರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಕಲಾಭಾರತಿಯಿಂದ ಹಿಡಿದು ಇಲ್ಲಿವರೆಗೂ ಕಾರ್ಯಕ್ರಮ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಡಾಕ್ಟರ್ ಅನಂತಕುಮಾರ್ ಅರಸ್ ಕಡ್ಬಗುಬ್ಬಿ, ಶ್ರೀನಿವಾಸ್ ಅವರು ಪದ್ಮನಾಭನಗರದಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ, ಪುಷ್ಪಾ ಶಾನ್ ಭಾಗ್, ಮತ್ತು ಉಷಾ ಗೋಪಾಲ್ ಕತ್ರಿಗುಪ್ಪೆಯಿಂದ, ಶಾಂತಾ ಬ್ಯಾಂಕಲನಿಂದ, ಹರೀಶ್ ಅವರು ಮಲ್ಲೇಶ್ವರಂಯಿಂದ, ಮತ್ತು ಶಶಿಕಲಾ ಮಧುಗಿರಿ ಮುದ್ದನೇರಳೆಕೆರೆಯಿಂದ, ಅವರ ಜೊತೆಗೆ ಚಂದ್ರಕಲಾ ಅವರು ಬೆಂಗಳೂರಿನಿಂದ, ಮಯೂರ್ ಕೋಟಿ ಜನಾಪುರ ಭದ್ರಾವತಿಯಿಂದ, ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕು ಶಿವಾಪುರ ಗ್ರಾಮದ ಮಹಾಂತೇಶ್ ತೋಟಗಿ. ವಿವಿಧ ಭಾರತಿ ಕಾರ್ಯಕ್ರಮ ಕೇಳೋದು ಅಂದರೆ ತುಂಬಾ ಖುಷಿಯಾಗುತ್ತೆ. ಸಮಯಕ್ಕೆ ಸರಿಯಾಗಿ ವಾರ್ತೆ, ಎಲ್ಲ ಥರದ ಕಾರ್ಯಕ್ರಮಗಳನ್ನು, ಎಲ್ಲ ರೀತಿಯ ಹಾಡುಗಳನ್ನು ಪ್ರಸಾರ ಮಾಡ್ತೀರಾ ಅಂತ. ಅನಂತಮೂರ್ತಿಯವರು ಶೃಂಗೇರಿಯಿಂದ, ನನಗೆ ಟೆಲಿಫೋನ್ ಲೈನ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಪ್ರಸನ್ನಕುಮಾರ್ ದಾವಣಗೆರೆಯಿಂದ, ಮಂಜುನಾಥ್ ಮಾನಕವಾಡದಿಂದ, ನಮಗಂತೂ ತುಂಬಾ ಇಷ್ಟ ನೇಗಿಲ ಹಿಡಿದು ಈ ಹಾಡು ಅಂತ ನಾಗರತ್ನ ಅವರು ರಾಜಾಜಿನಗರಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ವಾಣಿಶ್ರೀ ಧಾರವಾಡದಿಂದ ಹೇಳ್ತಾ ಇದ್ದಾರೆ, ನಮಗಂತೂ ರೇಡಿಯೋದಿಂದ ಎಲ್ಲ ಅರ್ಜಿಗಳು, ಮತ್ತು ಗೀತಾ ಜೋಶಿ, ಪುಷ್ಪಾ ಶಾನ್ಭಾಗ್, ಶಿವಲಿಂಗಪ್ಪ, ಮಲ್ಲಪ್ಪ ಭದ್ರೆ, ಮತ್ತು ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಕೂಡ ಪರಿಚಯ.

ಶಿವಕುಮಾರ್ ವಿಧಾನಸೌಧದ ಆವರಣದಲ್ಲಿ ಇಂದು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸುರವರ 44ನೇ ಪುಣ್ಯಸ್ಮರಣೆಯ ಅಂಗವಾಗಿ ಅವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಗ್ರಾಮೀಣ ಭಾರತದಾದ್ಯಂತ ತರಬೇತಿ ಪಡೆದ ನಳ ಜಲ ಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು, ಮೂಲಸೌಕರ್ಯ ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಮಾಜದ ಸ್ವಾಸ್ಥ್ಯಕ್ಕೆ ಧಕ್ಕೆ ತರುವಂತಹ ಪ್ರಚೋದನಕಾರಿ ವಿಡಿಯೋ ಹಂಚಿಕೊಳ್ಳುವ ಕಿಡಿಗೇಡಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಕ್ಕೂರು ಕೆರೆಯಲ್ಲಿ ವುಡನ್ ವಾಕ್ವೇ ನಿರ್ಮಾಣ ಮಾಡಲು ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು, ಅವರು ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಜಕ್ಕೂರು ಕೆರೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಹಾಗೂ ಸುತ್ತಮುತ್ತಲ ಪ್ರದೇಶಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ 29ನೇ ಸಂವಾದ ಕಾರ್ಯಕ್ರಮ. ಭಾರತ ಸೇನಾ ಸಿಬ್ಬಂದಿ ಕಾರ್ಯತಂತ್ರದ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘೈ ಹಾಗೂ ಅಮೆರಿಕ ಸೇನಾ ಪೆಸಿಫಿಕ್ನ ಲೆಫ್ಟಿನೆಂಟ್ ಜನರಲ್ ಜೋಯಲ್ ಪೊವೆಲ್ ಸಹ ಅಧ್ಯಕ್ಷತೆಯಲ್ಲಿ ಹವಾಯಿನಲ್ಲಿ ಇಂದು ನಡೆಯಿತು. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೇರಾ ಯುವ ಭಾರತ್ ನವದೆಹಲಿಯ ತ್ಯಾಗರಾಜ್ ಕ್ರೀಡಾಂಗಣದಲ್ಲಿ ಇಂದು ವಿಕಸಿತ ಭಾರತಕ್ಕಾಗಿ ಯುವ ಸಮುದಾಯ ಮೈ ಭಾರತ್ ಯುವ ಸಮಾವೇಶವನ್ನು ಆಯೋಜಿಸಿದೆ. ನವ ಚಂಡೀಗಢದ ಮುಲ್ಲನಪುರದ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ ಒಂದು ವಿಕೆಟ್ ನಷ್ಟಕ್ಕೆ 139 ರನ್ ಗಳಿಸಿ ಆಟವಾಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ?
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ.
5: ಅಪ್ಪ ಸೂತ್ರಧಾರ ಕೇಳು ಕನಸು ಕಂಡಿರೆ.
4: ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು.
6: ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ.
7: ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ, ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ.

0: ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು.
1: ಒಂದು ಗಂಟೆ 5:35 ಸಮಯ ಆಗಿದೆ. 1:20

ಇಪ್ಪತ್ತು ನಿಮಿಷದಿಂದ. ಈ ದಿನ ಶನಿವಾರ ಆಗಿರೋದ್ರಿಂದ ಸಂದೇಶ ನಮಗೆ, ಸಂಗೀತ ನಿಮಗೆ. ನಿಮ್ಗೆ ಇಷ್ಟವಾದ ಹಾಡನ್ನು ನೀವು ನಮಗೆ ಕಳಿಸ್ಕೊಡ್ಬಹುದು. ನಿಮ್ಮ ಹೆಸರು, ನಿಮ್ಮ ಊರಿನ ಜೊತೆಗೆ ಯಾವ ಸಿನಿಮಾದ ಯಾವ ಹಾಡು ಅಂತ ಹೇಳಿ ನೀವು ನಮಗೆ ಮೆಸೇಜ್ ಮಾಡಬಹುದು. ಮೆಸೇಜ್ ಮಾಡಲಿಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 9483091029 9483091029 ಈ ಸಂಖ್ಯೆಗೆ. ಯಾವಾಗಲೂ ನಾವು ಪ್ರಸಾರ ಮಾಡುವಂತಹ ಹಾಡುಗಳ ಬದಲಾಗಿ ಅತ್ಯಂತ ಅಪರೂಪದ ವಿಶೇಷವಾದಂತಹ ಹಾಡುಗಳಿದ್ರೆ ಖಂಡಿತವಾಗ್ಲೂ ನೀವು ಅಂತಹ ಹಾಡುಗಳನ್ನು ಕೇಳಬಹುದು. ಆ ಹಾಡು ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 1:20 ಪ್ರಸಾರ ಆಗುತ್ತೆ. ಯಾರಿಗೆ ಆದರೂ ಯಾವುದಾದ್ರೂ ಹಾಡು, ಅಪರೂಪದ ಹಾಡು ಕೇಳಬೇಕು ಅಂತ ಅನಿಸಿದ್ರೆ ಖಂಡಿತ 9483091029 ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸ್ಕೊಡಿ. ನಿಮ್ಮ ಹಾಡು ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗುತ್ತೆ. ಆದಷ್ಟು ಅಪರೂಪದ ಹಾಡುಗಳನ್ನು ಹುಡುಕಿ ಸಂದೇಶ ಕಳಿಸಿ. ಮತ್ತೆ ನಾವು ಬೆಳಗ್ಗೆ 6 ರಾತ್ರಿ 11 ಹಾಕುವಂತಹ ಅದೇ ಹಾಡುಗಳ ಬದಲಾಗಿ ವಿಶೇಷ ಹಾಡುಗಳು ಇರಲಿ ಇವತ್ತಿನ ಕಾರ್ಯಕ್ರಮಕ್ಕೆ.

ರಂಗಿತರಂಗ ಚಿತ್ರಕ್ಕಾಗಿ ಅನೂಪ್ ಭಂಡಾರಿ ಅವರು ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದರು. ಹಾಡಿಗೆ ದನಿಯಾಗಿದ್ದರು ಎಂಚರ ರಾವ್. ಚಿತ್ರಗೀತೆಗಳು ಸದ್ಯಕ್ಕೆ ಮುಕ್ತಾಯ ಆಗತ್ತೆ. ಸಮಯ 1:08:58. ಒಂದು ಗಂಟೆ ಹತ್ತು ನಿಮಿಷಕ್ಕೆ ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳ್ತೀರಿ. ಅದಾದ ನಂತರ 1:20 ಸಂದೇಶ ನಮಗೆ ಕಳಿಸಿ ಸಂಗೀತವನ್ನು ನಾವು ನಿಮಗಾಗಿ ಪ್ರಸಾರ ಮಾಡ್ತೇವೆ. ಶನಿವಾರ ಹಾಗೆ ಭಾನುವಾರ ಮಧ್ಯಾಹ್ನ 1:20 ನಿಮ್ಮ ಮೆಚ್ಚಿನ ನಿಮ್ಮ ಕೋರಿಕೆಯ SMS ರಿಕ್ವೆಸ್ಟ್ ಚಿತ್ರಗೀತೆಗಳು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ, 6,000ಕ್ಕೂ ಹೆಚ್ಚು ಯುವಕರು ಭಾಗಿ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ, ರಾಜನಾಥ್ ಸಿಂಗ್. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ವಾರ್ತೆಗಳ ವಿವರ. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೇರಾ ಯುವ ಭಾರತ್ ನವದೆಹಲಿಯಲ್ಲಿಂದು ತ್ಯಾಗರಾಜ್ ಕ್ರೀಡಾ ಸಂಕೀರ್ಣದಲ್ಲಿ ವಿಕಸಿತ ಭಾರತಕ್ಕಾಗಿ ಯುವ ಸಮುದಾಯ ಮೈ ಭಾರತ್ ಯುವ ಸಮಾವೇಶವನ್ನು ಆಯೋಜಿಸಿದೆ. ಯುವ ನಾಯಕತ್ವ ಮತ್ತು ರಾಷ್ಟ ನಿರ್ಮಾಣದ ಪ್ರಮುಖ ಆಚರಣೆಯಲ್ಲಿ ದೇಶಾದ್ಯಂತದ ಸಾವಿರಾರು ಯುವಕರು ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ ನಡೆಯಲಿರುವ ಸಮಾವೇಶವನ್ನು ಪ್ರಧಾನಿ ನರೇಂದ್ರ ಮೋದಿಯವರ 2047ರ ವೇಳೆಗೆ ವಿಕಸಿತ ಭಾರತ ಗುರಿಯನ್ನು ಸಾಧಿಸುವಲ್ಲಿ ಪ್ರಮುಖ ಪ್ರೇರಕ ಶಕ್ತಿಯಾಗಿ ದೇಶದ ಯುವಕರನ್ನು ಒಗ್ಗೂಡಿಸಲು ಆಯೋಜಿಸಲಾಗುತ್ತಿದೆ ಎಂದು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದಲ್ಲಿ ಭಾರತದ ವಿವಿಧ ಭಾಗಗಳಿಂದ 6,000ಕ್ಕೂ ಹೆಚ್ಚು ಯುವಕರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತದ ಯುವಕರ ವೈವಿಧ್ಯತೆ ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುವ ವಿದ್ಯಾರ್ಥಿಗಳು, ಯುವ ವೃತ್ತಿಪರರು, ಉದ್ಯಮಿಗಳು, ನಾವೀನ್ಯಕಾರರು, ವಿಷಯ ರಚನಾಕಾರರು, ಉದಯೋನ್ಮುಖ ನಾಯಕರು, ಸಾಧಕರು ಮತ್ತು ಯುವತಿಯರು ಸೇರಿದಂತೆ ವಿವಿಧ ಹಿನ್ನೆಲೆಗಳನ್ನು ಪ್ರತಿನಿಧಿಸುವವರು ಭಾಗವಹಿಸಲಿದ್ದಾರೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಇತರ ಹಲವಾರು ಗಣ್ಯ ನಾಯಕರು, ವಿಶೇಷ ಅತಿಥಿಗಳು ಮತ್ತು ವಿವಿಧ ವಲಯಗಳ ಯುವ ಐಕಾನ್ಗಳು ಸಮಾವೇಶದಲ್ಲಿ ಉಪಸ್ಥಿತರಿರುತ್ತಾರೆ. ಹಲವು ದೇಶಗಳು ಆರ್ಥಿಕ ಅನಿಶ್ಚಿತತೆಯನ್ನು ಎದುರಿಸುತ್ತಿರುವ ಸಮಯದಲ್ಲಿ ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. 2025-26ರ ಹಣಕಾಸು ವರ್ಷದಲ್ಲಿ ಶೇಕಡಾ 7.7ರ ಜಿಡಿಪಿ ಬೆಳವಣಿಗೆ ದರವನ್ನು ಉಲ್ಲೇಖಿಸಿ, ಈ ಸಾಧನೆಯು ಕಳೆದ 12 ವರ್ಷಗಳಲ್ಲಿ ನಿರ್ಮಿಸಲಾದ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವದ ಸಾಮರ್ಥ್ಯವನ್ನು ಒತ್ತಿ ಹೇಳುತ್ತದೆ ಎಂದು ಅವರು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಆರ್ಥಿಕ ಬೆಳವಣಿಗೆಯನ್ನು ಸ್ಥಿರತೆ, ವಿಶ್ವಾಸ, ಸುಸ್ಥಿರತೆ ಮತ್ತು ವಿಶ್ವಾಸಾರ್ಹತೆಯೊಂದಿಗೆ ಸಂಯೋಜಿಸಿದೆ. ರಾಷ್ಟ ನಿರ್ಮಾಣ, ನಾವೀನ್ಯತೆ, ಮೂಲಸೌಕರ್ಯ ಮತ್ತು ಉದ್ಯಮಶೀಲತೆಯ ಮೇಲೆ ಕೇಂದ್ರೀಕರಿಸುವಲ್ಲಿ ಪ್ರಧಾನಿಯವರ ಅಚಲ ಬದ್ಧತೆ ಹಾಗೂ ಅಭೂತಪೂರ್ವ ಜಾಗತಿಕ ಸವಾಲುಗಳ ಮೂಲಕ ದೇಶವನ್ನು ಮುನ್ನಡೆಸುವ ಅವರ ಸಾಮರ್ಥ್ಯವು ಭಾರತವನ್ನು ಆತ್ಮವಿಶ್ವಾಸ, ಸ್ಥಿತಿಸ್ಥಾಪಕ ಮತ್ತು ಜಾಗತಿಕವಾಗಿ ಗೌರವಿಸಲ್ಪಟ್ಟ ಆರ್ಥಿಕ ಶಕ್ತಿಯಾಗಿ ಪರಿವರ್ತಿಸಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. ಜಿಡಿಪಿಯ ಗಮನಾರ್ಹ ಬೆಳವಣಿಗೆಯು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಮತ್ತು 140 ಕೋಟಿ ಭಾರತೀಯರ ಆಕಾಂಕ್ಷೆಗಳನ್ನು ಬಲಪಡಿಸುತ್ತಿದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ದಿನದಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸ್ವಾಭಿಮಾನ, ಉತ್ತಮ ಆಡಳಿತ ಮತ್ತು ರಾಷ್ಟೀಯ ರಕ್ಷಣೆಯಲ್ಲಿ ಬೇರೂರಿರುವ ಆಡಳಿತ ವ್ಯವಸ್ಥೆಯನ್ನು ನಿರ್ಮಿಸಿದರು. ಇದು ಭಾರತೀಯ ಜನರಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬಿತು ಎಂದು ಅವರು ಹೇಳಿದ್ದಾರೆ. ಸ್ವರಾಜ್, ಸ್ವಸಂಸ್ಕೃತಿ ಮತ್ತು ಸ್ವಧರ್ಮದ ಮೇಲಿನ ಅಚಲ ಸಮರ್ಪಣೆ, ಅದಮ್ಯ ಧೈರ್ಯ ಯುವ ಶಿವಾಜಿಯನ್ನು ಛತ್ರಪತಿಯನ್ನಾಗಿ ಪರಿವರ್ತಿಸಿತು ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪಿಸುವ ಪ್ರತಿಜ್ಞೆ ತೆಗೆದುಕೊಂಡು ಮೊಘಲರಿಗೆ ಸವಾಲು ಹಾಕಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನವು ಇಂದಿಗೂ ಲಕ್ಷಾಂತರ ಯುವಜನರಿಗೆ ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಮನೋಭಾವದಿಂದ ಸ್ಫೂರ್ತಿ ನೀಡುತ್ತಿದೆ ಎಂದು ಅವರು ಒತ್ತಿ ಹೇಳಿದರು. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆಯ 29ನೇ ಆವೃತ್ತಿಯು ಹವಾಯಿಯಲ್ಲಿ ನಡೆಯಿತು. ಸೇನಾ ಸಿಬ್ಬಂದಿ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಮತ್ತು ಅಮೆರಿಕ ಸೇನಾ ಪೆಸಿಫಿಕ್ನ ಉಪ ಕಮಾಂಡಿಂಗ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಜೋಯೆಲ್ ಓವೆಲ್ ಅವರ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ಚರ್ಚೆಗಳು ಮುಖ್ಯವಾಗಿ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ಬಲಪಡಿಸುವುದು, ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವುದು, ವೃತ್ತಿಪರ ವಿನಿಮಯವನ್ನು ವಿಸ್ತರಿಸುವುದು ಮತ್ತು ಹಂಚಿಕೆಯ ಭದ್ರತಾ ಹಿತಾಸಕ್ತಿಗಳನ್ನು ಬೆಂಬಲಿಸಲು ಮಿಲಿಟರಿ ಸಹಯೋಗವನ್ನು ಗಾಢವಾಗಿಸುವತ್ತ ಗಮನಹರಿಸಿದವು. ಎರಡೂ ಕಡೆಯವರ ಸೈನ್ಯ ನಡುವಿನ ಒಪ್ಪಂದಗಳ ಹೆಚ್ಚುತ್ತಿರುವ ವ್ಯಾಪ್ತಿಯನ್ನು ಒಪ್ಪಿಕೊಂಡರು. ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದವು. ಸರ್ಕಾರಿ ಭದ್ರತೆಗಳಲ್ಲಿ ವಿದೇಶಿ ಬಂಡವಾಳ ಹೂಡಿಕೆಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಸರಳೀಕರಿಸಿದೆ. ಪರಿಷ್ಕೃತ ಚೌಕಟ್ಟಿನಡಿ ಕೆಲವು ಹೂಡಿಕೆ ನಿರ್ಬಂಧಗಳನ್ನು ತೆಗೆದುಹಾಕಲಾಗಿರುವುದರಿಂದ ಸಾಮಾನ್ಯ ಮಾರ್ಗದ ಮೂಲಕ ಹೂಡಿಕೆ ಮಾಡುವ ವಿದೇಶಿ ಬಂಡವಾಳ ಹೂಡಿಕೆಗಳು ಮತ್ತಷ್ಟು ಸುಲಭವಾಗಲಿವೆ. ಆರ್ಬಿಐ ಅಸ್ತಿತ್ವದಲ್ಲಿರುವ ಸಾಮಾನ್ಯ ಮತ್ತು ದೀರ್ಘಾವಧಿ ಹೂಡಿಕೆ ವರ್ಗಗಳನ್ನು ಸರ್ಕಾರಿ ಭದ್ರತೆಗಳು ಹಾಗೂ ರಾಜ್ಯ ಸರ್ಕಾರಿ ಭದ್ರತೆಗಳಿಗೆ ಒಂದೇ ಮಿತಿಯಾಗಿ ಆರ್ಬಿಐ ವಿಲೀನಗೊಳಿಸಿದೆ. ಹೂಡಿಕೆಗಳನ್ನು ಸುಲಭಗೊಳಿಸುವ ಮತ್ತು ವಿದೇಶಿ ಹೂಡಿಕೆದಾರರಿಗೆ ಅನುಸರಣೆ ಅವಶ್ಯಕತೆಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಇದು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಋತ್ಯ ಮುಂಗಾರು ಕೇರಳದಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9:00 ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪುರಂ, ಕೋಳಿಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು, ನಾಳೆಯೂ ಮಲಪುರಂ, ಕೋಳಿಕೋಡ್ ಮತ್ತು ವಯನಾಡ್ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯ ಸಾಧ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು ಬರುವ ಮಂಗಳವಾರದವರೆಗೆ ಕೇರಳ, ಲಕ್ಷದ್ವೀಪ ಮತ್ತು ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಓಸ್ಲೋದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಜರ್ಮನಿಯ ವಿನ್ಸೆಂಟ್ ಕೀಮರ್ ವಿರುದ್ದ ಅಂತಿಮ ಸುತ್ತಿನಲ್ಲಿ ಗೆಲುವು ಸಾಧಿಸಿ ನಾರ್ವೆ ಚೆಸ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 3ನೇ ಸ್ಥಾನದಿಂದ ದಿನವನ್ನು ಪ್ರಾರಂಭಿಸಿದ ಪ್ರಜ್ಞಾನಂದ 3 ಅಂಕಗಳ ನಿರ್ಣಾಯಕ ಗೆಲುವು ಸಾಧಿಸಿ 18 ಅಂಕಗಳೊಂದಿಗೆ ಮುಗಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಚೆನ್ನೈನ 20 ವರ್ಷದ ಪ್ರಜ್ಞಾನಂದ 2013 ಪಂದ್ಯಾವಳಿ ಪ್ರಾರಂಭವಾದಾಗಿನಿಂದ ಭಾರತೀಯ ಚೆಸ್ ದಂತಕಥೆ ವಿಶ್ವನಾಥನ್ ಆನಂದ್ ಮತ್ತು ಹಾಲಿ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರಿಂದಲೂ ಸಾಧ್ಯವಾಗದ್ದನ್ನು ಸಾಧಿಸಿದ್ದಾರೆ. ನಾರ್ವೆ ಚೆಸ್ನಲ್ಲಿ 2ನೇ ಬಾರಿಗೆ ಸ್ಪರ್ಧಿಸುತ್ತಿರುವ ಪ್ರಜ್ಞಾನಂದ ಈ ಟೂರ್ನಿಯ ಸಮಯದಲ್ಲಿ ವಿಶ್ವದ ಅಗ್ರಶ್ರೇಯಾಂಕಿತ ಮ್ಯಾಗ್ನಸ್ ಕಾರ್ಲ್ಸೆನ್ ವಿರುದ್ದ 2 ಗೆಲುವುಗಳನ್ನು ಒಳಗೊಂಡಂತೆ ಬಲವಾದ ಫಿನಿಶ್ ಅನ್ನು ಗಳಿಸಿದರು. ನವಚಂಡೀಗಢದ ಮುಲ್ಲನಪುರದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 1 ವಿಕೆಟ್ ನಷ್ಟಕ್ಕೆ 154 ರನ್ ಗಳಿಸಿ ಆಡುತ್ತಿದೆ. ಉಭಯ ತಂಡಗಳ ನಡುವೆ 8 ವರ್ಷಗಳ ನಂತರ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದೆ. ಭಾರತ ತಂಡವನ್ನು ನಾಯಕ ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದಾರೆ. ಜಪಾನ್ನ ಕಾಕಮಿಗಹಾರದಲ್ಲಿ ನಡೆಯಲಿರುವ ಪುರುಷರ 18 ವರ್ಷದೊಳಗಿನ ಏಷ್ಯಾ ಕಪ್ ಹಾಕಿ 2026 ಫೈನಲ್ನಲ್ಲಿಂದು ಭಾರತ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ನಿನ್ನೆ ಭಾರತ 2ನೇ ಸೆಮಿಫೈನಲ್ನಲ್ಲಿ 5-3 ಗೋಲುಗಳಿಂದ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಪರಾಭವಗೊಳಿಸಿತ್ತು. ಮೊದಲ ಸೆಮಿಫೈನಲ್ನಲ್ಲಿ ಮಲೇಷ್ಯಾ ವಿರುದ್ಧ 8-1 ಗೋಲುಗಳ ಅಂತರದಿಂದ ಜಯ ಗಳಿಸುವ ಮೂಲಕ ಜಪಾನ್ ಫೈನಲ್ಗೆ ತನ್ನ ಸ್ಥಾನವನ್ನು ಕಾಯ್ದಿರಿಸಿತ್ತು. ಪಾಕಿಸ್ತಾನವು 3ನೇ ಸ್ಥಾನಕ್ಕಾಗಿ ನಡೆಯುವ ಪಂದ್ಯದಲ್ಲಿ ಮಲೇಷ್ಯಾವನ್ನು ಎದುರಿಸಲಿದೆ. ಗೋವಾದ ಮಾರ್ಗೋವಾದಲ್ಲಿಂದು ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ 6:30 ಆರಂಭವಾಗಲಿದೆ. ಸೆಮಿಫೈನಲ್ನಲ್ಲಿ ಭೂತಾನ್ ತಂಡವನ್ನು 1-0 ಅಂತರದಿಂದ ಸೋಲಿಸುವ ಮೂಲಕ ಭಾರತ ಫೈನಲ್ಗೆ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ. ಭಾರತ ಇದುವರೆಗೆ 5 ಬಾರಿ ಈ ಪ್ರಶಸ್ತಿಯನ್ನು ಗೆದ್ದಿದೆ. 2027 ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31 ಸಲ್ಲಿಸಬಹುದಾಗಿದೆ. March 15 ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನ ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ, 6,000 ಹೆಚ್ಚು ಯುವಕರು ಭಾಗಿ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ, ರಾಜನಾಥ್ ಸಿಂಗ್. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಂದೇಶ ಕಳಿಸಿ ಅಂತ ಹೇಳೋದಕ್ಕೆ ತುಂಬಾ ಜನ ಸಂದೇಶವನ್ನ ಕಳಿಸ್ಕೊಟ್ಟಿದ್ರಿ. ನಮ್ಮ ಇನ್ಬಾಕ್ಸ್ ತುಂಬಿ ತೊಳಕ್ತಾ ಇದೆ. ಸಾಕಷ್ಟು ಜನರ ಸಂದೇಶಗಳು ಬಂದಿದೆ, ಬೇರೆ ಬೇರೆ ರೀತಿಯ ಹಾಡುಗಳನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಪರೂಪದ ಹಾಡುಗಳು ಕೂಡ ಇದೆ, ಮತ್ತೆ ನಿರಂತರವಾಗಿ ಯಾವಾಗಲೂ ಪ್ರಸಾರ ಮಾಡಿ ಅಂತ ಕೇಳುವಂತಹ ಹಾಡುಗಳು ಸಹ ಇದೆ. ಏನಾದ್ರೂ ಬಹಳಷ್ಟು ಜನ ಸಂದೇಶವನ್ನ ಕಳಿಸ್ಕೊಟ್ಟಿದ್ರಿ. ಈಗ ನಾವು ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಏನು ಸಂದೇಶ ನಮಗೆ, ಸಂಗೀತ ನಿಮಗೆ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕೇಳ್ತಾ ಇರೋದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 1:22. ನೀವು ಸಂದೇಶ ಕಳಿಸಿದ್ದೀರಿ, ನಿಮಗೋಸ್ಕರ ನಾವೀಗ ಸಂಗೀತವನ್ನು ಕಳಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಗಣೇಶ ಸುಬ್ರಹ್ಮಣ್ಯ ಚಿತ್ರದ ಹಾಡು ಪ್ರಸಾರ ಆಗ್ತಾ ಇದೆ. ಕೆ ಎಸ್ ನರಸಿಂಹಸ್ವಾಮಿಗಳ ಕವಿತೆ ಇದು, ವಿ ಮನೋಹರ್ ಅವರ ಸಂಗೀತ ಇದೆ, ಪುತ್ತೂರು ನರಸಿಂಹ ನಾಯಕ್ ಅವರು ಈ ಹಾಡಿಗೆ ದನಿಯಾಗಿದ್ದಾರೆ. ಈ ಹಾಡನ್ನು ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶ ಕಳಿಸಿದ್ದು ನವೀನ್ ಕಾವ್ಯ ವಿವರ್ಸ್ ಕಾಲನಿ, ಇವರಿಗೋಸ್ಕರ ಈ ಚಂದದ ಹಾಡು.

0: ಒಬ್ಬ ಸಿಪಾಯಿ.
1: ಚಂದದ ಹಾಡನ್ನ ಕೇಳಿದ್ರೆ ಮುಂದಿನ ಚಂದದ ಹಾಡು ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದ ಗೀತೆ. ಜಯದೇಶಂಕರ್ ಅವರು ಬರೆದಿದ್ದು, MS ವಿಶ್ವನಾಥನ್ ಅವರ ಸಂಗೀತದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಈ ಹಾಡನ್ನ ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶವನ್ನ ಕಳಿಸಿದ್ದು ದಾವಣಗೆರೆಯ ಜಲಜಾ ಅವರು.

1:35:50 ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ಶನಿವಾರದ ಮಧ್ಯಾಹ್ನದ ಈ ಸಮಯದಲ್ಲಿ ಸಂದೇಶವನ್ನು ನೀವು ಕಳಿಸ್ತಾ ಇದ್ದೀರಾ, ಸಂಗೀತವನ್ನೇನೋ ನಾವು ಕೂಡ ಕಳಿಸ್ತಾ ಇದ್ದೀವಿ ನಿಮಗೋಸ್ಕರ. ಈಗ ತಾನೇ ಕೇಳಿದ್ರಲ್ಲ ಬಿಳಿಗಿರಿಯ ಬನದಲ್ಲಿ ಚಿತ್ರದ ಹಾಡು ಚಿವುದೇ ಶಂಕರ್ ಅವರು ಬರೆದದ್ದು, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು, ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು. ಈ ಹಾಡನ್ನು ಪ್ರಸಾರ ಮಾಡಿ ಅಂತ ನಮಗೆ ಇಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿದ್ರು, ತೀರ್ಥಪ್ರಸಾದ್ ದೊಡ್ಡಮೇಟಿ ಕುರಿಕೆಯಿಂದ, ಹಾಗೆ ಶಶಿಕಲಾ ಮುದ್ದ ನೇರಳೆಕೆರೆ ಮಧುಗಿರಿ ತುಮಕೂರು ಜಿಲ್ಲೆ ಇವರು ಕೂಡ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ರು. ಹಾಡು ಪ್ರಸಾರ ಆಗಿದೆ. ಇನ್ ಮುಂದೆ ಧನ್ಪಾಲ್ ಅವರು ಸಕಲೇಶ್ಪುರದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಅವರು ಮನಮೆಚ್ಚಿದ ಹುಡುಗಿ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಆ ಹಾಡಿನ ಜೊತೆಗೆ ಮತ್ತೊಂದು ಹಾಡು ಕೂಡ ಬರುತ್ತೆ. ಜಿ ಸಿ ಮಂಜುನಾಥ್ ಗಾಣಿಗೇರ ಆರುಂಡಿ ನ್ಯಾಮತಿಯಿಂದ ಹೇಳ್ತಾ ಇದ್ರೆ, ಬೆಟ್ಟದ ಹೂವು ಚಿತ್ರದ ಪಟ್ಟೆ ಹುಲಿ ಬಲು ಕೆಟ್ಟ ಹುಲಿ ಅನ್ನುವ ಹಾಡನ್ನು ಪ್ರಸಾರ ಮಾಡಿ ಅಂತ. ಇದು ಬೆಟ್ಟದ ಹೂವು ಚಿತ್ರದ ಗೀತೆ, ಚಿವುದೇ ಶಂಕರ್ ಅವರು ಬರೆದಿದ್ದು, ಸಿ ಅಶ್ವಥ್ ಅವರ ಸಂಗೀತ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ.

ಒಣಗಿದ ತರಗೆಲೆ ತುಳಿಯುತ್ತ ಮೆಲ್ಲಗೆ ಆಹುಲಿ ಬರುತ್ತಿತ್ತು. ಸರಸರ ಗರ ಗರ ನಡೆಯುವ ಸದ್ದಿಗೆ ಹೊಲಗಳು ಬೆದರಿತ್ತು. ಜಿಂಕೆಯ ಮರಿಗಳು ಬೆಕ್ಕ

0: ವೇದನೆ ಪಡುತ್ತಿತ್ತು. ಸಾಯದೆ ಉಳಿದ ಆ ಹುಲಿರಾಯನು ಇಂದು ಅಲ್ಲಿರುವ ಹಳದಿಯ ಕಣ್ಣಿನ ಆ ಮೃಗ ರಾಯನು ಹಲ್ಲನ್ನು ಮಸೆದಿರುವ ಸೇಡಲಿ ಕಾಯುತ್ತ ಕುಳಿತಿರುವ
1: ಡೂಡ್ ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
4: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
3: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
5: ಒಂದು ಗಂಟೆ 45 ನಿಮಿಷ

35 ಸೆಕೆಂಡುಗಳ ಸಮಯ. ಇದು 102.9 ಎಫ್ಎಂ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಸಂದೇಶ ಕಳಿಸಿಕೊಟ್ಟಿದ್ದಾರೆ ಯಾರು ಅಂತ ಹೇಳಿದ್ರೆ, ವಿಜಯ್ ವಿಲ್ಸನ್ ಗಾರ್ಡನ್ ಇಂದ ನಾಗರಾಜ್ ಶರ್ಮಾ, ಸುಜಾತಾ ಶಿವಾನಂದ, ರತ್ನ ಗೌರಮ್ಮ ನಂದಿನಿ ಲೇಔಟ್ನಿಂದ. ಇವರೆಲ್ಲ ಕೇಳ್ತಾ ಇರೋದು ನಾನೊಬ್ಬ ಕಳ್ಳ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿದೆ. ಕೇಳಿ ನೀವೆಲ್ಲರೂ ಇಷ್ಟಪಟ್ಟಿರುವಂಥ ಈ ಹಾಡು.

ಇನ್ನು ತುಮಕೂರಿನ ಸುನಂದ ಅವರು ಹಾಗೆ ಈಶ್ವರ್ ಶಶಿಕಲಾ ಬಿದ್ರೆ ಮತ್ತೆ ಹಿಂಗಣಿಯ ಚಿದಾನಂದ ಕಲ್ಯಾಣಿ ಇವರೆಲ್ಲರೂ ಕೇಳ್ತಾ ಇರುವಂತ ಹಾಡು ಈ ದಿನ ಶುಭಾಶಯ ಜನ್ಮದಿನ ಅನ್ನುವ ಹಾಡು ನಂದಗೋಕುಲ ಚಿತ್ರದ ಗೀತೆ ಪಿಬಿ ಶ್ರೀನಿವಾಸ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿದೆ. ಚಿ ಉದಯಶಂಕರ್ ಅವರು ಹಾಡನ್ನು ಬರೆದಿದ್ದಾರೆ. ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ.

ಇನ್ನೀಗ ದೇವರ ದುಡ್ಡು ಚಿತ್ರದ ಹಾಡು ಕೇಳಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಈ ಹಾಡನ್ನ ಪ್ರಸಾರ ಮಾಡಿ ಅಂತ ದೇವರ ದುಡ್ಡು ಚಿತ್ರದ ಗೀತೆಯನ್ನ ಕೇಳಿದ್ದು ಅನಂತಮೂರ್ತಿ ಶೃಂಗೇರಿಯಿಂದ.

ಕಾಯ್ತಿದ್ದು ಬಾಯಲ್ಲಿ ನೀರು ಚಪ್ಪರಿಸ್ಕೊಂಡು ಕಣ್ಣು ಕಣ್ಣು ಕಟ್ಟರಿಸ್ಕೊಂಡು ಕಣ್ಣು ಕಣ್ಣು ಕಟ್ಟರಿಸ್ಕೊಂಡು ಬಾಯಲ್ಲಿ ನೀರು ಚಪ್ಪರಿಸ್ಕೊಂಡು

ಒಳ ಮಧ್ಯೆ ಗುಡುಗೋ ಹಾಗೆ, ಭೂಮಿ ಎಲ್ಲ ನಡುವೋ ಹಾಗೆ, ಒಳ ಮಧ್ಯೆ ಗುಡುಗೋ ಹಾಗೆ, ಭೂಮಿ ಎಲ್ಲ ನಡುವೋ ಹಾಗೆ, ಜೋರ ಖರ್ಚನೆ ಮಾಡ್ತಾ ಸಿಂಹ ಬರ್.

ಮುದುರ್ಕೊಂಡು ತೋಳ ಮುದುರ್ಕೊಂಡು ಬಾಲ ತಪ್ಪಿಸ್ಕೊಂಡು ಓಡೋಯ್ತು ಬೇಡ ಹಾಕಿದ್ ಬಲೆ ಸಿಂಹ ಸಿಕ್ಕಿದು ತೋಳ ಓಡೋಯ್ತು ಸಿಂಹ ಸಿಕ್ಕಿದು ಇಷ್ಟೆಲ್ಲ ಆದರೂ

0: ಮೇಲೆ ಮೂರು ಗರಿ ಕುರಿಮರಿ ತರಿಗರಿ ಏರಿ ಮೇಲೆ ಮೂರು ಗರಿ ಕುರಿಮರಿ ಮೇಯ್ದಿತ್ತು ಮೇಯ್ದಿತ್ತು ಮೇಯ್ದಿತ್ತು ಮೇಯ್ದಿತ್ತು ಮೇಯ್ದಿತ್ತು.
1: ಸದ್ಯಕ್ಕೆ ಎಷ್ಟು ಸಾಕು, ಈಗ ಸಮಯ 2 ಗಂಟೆ ಆಗ್ತಾ ಇದೆ. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವನ್ನ ಕೇಳೋಣ. ಮತ್ತೆ 2:15 ಈ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾನೀರಿ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಸೈರಾ ಮುಜ್ತಬಾ ವಿತ್ ಮಿಡ್ ಡೇ ನ್ಯೂಸ್. The headlines. Reserve Bank of India simplifies rules for foreign portfolio investors in government securities to make investment in India easier. External Affairs Minister Dr. S. Jayashankar to hold talks with Nepal Foreign Affairs Minister Shishir Khanal in New Delhi this evening.

0: ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್. ನಾನ್ ಕೇಳ್ತಾ ಇರ್ತೀನಿ ಯಾವಾಗ್ಲೂ ಬೆಂಗಳೂರು ವಿವಿಧ ಭಾರತಿ 100.9 FM. ನನ್ಗೆ ಇಷ್ಟ ಆಗೋದು ಇಲ್ಲಿ ನಡ್ಸ್ಕೊಡುವಂತಹ ಪ್ರತಿಯೊಬ್ಬ ಆರ್ ಜೆ ಬಹಳ ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾರೆ. ಜೊತೆನಲ್ಲಿ ಯಾವ ಹಾಡು, ಯಾವ ಸಿನಿಮಾ ಅದು, ಯಾರು ಬರ್ದಿರೋದು, ಯಾರು ಹಾಡಿರೋದು, ಇವೆಲ್ಲವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ನಾನ್ ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ, ನೀವು ಕೇಳಿ ವಿವಿಧ ಭಾರತಿ.
1: ವಿವಿಧ ಭಾರತಿ,
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಹೆಣ್ಣು ತನ್ನನ್ನು ಯಾರೂ ಪೂಜಿಸಲಿ ಎಂದು ಬಯಸುವುದಿಲ್ಲ. ಹೆಣ್ಣು ಜೀವ ಬಯಸುವುದು ಗೌರವಯುತ ಬದುಕನ್ನು.
4: ದೇವಿ ಎನ್ನುತ್ತಲೀ, ಮಾತೆ ಎನ್ನುತ್ತಲೀ, ಹೆಣ್ಣನ್ನು ಪೂಜಿಸೋ ಜನರೇ.
3: ಹೆಣ್ಣನ್ನು ನೀತಿ ನಿಯಮಗಳ ಬಂಧನದಲ್ಲಿ ಇರಿಸದಿರಿ, ಶಾಸ್ತ್ರವಾಕ್ಯಗಳ ನೆಪದಲ್ಲಿ ಶೋಷಣೆ ಮಾಡದಿರಿ. ಇದು ಸ್ವಾಮಿ

2:16:35 ಸಮಯ. ಮತ್ತೆ ವಿವಿಧ ಭಾರತೀಯ ಪ್ರಸಾರ ಕಾರ್ಯಕ್ಕೆ ಸ್ವಾಗತ, ಸುಸ್ವಾಗತ. ಕೋರಿಕೆಯ ಚಿತ್ರಗೀತೆಗಳ ಪ್ರಸಾರ ಸಾಗ್ತಾ ಇದೆ. ಇನ್ನೊಂದೆರಡು ಹಾಡುಗಳನ್ನ ಕೇಳುವಂತಹ ಅವಕಾಶ ನಮಗಿದೆ. ಇಂದ್ರಾಣಿ ಕೈಲಾಸ್ ಅವರು ಮೆಲ್ಬೋರ್ನ್ ಆಸ್ಟ್ರೇಲಿಯಾದಿಂದ ಸಂದೇಶ ಕಳಿಸಿ ನಮ್ಮ ಮಕ್ಕಳು ಚಿತ್ರದಲ್ಲಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಇದು ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ದಾರೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ. ಅದೇ ಥರ ರಾಜಶೇಖರ ಪಾಪನಾಳ ಅವರು ಮಧ್ಯಪ್ರದೇಶ ಭೋಪಾಲ್ನಿಂದ ಹೇಳ್ತಾ ಇದ್ದಾರೆ, ಉಪಾಸನೆ ಚಿತ್ರದ ಸಂಪಿಗೆ ಮರದ ಈ ಹಾಡನ್ನು ಪ್ರಸಾರ ಮಾಡಿ ಅಂತ. ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಗೀತೆ ಇದು, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ. ಈ ಎರಡೂ ಹಾಡುಗಳನ್ನು ಕೇಳ್ಕೊಂಡು ಬನ್ನಿ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
2: ಹಳೆಯ ಬಂಗಾರದ ಗೀತೆಗಳು,
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02.

0: ಮಹತ್ಯಾಗ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ವಣಶ್ರೀ ಅವರು ಧಾರವಾಡದಿಂದ ಸಂದೇಶವನ್ನ ಕಳಿಸಿದ್ರು. ನಿಮ್ಮಿಷ್ಟದ ಹಾಡು ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗಿದೆ. ವಿ ಸೀತಾರಾಮಯ್ಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರು ಸಂಗೀತವನ್ನ ನೀಡಿದ್ರು. ಪಿ ಸುಶೀಲ್ ಅವರು ಹಾಡಿಗೆ ದನಿಯಾಗಿದ್ರು. ಕೆಳಗ್ರೆ ನಿಮ್ಗೆಲ್ಲ ತಿಳಿದಿರುವಂತೆ ಇದಿಷ್ಟು ಈ ಶನಿವಾರದ ನಿಮ್ಮ ಕೋರಿಕೆಯ ಸಂದೇಶ. ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳು. ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು.
1: ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.
0: ಸಾಕಷ್ಟು ಜನ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ರು. ಎಲ್ಲರ ಹಾಡುಗಳನ್ನು ಪ್ರಸಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಆದರೂ ಕೂಡ ಒಂದಷ್ಟು ಹಾಡುಗಳನ್ನು, ಚಂದದ ಹಾಡುಗಳನ್ನು ಕೇಳಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಒಳ್ಳೊಳ್ಳೆಯ ಹಾಡುಗಳು ಅಂತಾನು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಎಲ್ಲರಿಗೂ ಕೂಡ ಸಂದೇಶ ಕಳಿಸಿದವ್ರಿಗೆ, ಹಾಗೆ ಕಾರ್ಯಕ್ರಮವನ್ನು ಆಲಿಸ್ತಾ ಇರುವಂಥ ಎಲ್ಲ ಕೇಳುಗ ಬಾಂಧವರಿಗೆ ಆತ್ಮೀಯವಾದ ಪ್ರೀತಿಯ ಧನ್ಯವಾದಗಳು. ಸಮಯ 2:30. ಇನ್ನೀಗ ಕೇಳೋಣ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ ಸಿಇಟಿ ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರ ವಾಯುಪಡೆ ತರಬೇತಿ ಶಾಲೆಯಿಂದ 1,250 ಅಗ್ನಿವೀರರ ನಿರ್ಗಮನ ಪಥ ಸಂಚಲನ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಪುಣ್ಯತಿಥಿ ಸಂದರ್ಭದಲ್ಲಿ ಇಂದು ರಾಜ್ಯದ ವಿವಿಧೆಡೆ ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ವಿಧಾನಸೌಧದ ಆವರಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಿವಂಗತ ಡಿ ದೇವರಾಜ ಅರಸು ಅವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳ ಬಗ್ಗೆ ಕಳಕಳಿ ಹೊಂದಿದ್ದರು. ಈ ವರ್ಗವನ್ನು ರಾಜಕೀಯ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವ ಬಗ್ಗೆ ಕಾಳಜಿ ಇತ್ತು. ಅವರು ರಾಜ್ಯದ

0: ಹಿಡಿತಕ್ಕೆ ಉತ್ತಮ ಅಡಿಪಾಯ ಹಾಕಿದ ಧೀಮಂತ ನಾಯಕರು ಎಂದು ಸ್ಮರಿಸಿದರು.
1: ದೇವರಾಜರಸ್ ಅವರು ನಮ್ಮನ್ನ ಬಿಟ್ಟು ಹೋಗಿ 45 ವರ್ಷ ಆಗಿದೆ. ಭೂ ಸುಧಾರಣೆ ಕಾಯ್ದೆ, ಇಂದಿರಾ ಗಾಂಧಿ ಅವರ ಮಾರ್ಗದರ್ಶನ, ದೇವರಾಜರಸ್ ಅವರ ನಾಯಕತ್ವ, ಉಳುವಿಗೆ ಭೂಮಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ರು. ಅದು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಆ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಂತ ಒಬ್ಬ ಧೀಮಂತ ನಾಯಕ. ರೈತಗೊಬ್ಬರಿಗೆ ಅಲ್ಲ, ಅವತ್ತಿನ ಕಾಲದಲ್ಲೇ ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬರಬೇಕು ಅಂತೇಳಿ ದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡಿದ್ದವರು. ಶಿಸ್ತು, ತ್ಯಾಗ ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂತದ್ದೆಲ್ಲರ ಇವತ್ತು ಮಾಡಿದ್ನ ನಾವೆಲ್ಲ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ. ರಾಜ್ಯದ ಜನತೆಗೆ ಈ ಸಂದರ್ಭದಲ್ಲಿ ಅವರ ಪರವಾಗಿ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೆಜ್ಜೆ ಹಾಕೋಣ.
0: ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಯುಟಿ ಖಾದರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಆವರಣದಲ್ಲಿ ಅರಸು ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿ ಗೌರವಾರ್ಪಣೆ ಮಾಡಿದರು. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಆಂತರಿಕ ವಿಚಾರ ಎಂದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಾಗ ಪ್ರಧಾನಿ ನರೇಂದ್ರ ಮೋದಿಯವರು ತಮಗೆ ಶುಭಾಶಯ ತಿಳಿಸಿದ್ದು ಇದಕ್ಕೆ ಪ್ರತಿಯಾಗಿ ಅವರಿಗೆ ಧನ್ಯವಾದವನ್ನು ತಿಳಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಪ್ರಧಾನಿಯವರನ್ನು ಭೇಟಿ ಮಾಡಲಾಗುವುದು ಹಾಗೂ ರಾಜ್ಯದ ಜನತೆಗೆ ಒಳಿತಾಗುವಂತಹ ಕೆಲಸಗಳನ್ನು ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿಂದು ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ನಡೆಸಿದರು. ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಮತ್ತು ಐಜಿಪಿ ಡಾ ಎಂ ಎ ಸಲೀಂ ಹಾಗೂ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ರಾಜ್ಯದ ಅಪರಾಧ ಪ್ರಕರಣಗಳು, ಸಿಬ್ಬಂದಿ ನೇಮಕಾತಿ, ಕಾನೂನು ಸುವ್ಯವಸ್ಥೆ, ಮಾದಕ ವಸ್ತುಗಳ ನಿಯಂತ್ರಣ ಮುಂತಾದ ವಿಷಯಗಳ ಕುರಿತಂತೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಪೊಲೀಸ್ ಮಹಾನಿರ್ದೇಶಕರ ವ್ಯಾಪ್ತಿಯಲ್ಲಿ ಬರುವ 6 ಕಮಿಷನರೇಟ್ಗಳ ಸ್ಥಿತಿಗತಿಗಳ ಕುರಿತು ಚರ್ಚಿಸಿ ಸಾಂವಿಧಾನಿಕ ಚೌಕಟ್ಟನ್ನು ಮೀರುವ ಯಾವುದೇ ವ್ಯಕ್ತಿ ಮತ್ತು ಯಾವುದೇ ಪ್ರಕರಣಗಳ ವಿರುದ್ದ ರಾಜಿ ಇಲ್ಲದೆ ಕ್ರಮ ಜರುಗಿಸಬೇಕು, ಸರ್ಕಾರಕ್ಕೆ ಮುಜುಗರವಾಗುವಂತಹ ನಡವಳಿಕೆಗಳನ್ನು ಸಹಿಸುವುದಿಲ್ಲ ಎಂದು ಸಚಿವರು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸಿದ 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಯುಜಿಸಿಇಟಿ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವ ಡಾ ಶರಣಪ್ರಕಾಶ ಪಾಟೀಲ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶ ಪ್ರಕಟಿಸಿದರು. ವಿದ್ಯಾರ್ಥಿಗಳು ಸಿಇಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಸ್ಲಾಶ್ ಕೆಇಎ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಗ್ರಾಮೀಣ ಭಾರತಾದ್ಯಂತ ತರಬೇತಿ ಪಡೆದ ನಳ ಜಲ ಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು, ಮೂಲಸೌಕರ್ಯ ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ವಿವರಿಸಿ 7 ವರ್ಷಗಳ ಜಲ್ ಜೀವನ್ ಮಿಷನ್ ಅಭಿಯಾನದ ಯಶೋಗಾಥೆ ಹಂಚಿಕೊಂಡಿದ್ದಾರೆ. ಹರ್ ಘರ್ ಜಲ್ ಯೋಜನೆಯ ಅನುಷ್ಠಾನದಲ್ಲಿ ಯುವಶಕ್ತಿ ಕೈಜೋಡಿಸಿದೆ ಎಂದು ಶ್ಲಾಘಿಸಿದ್ದಾರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ಆರ್ ಬೊಮ್ಮಾಯಿ ಅವರ 102ನೇ ಜನ್ಮದಿನದ ಅಂಗವಾಗಿ ಹುಬ್ಬಳ್ಳಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಅವರ ಸಮಾಜ ಸೇವೆಯನ್ನು ಸ್ಮರಿಸಲಾಯಿತು. ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಡಾ ಪಿವಿ ದತ್ತಿ ಶ್ರವಣ ಹಾಗೂ ಮಾತಿನ ವಿಶೇಷ ಚೇತನರ ರೋಟರಿ ಶಾಲೆ ತೆರೆಯುವಲ್ಲಿ ಎಸ್ಆರ್ ಬೊಮ್ಮಾಯಿ ಅವರು ತೋರಿದ ಕಾಳಜಿಯನ್ನು ಪ್ರಸ್ತಾಪಿಸಿದರು. ಈ ಶಾಲೆ ವಿಶೇಷ ಚೇತನ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪಾಲಕರಲ್ಲಿ ಹೊಸ ಭರವಸೆ ಮೂಡಿಸುತ್ತಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಸಿಹಿ ಹಂಚಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿ ಬೆಳಗಾವಿ ಸಾಂಬ್ರಾದ ಭಾರತೀಯ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾಮಾತ್ಮಕ ತರಬೇತಿ ಪಡೆದ 7ನೇ ತಂಡದ 1250 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ ಇಂದು ನಡೆಯಿತು. ಏರ್ಮೆನ್ ತರಬೇತಿ ಶಾಲೆಯ ಕಮಾಂಡಿಂಗ್ ಏರ್ ಆಫೀಸರ್ ಸೂರಜ್ ಶಂಕರ್ ವಾಯುಪಡೆ ಅಗ್ನಿವೀರರ ನಿರ್ಗಮನ ಪಥ ಸಂಚಲನ ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದರು. ಅವರು ಮಾತನಾಡಿ, ಪುರುಷರೊಂದಿಗೆ ಮಹಿಳೆಯರು ವಾಯುಪಡೆಯಲ್ಲಿ ಸಾಮರ್ಥ್ಯ ಪ್ರದರ್ಶಿಸುತ್ತಿರುವುದು ಅವರ ಆತ್ಮವಿಶ್ವಾಸದ ನಿದರ್ಶನವಾಗಿದೆ ಎಂದರು. ವಾಯುಪಡೆ ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ನಿಮಿತ್ತ ಈ ಬಾರಿ ಭಾರತೀಯ ವಾಯುಸೇನೆಯ ವಿಶ್ವವಿಖ್ಯಾತ ಕುಶಾಲಾಗ್ರ ಸಾರಂಗ ಪೈಲಟ್ ತಂಡದಿಂದ ರೋಮಾಂಚನಕಾರಿ ಹೆಲಿಕಾಪ್ಟರ್ ಪ್ರದರ್ಶನ ವಾಯುಪಡೆ ತರಬೇತಿ ಶಾಲೆಯ ಆವರಣದಲ್ಲಿ ನಡೆಯಿತು. 5 ಹೆಲಿಕಾಪ್ಟರ್ಗಳು ಸುಮಾರು 15 ನಿಮಿಷದವರೆಗೆ ನೀಡಿದ ಪ್ರದರ್ಶನ ವಿಶೇಷ ಗಮನ ಸೆಳೆಯಿತು. ಏರ್ ಶೋನಲ್ಲಿ ವಿಶ್ವದಲ್ಲೇ ಏಕೈಕ 5 ಹೆಲಿಕಾಪ್ಟರ್ ಡಿಸ್ಪ್ಲೇ ತಂಡವಾದ ಸಾರಂಗ್ ಸ್ವದೇಶಿ ನಿರ್ಮಿತ ALH ಧ್ರುವ ಹೆಲಿಕಾಪ್ಟರ್ಗಳನ್ನು ಬಳಸಿ ಆಕಾಶದಲ್ಲಿ ನಾನಾ ರೀತಿಯ ಕಸರತ್ತುಗಳನ್ನು ನಡೆಸಿ ವಿಭಿನ್ನ ಚಿತ್ತಾರ ಮೂಡಿಸಿತು. ಕೊಡಗು ಜಿಲ್ಲೆಯ ಕೆದಮುಳ್ಳೂರು ಗ್ರಾಮದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನೂತನವಾಗಿ ನಿರ್ಮಿಸಿರುವ 43 ಮನೆಗಳ ಬೀಗದ ಕೈಯನ್ನು ಶಾಸಕ AS ಪೊನ್ನಣ್ಣ ಫಲಾನುಭವಿಗಳಿಗೆ ಇಂದು ಹಸ್ತಾಂತರಿಸಿದರು. ಅವರು ಈ ಸಂದರ್ಭದಲ್ಲಿ ಸುಮಾರು 7 ಎಕರೆ ಜಾಗದಲ್ಲಿ ನಿರ್ಮಿಸಲಾಗಿರುವ ಮನೆ ಉದ್ಘಾಟನೆ ಹಾಗೂ ಮೂಲಸೌಕರ್ಯ ಕಾಮಗಾರಿಗೆ ಚಾಲನೆ ನೀಡಿದರು. ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಎಂಬ ಉದ್ದೇಶದಿಂದ ಪಾಂಡವಪುರ ಪಟ್ಟಣದಲ್ಲಿ ಅಕ್ಕ ಕೆಫೆ ಆರಂಭಿಸಲಾಗಿದೆ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯತ್ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಕ್ಕ ಕೆಫೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಂಭೂನಹಳ್ಳಿ ಗ್ರಾಮದ ಸ್ವಸಹಾಯ ಸಂಘದ ಗುಂಪಿನ 6 ಮಂದಿ ಮಹಿಳಾ ಸದಸ್ಯರು ಇದರ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದಾರೆ. ಇಂತಹ ಅಕ್ಕ ಕೆಫೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿದೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ KR ನಂದಿನಿ ಮಾತನಾಡಿ, ರಾಷ್ಟೀಯ ಜೀವನೋಪಾಯ ಅಭಿಯಾನದಡಿ ಮಹಿಳಾ ಸಬಲೀಕರಣ ಹಾಗೂ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿ ಬದುಕು ನಡೆಸಬೇಕು ಎಂಬ ಉದ್ದೇಶದಿಂದ ಅಕ್ಕ ಕೆಫೆಯನ್ನು ಆರಂಭಿಸಲಾಗಿದೆ. ಇದರಿಂದ ಹಲವಾರು ಸ್ವಸಹಾಯ ಸಂಘಗಳ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣಗೊಂಡು ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ವಿವಿಧ ವಾಣಿಜ್ಯ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಕಳೆದ ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ಪತ್ತೆ ಮಾಡಲಾಗಿದೆ. ಈ ಪೈಕಿ 2 ಪ್ರಕರಣಗಳಲ್ಲಿ ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ತರನ್ನುಮಾ ಬೆಂಗಾಲಿ ಮಾಹಿತಿ ನೀಡಿದ್ದಾರೆ. 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸಲಾಗಿದೆ, 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ ಮತ್ತು 3 ಮಕ್ಕಳನ್ನು ಪೋಷಕರ ವಶಕ್ಕೆ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇದೇ 20ರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುವುದು. ಅರ್ಹ ಮತದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗುವುದಿಲ್ಲ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಾರ್ವಜನಿಕರ ಸಹಕಾರ ಮುಖ್ಯವಾಗಿದ್ದು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬಾರದು ಎಂದು ಜಿಲ್ಲಾಧಿಕಾರಿ ಡಾ KN ಅನುರಾಧ ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ಲಾ ಮತದಾರ ನೋಂದಣಾಧಿಕಾರಿಗಳಿಗೆ ಮತ್ತು ಸಹಾಯಕ ಮತದಾರ ನೋಂದಣಾಧಿಕಾರಿಗಳಿಗೆ ಈಗಾಗಲೇ ತರಬೇತಿ ನೀಡಲಾಗಿದೆ ಎಂದರು. ಕೊಡಗು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಜಿಲ್ಲಾ ಚುನಾವಣಾ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿ SJ ಸೋಮಶೇಖರ್ ಇಂದು ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರುಗಳು ಸಹಕಾರ ನೀಡುವಂತೆ ಕೋರಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ DK ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ CET ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರಾ ವಾಯುಪಡೆ ತರಬೇತಿ ಶಾಲೆಯಿಂದ 1250 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ನೂರ 7.9 FM ವಿವಿಧ ಭಾರತಿ ಚೂನ್ ಮಾಡಿದ್ದೀರಾ. 2:42:20 ಸಮಯ ಆಗಿದೆ. ಚಿತ್ರತಾನ ಕಾರ್ಯಕ್ರಮ. ಚಿತ್ರತಾನ ಕಾರ್ಯಕ್ರಮಕ್ಕೆ ಈ ದಿನ ನಾವು ಆರಿಸಿಕೊಂಡಿರುವಂಥದ್ದು ಟಗರು ಚಿತ್ರದ ಹಾಡುಗಳನ್ನು. ಟಗರು ಈ ಸಿನಿಮಾ ದುನಿಯಾ ಸಿನಿಮಾವನ್ನು ನಿರ್ದೇಶನ ಮಾಡಿದಂಥ ಸೂರಿಯವರದ್ದೇ ಚಿತ್ರ. ಇದರಲ್ಲಿ ಶಿವರಾಜ್ ಕುಮಾರ್ ಅವರು ಆ್ಯಕ್ಟ್ ಮಾಡಿರೋದು ನಮಗೆಲ್ಲ ಗೊತ್ತಿರುವಂಥದ್ದೇ. ಈ ಟಗರು ಸಿನಿಮಾ ಕನ್ನಡ ಸಿನಿಮಾ ಕ್ಷೇತ್ರದ ಇತಿಹಾಸದಲ್ಲಿ ಒಂದು ರೀತಿ ಹೊಸ ರೀತಿಯ ಆ್ಯಕ್ಷನ್ ಸಿನಿಮಾ ಅಂತಲೇ ಸಿನಿಮಾ ಪ್ರೇಮಿಗಳ ಮನಸ್ಸಿನಲ್ಲಿ ಉಳ್ಕೊಂಡಿದೆ. ಇದು ಪೊಲೀಸರು ಮತ್ತು ಭೂಗತ ಜಗತ್ತಿನ ನಡುವೆ ಇರುವಂಥ ಒಂದಷ್ಟು ಸಂಘರ್ಷಗಳನ್ನು ಒಂಥರ ಬೇರೆ ರೀತಿಯಲ್ಲಿ ತೆರೆ ಮೇಲೆ ತಂದು ತೋರಿಸಿದ್ದೇ ಈ ಸಿನಿಮಾದ ವಿಶೇಷತೆ. ಕಥೆಯನ್ನು ಮೊದಲಿನಿಂದ ಕೊನೆಯವರೆಗೆ ಹೇಳುವುದರ ಬದಲಾಗಿ ಹಿಂದೆ ಮುಂದಾಗಿ ತೋರಿಸುವಂಥ ಒಂದು ಪ್ರಯತ್ನ, ಅಂದರೆ ಪ್ರೇಕ್ಷಕರನ್ನು ಒಂದು ರೀತಿ ಕುತೂಹಲದಲ್ಲಿ ಇಟ್ಟಂಥ ಸಿನಿಮಾ. ಶಿವರಾಜ್ ಕುಮಾರ್ ಅವರು ಎನ್ಕೌಂಟರ್ ಸ್ಪೆಷಲಿಸ್ಟ್ ಟಗರು ಶಿವ ಅಂತಲೇ ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಪಾತ್ರದಲ್ಲಿ ಎದ್ದು ಕಾಣುವಂಥ ಒಂದು ಮ್ಯಾನರಿಸಮ್, ಒಂದು ಲುಕ್ ಅವರ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳಿಗೆ, ಸಿನಿಮಾ ಪ್ರೇಮಿಗಳಿಗೆ ತುಂಬ ಇಷ್ಟ ಆಯಿತು. ಇನ್ನು ಈ ಟಗರು ಸಿನಿಮಾದಲ್ಲಿ ಬರುವಂಥ ಪಾತ್ರಗಳು, ಅದು ಡಾಲಿ, ಚಿಟ್ಟೆ ಮತ್ತು ಸರೋಜ, ಅದರಲ್ಲೂ ಡಾಲಿ ಪಾತ್ರದಲ್ಲಿ ಬಂದಂಥ ಧನಂಜಯ್ ಅವರಿಗೆ ಈ ಸಿನಿಮಾ ಒಂದು ದೊಡ್ಡ ಬ್ರೇಕನ್ನು ಕೊಡ್ತು ಅಂತಲೇ ಸಿನಿಮಾ ಕ್ಷೇತ್ರದವರು ಹೇಳ್ತಾರೆ. ವಶಿಷ್ಠ ಸಿಂಹ ಅವರ ಧ್ವನಿ ಮತ್ತು ಆ ಪಾತ್ರ ಇದೆಲ್ಲವೂ ಕೂಡ ವಶಿಷ್ಠ ಸಿಂಹ ಅವರಿಗೆ ಕೂಡ ಒಂದು ವಿಶೇಷವಾದಂಥ ಗುರುತಿಸುವಿಕೆಯನ್ನು ತಂದುಕೊಟ್ಟಂಥ ಸಿನಿಮಾ ಟಗರು. ಈ ಸಿನಿಮಾದಲ್ಲಿ ಸಂಗೀತ ನೀಡಿರೋದು ಚರಣ್ ರಾಜ್ ಅವರು. ಟಗರು ಬಂತು ಟಗರು ಇರಬಹುದು, ಆಮೇಲೆ ಮೆಮೆಂಟಲ್ ಹೋಜಾವ, ಎಷ್ಟೊಂದು ಹಾಡುಗಳು ತುಂಬಾ ಜನಕ್ಕೆ ಇಷ್ಟವಾದಂಥ ಹಾಡುಗಳು ಇದರಲ್ಲಿದೆ. ಆಮೇಲೆ ಮಾಸ್ತಿಯವರು ಡೈಲಾಗ್ ಬರೆದಿದ್ದಾರೆ ಇದಕ್ಕೆ, ಅವರ ಒಂದು ಡೈಲಾಗ್ಗಳು ಎಲ್ಲವೂ ಸೇರಿ, ಅಂದರೆ ಈ ಒಂದು ಸಿನಿಮಾದಲ್ಲಿ ಬಂದಂಥ ಡಾಲಿ, ಚಿಟ್ಟೆ, ಜಿರಳೆ ಇವೆಲ್ಲ ಪಾತ್ರಗಳ ಹೆಸರಾದರೂ ಕೂಡ ಇದೇ ಹೆಸರಿನ ಮೇಲೆ ಮುಂದೆ ಸಿನಿಮಾ ಬರೋದಕ್ಕೆ ಕೂಡ ಸಾಧ್ಯ ಆಯಿತು ಅಂದರೆ ಆ ಸಿನಿಮಾದ ಪ್ರಭಾವ ಜನರ ಮೇಲೆ ಇಷ್ಟ ಆಯಿತು ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ಬಹುದು. ಇವತ್ತಿನ ನಮ್ಮ ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳ್ತಾ ಹೋಗೋಣ ಟಗರು ಚಿತ್ರದ ಹಾಡುಗಳು. ಈಗಾಗಲೇ ಹೇಳಿದ ಹಾಗೆ ಚರಣ್ ರಾಜ್ ಅವರ ಸಂಗೀತ ಇದೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಆಂಟನಿ ದಾಸನ್ ಮತ್ತು ಸಂಗಡಿಗರು ಹಾಡಿದ್ದಾರೆ, ಅನುರಾಧ ಭಟ್ ಅವರು ಕೂಡ ಈ ಹಾಡುಗಳಿಗೆ ಧ್ವನಿಯಾಗಿದ್ದರೆ, ಸಿದ್ಧಾರ್ಥ ಬೆಳ್ಮಣ್ಣು ಅವರು ಕೂಡ ಗೀತೆಗಳಿಗೆ ಧ್ವನಿಯಾಗಿದ್ದಾರೆ.

ಚಿತ್ರತಾನ ಕಾರ್ಯಕ್ರಮದಲ್ಲಿ ಟಗರು ಚಿತ್ರದ ಹಾಡುಗಳನ್ನ ಇಷ್ಟು ಹೊತ್ತು ಕೇಳಿದ್ರಿ. ಚಿತ್ರತಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯ್ತು. ಸಾಕಷ್ಟು ಜನ ಸಂದೇಶ ಕಳಿಸಿ ತಮ್ಮ ಮನಸ್ಸಿನ ಮಾತುಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಯಾರಪ್ಪ ಇದು ಅಂತ ಹೇಳಿದ್ರೆ, ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ನವೋದಯ ನಾಗರಾಜ್ ಅವರು, ಮತ್ತು ಯಾರು, ವೆಂಕಟೇಶ್ ನಾಯ್ಕ್ ಕಡೂರು ಬೀರನಹಳ್ಳಿಯಿಂದ, ಅದರ ಜೊತೆಗೆ ಯಾರಿವರು, ನಂಜನಗೂಡು ತಾಲೂಕು ಸಿಂಧುವಳ್ಳಿ ಗ್ರಾಮದ ಮಹೇಶ್ ಅವರು, ಒಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಮೋಹನ್ ಕುಮಾರ್ ಕಗ್ಗೆರೆ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ನವೋದಯ ನಾಗರಾಜ್ ಅವರು ನಾಗರಾಜ್ ಕೊಡೇಕಲ್

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

4:45 ಸಮಯ ಆಗಿದೆ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇದು ವಿವಿಧ ಭಾರತಿ 102.9 FM. ಜೂನ್ ತಿಂಗಳ 6ನೇ ತಾರೀಕು ಶನಿವಾರ 4:02 ಈ ಸಮಯದಲ್ಲಿ ನಿಮ್ಮೆಲ್ರಿಗೂ ಪರಿಮಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪರಿಮಳ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಷಯ ಏನು, ಏನು ಹೇಳಬಹುದು ಅಂತ ಹೇಳಿ ಕೂಡ ಸಂದೇಶಗಳನ್ನು ಕಳಿಸಿ ಕೇಳ್ತಾ ಇದ್ರೆ ಕೆಲವರು.

ಮಾಡೋಣ. ಹೊಸದು ವಿಶೇಷವಾದ ಅಂತ ಹೇಳಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾವು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಅಂದ್ರೆ ಹಾಡು ಮತ್ತೆ ಮಾತಿನ ಮೂಲಕ ಮಾಹಿತಿಯ ಮೂಲಕವೇ ನಿಮ್ಮನ್ನ ತಲುಪ್ತಾ ಇರ್ತೇವೆ, ಇದು ಕೂಡ ಹಾಗೇನೆ. ಆದ್ರೆ ಇವತ್ತು ನಾವು ಸಿನಿಮಾಗಳ ಬಗ್ಗೆ, ಸಿನಿಮಾಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಾ ಸೊಗಸಾದ ಹಾಡುಗಳನ್ನ ಕೇಳ್ತಾ ಸಾಗಬಹುದು. ಸಿನಿಮಾಗಳ ಬಗ್ಗೆ ಏನ್ ಮಾತು ಅಂತ ಅನ್ಸ್ಬಹುದು. ಹೌದು, ಸಿನಿಮಾದ ಬಗ್ಗೆ ಏನು ಮಾತು, ಸಾಹಿತ್ಯ, ಸಂಗೀತ, ನಟ, ನಟಿ, ಸಂಭಾಷಣೆ, ನಿರ್ದೇಶಕ, ನಿರ್ಮಾಪಕ, ಲೊಕೇಶನ್ ಅಂತ ತುಂಬ ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಹೋಗಬಹುದು. ಆದರೆ ಇವತ್ತು ನಾವು ಆರಿಸ್ಕೊಂಡಿರುವಂಥ ಒಂದು ವಿಷಯ ಏನು, ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾದ ಬಗ್ಗೆ ಏನಪ್ಪ ಮಾತಾಡೋದು ಅಂತ ಹೇಳಿದರೆ, ಸಿನಿಮಾಗಳು ಬೇರೆ ಬೇರೆ ಕಾರಣಗಳಿಗಾಗಿ ಯಶಸ್ಸನ್ನು ಕಾಣುತ್ತವೆ. ನಾವಿವತ್ತು ತಿಳ್ಕೊಳ್ಳೋಣ ಒಂದಷ್ಟು ಸಿನಿಮಾಗಳು ಜನರ ಮನಸ್ಸನ್ನು ಮುಟ್ಟಿದ್ದು ತಟ್ಟಿದ್ದು ಡೈಲಾಗ್ಸ್ಗಳ ಮೂಲಕ, ಅಂದರೆ ಚಂದದ ಸಂಭಾಷಣೆ, ಚಂದದ ಒಂದು ಮಾತುಕತೆಯಿಂದ ಒಂದಷ್ಟು ಸಿನಿಮಾಗಳು ಜನರ ಬಾಯಿಂದ ಬಾಯಿಗೆ ಹರಡಿ ಸಿನಿಮಾಗಳು ಗೆದ್ದಂಥ ಉದಾಹರಣೆಗಳು ನಮ್ಮಲ್ಲಿ ಸಾಕಷ್ಟು ಗಮನಿಸಬಹುದು. ಯಾವ್ಯಾವುದು ಅಂಥ ಸಿನಿಮಾಗಳು ಅಂತ ನಾವು ಗಮನಿಸ್ತಾ ಹೋಗೋಣ. ಆದರೆ ಒಂದು ವಿಶೇಷತೆ ಇದೆ, ತೀರಾ ಇತ್ತೀಚೆಗೆ ಬಂದಂಥ ಸಿನಿಮಾಗಳಲ್ಲಿ ಯಾವುದೆಲ್ಲ ಕ್ಯಾಚಿ ಡೈಲಾಗ್ಸ್, ಅಂದರೆ ಸಿನಿಮಾಗಳ ಯಶಸ್ಸಿಗೆ ಕಾರಣ ಆಗುವಂಥ ಡೈಲಾಗ್ಸ್ಗಳಲ್ಲಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಇಷ್ಟವಾದಂಥ ಹೀರೋ ಹೀರೋಯಿನ್ ಅಥವಾ ಯಾವುದೇ ಒಂದು ರೋಲ್ ಅಲ್ಲಿ ಥಿಯೇಟ್ರ್ನಲ್ಲಿ ಬರುವಂಥ ಹೇಳುವಂಥ ಮಾತಿಗೆ, ಡೈಲಾಗ್ಗೆ ಸಾಕಷ್ಟು ಜನ ಅಭಿಮಾನಿಗಳು ಶಿಳ್ಳೆ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ, ಮತ್ತು ಕೆಲವೊಂದಷ್ಟು ಡೈಲಾಗ್ಸ್ಗಳನ್ನು ನೋಡಲಿಕ್ಕೆ ಅಂತಲೇ ಮತ್ತೆ ಮತ್ತೆ ಸಿನಿಮಾಕ್ಕೆ ಹೋಗುವಂಥ ಅಭ್ಯಾಸ ಕೂಡ ಸಾಕಷ್ಟು ಜನರಿಗೆ ಇದೆ. ಅದರಲ್ಲೂ ಮಾಸ್ ಸಿನಿಮಾದಲ್ಲಿ ಬರುವಂಥ ಡೈಲಾಗ್ಸ್ ಅಭಿಮಾನಿಗಳ ಮನಸ್ಸಿನಲ್ಲಿ ಹಾಗೆ ಉಳಿಯುತ್ತೆ, ಅದನ್ನು ಹೆಚ್ಚು ಜನ ಕಲ್ತ್ಕೊಳ್ತಾರೆ, ಬಾಯ್ಪಾಠ ಮಾಡ್ತಾರೆ, ಡೈಲಾಗನ್ನು ಅಲ್ಲಲ್ಲಿ ಹೇಳ್ತಾರೆ. ಈಗಂತೂ ಬೇಕಾದಷ್ಟು ವೇದಿಕೆಗಳಿರೋದ್ರಿಂದ ಅಲ್ಲೆಲ್ಲ ಇಂಥ ಡೈಲಾಗ್ಗಳನ್ನು ಹೇಳೋದಕ್ಕೆ ಸಾಧ್ಯ ಇದೆ. ತೀರಾ ಇತ್ತೀಚೆಗೆ ಬಂದಂಥ ಒಂದೆರಡು ಉದಾಹರಣೆಗಳನ್ನು ನಾವು ಗಮನಿಸ್ತಾ ಹೋಗೋಣ. ನೀವು ಕೂಡ ಟ್ರೈ ಮಾಡಬಹುದು. ಅಂದರೆ 70, 80, 90 ದಶಕದಲ್ಲಿ ಯಾವುದೆಲ್ಲ ಸಿನಿಮಾವನ್ನು ನೀವು ಹೆಚ್ಚು ನೋಡ್ತಾ ಇದ್ರಿ, ಯಾವ್ಯಾವ ಡೈಲಾಗ್ಸ್ ಜನರಿಗೆ ತುಂಬ ಮೆಚ್ಚುಗೆ ಆಗ್ತಾ ಇತ್ತು ಅನ್ನೋದೇನಾದರೂ ನಿಮಗೆ ನೆನಪಾದರೆ ನೀವು ಕೂಡ ನಮಗೆ ಮಾಹಿತಿಯನ್ನು ಕೊಡಬಹುದು. ಸಾಕಷ್ಟು ಸಿನಿಮಾಗಳ ಹಳೆಯ ಸಿನಿಮಾಗಳ ಡೈಲಾಗ್ಸ್ ಅಂತೂ ತುಂಬಾ ಹಿಟ್, ಸೂಪರ್ ಹಿಟ್ ಆಗಿ ಅದನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ಹೇಳೋದನ್ನು ಮತ್ತು ಮೀಡಿಯಾಗಳಲ್ಲಿ ಕೂಡ ಮತ್ತೆ ಮತ್ತೆ ನಾವು ಗಮನಿಸ್ತಾ ಇರ್ತೇವೆ. ಅಂಥ ಡೈಲಾಗ್ಸ್ ಅಥವಾ ಅಂಥ ಸಿನಿಮಾಗಳು ಯಾವುದಾದ್ರೂ ಸಾಲುಗಳು ನಿಮಗೆ ನೆನಪಾದರೆ ನೀವು ನಮ್ಮ ಜೊತೆಗೆ ಹಂಚ್ಕೋಬಹುದು. ನಮ್ಮ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 9483091029. ಹೌದು, ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಒಂದಷ್ಟು ಕ್ಯಾಚಿ ಡೈಲಾಗ್ಸ್ ಮೂಲಕ ಕನ್ನಡ ಸಿನಿಮಾ ಪ್ರೇಕ್ಷಕರನ್ನು ಗೆದ್ದಂಥ ಸಿನಿಮಾಗಳು, ಹಾಗೆ ಏನು ಆ ಡೈಲಾಗ್ಸು ಅನ್ನೋದ್ರ ಸುತ್ತ ನಮ್ಮ ಈ ಒಂದು ಕಾರ್ಯಕ್ರಮ ಸಾಗತ್ತೆ. ಚಂದದ ಹಾಡುಗಳಂತೂ ನಿಮ್ಮ ಜೊತೆಯಾಗುತ್ತೆ. ಕೇಳ್ತಾನೆ ಇರಿ, ಎಲ್ಲೂ ಹೋಗಬೇಡಿ. ವಿವಿಧ ಭಾರತಿ 102.9 FM ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ಚಂದು ಬಾನುಲಿ ಬಂಧು.

ಚಂದದ ಹಾಡುಗಳೇನೋ ಪ್ರಸಾರ ಆಗ್ತಾ ಇದೆ, ಆದರೆ ಇವತ್ತಿನ ಪರಿಮಳ ಕಾರ್ಯಕ್ರಮದ ವಿಷಯ ಏನು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಒಂದಷ್ಟು ಜನ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕಾಂತಾರ ಚಿತ್ರದ ಹಾಡನ್ನು ನೀವು ಕೇಳಿದ್ರಿ. ವಿಜಯಪ್ರಕಾಶ್, ಅನನ್ಯ ಭಟ್ ಮತ್ತು ನಾಗಾರ್ಜುನ ಪನ್ವಾಲ್ ಮತ್ತು ಸಂಗಡಿಗರು ಹಾಡಿಗೆ ದನಿಯಾಗಿದ್ದರು. ಪ್ರಮೋದ್ ಮರವಂತಿ ಅವರ ಸಾಹಿತ್ಯ ಇತ್ತು, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಕೂಡ ಇತ್ತು. ಇದರ ಜೊತೆಗೆ ಕಾಟೇರ ಚಿತ್ರದ ಗೀತೆ ಹೇಮಂತ್ ಕುಮಾರ್ ಮತ್ತು ರಕ್ಷಿತಾ ಸುರೇಶ್ ಅವರು ಹಾಡಿದ ಹಾಡು ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದರು. ವಿ ಹರಿಕೃಷ್ಣ ಅವರ ಸಂಗೀತ ಇತ್ತು. ಇನ್ನು ಇವತ್ತಿನ ವಿಷಯ ಏನು ಪರಿಮಳದಲ್ಲಿ ಅಂತ ಹೇಳಿದ್ರೆ, ಈಗಾಗಲೇ ನಾನು ಹೇಳಿದೆ, ಕನ್ನಡ ಸಿನಿಮಾಗಳಲ್ಲಿ ಒಂದಷ್ಟು ಡೈಲಾಗ್ಸ್ಗಳಿಂದಾನೇ ಸಿನಿಮಾ ಯಶಸ್ಸಿಗೆ ಆಗೋದಕ್ಕೆ ಕಾರಣ ಕೂಡ ಆಯಿತು ಅನ್ನೋದನ್ನು ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಸಿನಿಮಾಗಳಲ್ಲಿ ಒಂದಷ್ಟು ಡೈಲಾಗ್ಸ್ಗಳು, ಅವ್ರು ಹೇಳುವಂತಹ ಮಾತುಗಳಿಂದಾಗಿನೇ ಜನ ಸಿನಿಮಾವನ್ನು ಮತ್ತೆ ಮತ್ತೆ ನೋಡಲಿಕ್ಕೆ ಇಷ್ಟಪಡ್ತಾರೆ. ಅವರ ಮೆಚ್ಚಿನ ಹೀರೋ ಹೀರೋಯಿನ್ಗಳು ಅಥವಾ ಬೇರೆ ಬೇರೆ ಪಾತ್ರಗಳು ಹೇಳುವಂಥ ಮಾತುಗಳಿಗೆ ಶಿಳ್ಳೆ ಚಪ್ಪಾಳೆ ಮತ್ತು ಅವರು ಕೊಡುವಂಥ ಬಾಯಿ ಪ್ರಚಾರದಿಂದಾಗಿನೇ ಕೂಡ ಒಂದಷ್ಟು ಸಿನಿಮಾಗಳು ಎವರ್ಗ್ರೀನ್ ಸಿನಿಮಾಗಳಾಗಿ ಉಳಿದು ಬಿಡುತ್ತವೆ ಅನ್ನೋದಕ್ಕೆ ಒಂದಷ್ಟು ಹಳೆಯ ಸಿನಿಮಾಗಳನ್ನು ಕೂಡ ನಾವು ಹೆಸರಿಸಬಹುದು. ಅದು ಸಂಪತ್ತಿಗೆ ಸವಾಲಿರಬಹುದು, ನಾಗರಹಾವು, ಮಾನಸ ಸರೋವರ, ಎಸ್ ಪಿ ಸಾಂಗ್ಲಿಯನ, ಬಂಧನ, ಹೀಗೆ ಬೇಕಾದಷ್ಟು ಸಿನಿಮಾಗಳಲ್ಲಿ ಆ ಡೈಲಾಗ್ಸ್ಗಳಿಂದನೇ ಜನ ಮತ್ತೆ ಮತ್ತೆ ಥಿಯೇಟ್ರಿಗೆ ಹೋಗಿ ನೋಡ್ತಾರೆ. ಅಂಥ ಒಂದಷ್ಟು ಡೈಲಾಗ್ಸ್ಗಳ ಜೊತೆಗೆ ಚಂದದ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನಾವು ಹೋಗೋಣ ಅಂತ ಹೇಳಿದೆ. ನೀವು ಕೂಡ ಅಂದರೆ ಒಂದು 70, 80, 90 ದಶಕದಲ್ಲಿ ತುಂಬ ಬಂದಂಥ ಸಿನಿಮಾಗಳೇನಿತ್ತಲ್ಲ, 70, 80, 90 ಟೈಮಲ್ಲಿ ಬಂದಂಥ ಸಿನಿಮಾಗಳು, ಅದರಲ್ಲಿ ಬಂದಂಥ ಯಾವ ಡೈಲಾಗ್, ಯಾವ ಒಂದು ಮಾತುಕತೆ ಜನರಿಗೆ ತುಂಬ ಇಷ್ಟ ಆಗ್ತಾ ಇತ್ತು ಅನ್ನೋದೇನಾದರೂ ನಿಮಗೆ ನೆನಪಿದ್ರೆ ನೀವು ನಮಗೆ ಮೆಸೇಜ್ ಮಾಡಬಹುದು ಅಂತ ನಾನು ಹೇಳಿದ್ದೆ. ಅಂದರೆ ಡೈಲಾಗ್ಸ್ಗಳಿಂದಾಗಿನೇ ತುಂಬ ಜನರಿಗೆ ಇಷ್ಟ ಆಗಿದ್ದಂಥ ಸಿನಿಮಾಗಳು ಯಾವುದೆಲ್ಲ ಇತ್ತು, ಅದ್ರ ಬಗ್ಗೆ ನಿಮಗೆ ನೆನಪಿದ್ರೆ ಯಾವ ಡೈಲಾಗ್, ಫಾರ್ ಎಕ್ಸಾಂಪಲ್ ಇವಾಗ ನಾವು ಹೇಳೋದಾದರೆ ಯಾವುದು ಸಂಪತ್ತಿಗೆ ಸವಾಲ್ ಸಿನಿಮಾದಲ್ಲಿ ರಾಜ್ಕುಮಾರ್ ಮತ್ತು ಮಂಜುಳಾರ್ ಮಧ್ಯೆ ನಡೆಯುವಂಥ ಜಗಳ, ಅವರು ಕಲ್ಲಂಗಡಿ ಹಣ್ಣು ಕಿತ್ಬಿಟ್ಯಾ, ಕಿತ್ತರೇನಾಯ್ತು, ತಿನ್ನೋ ನೋಡೋಣ, ತಿನ್ಬಿಟ್ಯಾ ಅಂಥೇಳಿ ಜಗಳಾಡುವಂಥದ್ದು, ಭದ್ರಾ ದುರ್ಗಿ ಅಂಥೇಳಿ ಒಂದು ಜಗಳಾಡುವಂಥ ಡೈಲಾಗ್ಸ್ ಅಂದರೆ ಜನರಿಗೆ ತುಂಬ ಒಂಥರ ರೋಮಾಂಚನ ಆಗ್ತಾಯಿತ್ತು. ಹಾಗೆ ನಾಗರಹಾವು ಸಿನಿಮಾದಲ್ಲಿ ಕೂಡ ಹೇಗೆ ಹೇ ಬುಲ್ಬುಲ್ ಮಾತಾಡೋಕ್ಕಿಲ್ವಾ ಅಂತ ನಮ್ಮ ಅಂಬರೀಷ್ ಅವರು ಹೇಳೋದು, ಹೇಗೆ ಸಾಕಷ್ಟು ಡೈಲಾಗ್ಸು ತುಂಬ ಫೇಮಸ್ ಆಗಿತ್ತಲ್ವ. ಆ ಥರದ ವಿಚಾರಗಳನ್ನು ಇಟ್ಕೊಂಡು ನಿಮಗೆ ನೆನಪಾದರೆ ನೀವು ಕೂಡ ಡೈಲಾಗ್ಸ್ ಯಾವುದು ಅಂತ ಬರೆದು ಕಳಿಸಿ 9483091209. ಇನ್ನೊಂದು ಹಾಡನ್ನು ಕೇಳ್ಕೊಂಡು ಬನ್ನಿ, ಅದಾದ ನಂತರ ನಾವು ಯಾವ ಒಂದು ಸಿನಿಮಾದ ಡೈಲಾಗ್ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋಣ.

ಮಧುನಿಯ ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ನಾಗೇಂದ್ರ ಪ್ರಸಾದ್, ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದದ್ದು, ವಿ ಮನೋಹರ್ ಅವರ ಸಂಗೀತ ಇತ್ತು, ರಾಜೇಶ್ ಕೃಷ್ಣನ್ ಹಾಗೂ ನಂದಿತ್ ಅವರು ಹಾಡಿಗೆ ದನಿಯಾಗಿದ್ದರು. ಪರಿಮಳ ಕಾರ್ಯಕ್ರಮದಲ್ಲಿ ಜನ ಮೆಚ್ಚಿದ ಡೈಲಾಗ್ಸ್ ಸಿನಿಮಾಗಳಲ್ಲಿ, ಅದರಲ್ಲೂ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ಜನ ಮೆಚ್ಚಿದ ಡೈಲಾಗ್ಸ್ ಅಥವಾ ಜನರ ಬಾಯಿಂದ ಬಾಯಿಗೆ ಹರಡಿ ಮರೆಯಲಾಗದಂಥ ಒಂದಷ್ಟು ಡೈಲಾಗ್ಸ್ ಅಂತಾನೆ ಹೇಳಿಸ್ಕೊಂಡಿರುವಂಥ ಸಿನಿಮಾಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನೀವು ಕೂಡ ನಿಮಗೆ ಆ ಥರದ ಯಾವುದಾದ್ರೂ ಡೈಲಾಗ್ಸ್ ಅಂದರೆ ಸ್ವಲ್ಪ ಹಳೆಯದು, 70s, 80s, 90s ದಶಕದಲ್ಲಿ ಯಾವ ಸಿನಿಮಾದ ಯಾವ ಡೈಲಾಗ್ ನೆನಪಾಗುತ್ತೆ ಅಥವಾ ಮತ್ತೆ ಮತ್ತೆ ಕೇಳಿ ಬರುತ್ತೆ ಅಂತ ಹೇಳಿದ್ನೆಲ್ಲ ಸಾಕಷ್ಟು ಜನ

ಅಂಬರೀಷ್ ಅವ್ರದ್ದು ಕಳಿಸಿದ್ದಾರೆ. ಹಾಗೆಯೇ ನಾವು ಇತ್ತೀಚಿನ ಒಂದು ಸಿನಿಮಾ, ಇತ್ತೀಚೆಗೆ ಅಂದರೆ 2006 ಬಂದಂಥ, ನಾವು ಮರೆಯೋಕ್ಕಾಗದೇ ಇರುವಂಥ ಒಂದು ಸಿನಿಮಾ, ಯೋಗರಾಜ್ ಭಟ್ ಅವರ ನಿರ್ದೇಶನದ ಮುಂಗಾರು ಮಳೆ ಸಿನಿಮಾ ಡೈಲಾಗ್ಸ್ ನೀವಂತೂ ಮತ್ತೆ ಮತ್ತೆ ಕೇಳಿರ್ತೀರ. ಇದು ಒಂದು ರೀತಿ ಕನ್ನಡ ಸಿನಿಮಾ ಫೀಲ್ಡಲ್ಲಿ ಹೊಸ ಟ್ರೆಂಡನ್ನೇ ಸೃಷ್ಟಿ ಮಾಡಿತು. ಅದರಲ್ಲಿ ಗಣೇಶ್ ಅವರು ಹೇಳ್ತಾರೆ, ನೋಡಿ ರೀ, ಈ ಮನುಷ್ಯಂಗೆ, ಇನ್ನೊಂದ್ಸಲ ಹೇಳ್ತೀನಿ, ಮನುಷ್ಯಂಗೆ ಕೆಟ್ಟ ಸಮಯ ಶುರು ಆದರೆ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ ಅದು ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆ ತೆಗಿಬೇಕು ಅಂತಾರೆ. ಮನುಷ್ಯಂಗೆ ಕೆಟ್ಟ ಸಮಯ ಶುರು ಆದರೆ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ ಅದು ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್ ಹೃದಯ, ಅದೇ ಹಾರ್ಟ್ ಅಂತಾರಲ್ಲ, ಅದಕ್ಕೆ ಕೈ ಹಾಕಿ ಪರಪರ ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ ಅಂತ ಗಣೇಶ್ ಅವರು ಮಳೆಯಲ್ಲಿ ನೆನೀತಾ ಹೇಳುವಂಥ ಈ ಡೈಲಾಗನ್ನು ಯಾರ್ಯಾರು ಎಷ್ಟೆಷ್ಟು ಸಲ ಹೇಗೆ ಎಲ್ಲ ಟ್ರೈ ಮಾಡಿದಾರೋ, ಯಾರ್ಯಾರಿಗೆ ಹೇಳಿದಾರೋ ಏನೋ ಗೊತ್ತಿಲ್ಲ, ಆದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ಜೀವನಕ್ಕೆ ಒಂದು ದೊಡ್ಡ ಬ್ರೇಕ್ ಕೊಟ್ಟಂಥ ಈ ಸಿನಿಮಾದ ಡೈಲಾಗ್ ಅಂತೂ ಇವತ್ತಿಗೂ ಅಷ್ಟೇ ಫೇಮಸ್ ಆಗಿದೆ ಅಲ್ವಾ. ಎಸ್, ನೀವು ಕೂಡ ಯಾವ ಒಂದು ಸಿನಿಮಾದ ಡೈಲಾಗ್ ಮತ್ತೆ ಮತ್ತೆ ಕೇಳಿದ್ರಿ, ಮತ್ತೆ ಮತ್ತೆ ನೀವು ಕೇಳಿಸ್ಕೊಂಡಿದ್ದೀರಾ ಅನ್ನೋದನ್ನು ನಮಗೆ ಸಂದೇಶವನ್ನು ಕಳಿಸ್ಕೊಡಿ. 9838309129. ಬಹಳಷ್ಟು ಜನ ಅಂಬರೀಷ್ ಅವರ ಒಂದು ಸಿನಿಮಾದ ಡೈಲಾಗನ್ನು ಕಳಿಸಿದ್ದಾರೆ. ಕೆಲವರು ಸಿನಿಮಾ ಹೆಸರು ಹೇಳ್ತಾ ಇದ್ದಾರೆ, ಸಿನಿಮಾ ಹೆಸರಿನ ಜೊತೆಗೆ ಆ ಸಾಲು ಯಾವುದು, ಯಾವ ಸಾಲನ್ನು ಮತ್ತೆ ಮತ್ತೆ ಫೇಮಸ್ ಆಗಿತ್ತು, ಯಾವ ಸಿನಿಮಾದಲ್ಲಿ ಆ ಸಾಲು ಅನ್ನೋದನ್ನು ಕೂಡ ಹೇಳಿದ್ರೆ ಚೆನ್ನಾಗಿರುತ್ತೆ.

ಮುಂಗಾರು ಮಳೆ ಚಿತ್ರದ ಒಂದು ಡೈಲಾಗ್ ಅನ್ನು ಕೂಡ ಕೇಳಿದ್ವಿ, ಹಾಗೆ ಸಿನಿಮಾ ಹಾಡು ಕೂಡ ಕೇಳಿ ಬಂತು. ಜಯಂತ್ ಕಾಕಿಣಿ ಅವರು ಬರೆದ ಗೀತೆಗೆ ಮನೋಮೂರ್ತಿ ಅವರ ಸಂಗೀತ ಇತ್ತು, ಸೋನು ನಿಗಮ್ ಅವರು ಗೀತೆಗೆ ದನಿಯಾಗಿದ್ರು. ಸಿನಿಮಾಗಳು ಅಂದರೆ ಡೈಲಾಗ್ಸ್ಗಳಿಂದಾಗಿ, ಒಂದು ಮೆಚ್ಚಿನ ಸಂಭಾಷಣೆಯಿಂದಾಗಿಯೇ ಒಂದಷ್ಟು ಸಿನಿಮಾಗಳು ಮತ್ತೆ ಮತ್ತೆ ನೆನಪಿನಲ್ಲಿ ಉಳ್ಕೊಳ್ತವೆ. ಅಂತಹ ಡೈಲಾಗ್ಸ್ ಯಾವುದಾದ್ರೂ ನಿಮಗೂ ಕೂಡ ನೆನಪಿದ್ರೆ ಹೇಳಿ ಅಂತ ಹೇಳೋದಕ್ಕೆ ಸಾಕಷ್ಟು ಜನರ ಸಂದೇಶಗಳು ಬಂದಿದೆ. ಹಾಗೆ ವರಲಕ್ಷ್ಮಿ ಅವರು ಪಿಣ್ಯದಿಂದ ಒಂದು ಚಂದದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಎರಡು ಕನಸು ಸಿನಿಮಾದಲ್ಲಿ ಕಲ್ಪನಾ ಅವರ ಮಾತುಗಳು ನಂಗೆ ತುಂಬಾ ಇಷ್ಟ ಆಯಿತು. ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡ್ತೀರಾ ಬೆಳಗಿನಿಂದ ಸಂಜೆವರೆಗೂ, ಸ್ಟೂಡೆಂಟ್ಸ್ ಹತ್ರ ಮಾತಾಡ್ತೀರಾ, ನನ್ನ ಹತ್ರ ಮಾತಾಡೋಕ್ಕೆ ಸಮಯ ಇಲ್ವಾ, ನಾನು ಮಾಡಿದ ಅಡುಗೆ ಚೆನ್ನಾಗಿಲ್ಲ ಅಂದರೆ ಹೇಳಿ, ಇಲ್ಲ ನಾನು ತಪ್ಪು ಮಾಡಿದ್ರೆ ಹೊಡೀರಿ, ಆದರೆ ನನ್ನ ಹತ್ರ ಎರಡೇ ಎರಡು ಮಾತಾಡಿ, ಮಾತಾಡದೆ ನನ್ನ ಮಾತೇ ಮರೆತು ಹೋಗಿದೆ ರೀ ಅಂತೇಳಿ ಕಲ್ಪನಾ ಅವರು ರಾಜ್ಕುಮಾರ್ ಅವ್ರ ಹತ್ರ ಮಾತಾಡಿ ಅಂತ ಹೇಳಿ ಕೇಳ್ಕೊಳ್ಳುವಂಥ ಆ ಡೈಲಾಗ್, ಆ ಸನ್ನಿವೇಶ ಇದೆಯಲ್ಲ, ನಿಜವಾಗ್ಲೂ ಎಂಥವ್ರ ಮನಸ್ಸನ್ನು ಕೂಡ ಕರಗಿಸ್ಬಿಡುತ್ತೆ. ಮರೆಯೋಕ್ಕಾಗದೇ ಇರುವಂಥ ಡೈಲಾಗ್ಸ್ ಅಂದರೆ ಖಂಡಿತವಾಗ್ಲೂ ಎರಡು ಕನಸು ಚಿತ್ರದ ಆ ಒಂದು ಡೈಲಾಗ್ ಅಂತಲೇ ಹೇಳಬಹುದು. ಪಿ ಬಿ ಶ್ರೀನಿವಾಸ್ ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ ಈ ಗೀತೆ ಕೇಳಿ. ಚಿವದೇಶಂಕರ್ ಅವರು ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

0: ಇದು ಸಮಯ, ಇದು ಬೆಳಗು, ಇದು ಭಾವ.
1: ಎಷ್ಟು ವಯಸ್ಸು ನಿನಗೆ?
2: 19 ಒಡೆಯ.
1: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
0: ಸಂದೇಶ
3: ಕೇಳ್ರಪ್ಪ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
0: ಸಾವಧಾನ ಸಮಾಧಾನ.
4: ಆ ಪಾತ್ರನೇ ನಮ್ಗೆ ಹೇಳುತ್ತೆ, ಅದು ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
0: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
5: ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
5: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ
0: ಆಕಾಶವಾಣಿ. ಆಕಾಶವಾಣಿ ಆಕಾಶವಾಣಿ
6: ಪರಿಮಳ ಕಾರ್ಯಕ್ರಮದಲ್ಲಿ ಕ್ಯಾಚಿ ಪಂಚಿಂಗ್ ಡೈಲಾಗ್ಸ್ಗಳ ಬಗ್ಗೆ ಮಾತಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ನೀವು ಕೂಡ ಸಾಥ್ ಕೊಡ್ತಾ ಇದ್ದೀರಾ, ಒಂದಷ್ಟು ಡೈಲಾಗ್ಸ್ಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಲಕ್ಷ್ಮೀನಾರಾಯಣಪುರದಿಂದ ಅನುರಾಧ ಅವರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ರೆ, ನಾವು ಚಿಕ್ಕವರಾಗಿದ್ದಾಗ ನಮ್ಮ ಮನೆಯಿಂದ ಒಂದು 5 ಮನೆಗಳ ಅಂತರದಲ್ಲಿ ಮನೆಯಲ್ಲಿ ಸಂಪತ್ತಿಗೆ ಪಕ್ಕದ ಮನೆಯವರು ಸಂಪತ್ತಿಗೆ ಸವಾಲ್ ಸಿನಿಮಾದ ಕ್ಯಾಸೆಟನ್ನು ಹಾಕ್ತಾ ಇದ್ರು. ಅದರ ಡೈಲಾಗ್ ಕೇಳಿ ಕೇಳಿ ನಮಗೆ ಅಭ್ಯಾಸ ಆಗಿತ್ತು. ಸಿನಿಮಾ ನೋಡೋವಾಗ ನಮಗೆ ಡೈಲಾಗ್ಸ್ ನೆನಪಾಗುತ್ತೆ, ತುಂಬ ಇಷ್ಟ ಆ ಸಿನಿಮಾ ಅಂತ ಹೇಳ್ತಾರೆ. ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ ಹೇಳ್ತಾ ಇದ್ರೆ, ನಾನೇ ಚಂಡಿ ಚಾಮುಂಡಿ ಅಂತ ಹೇಳಿದರೆ ಯಾವ ಸಿನಿಮಾದು? ಒಂದು ಸ್ವಲ್ಪ ಹಾಗೆ ಮುಂದುವರಿಸಿದ್ರೆ ಚೆನ್ನಾಗಿರ್ತಾ ಇತ್ತಲ್ವಾ. ಇನ್ನು ಮಹಾಲಿಂಗಪ್ಪ ಅವರು ಹೇಳ್ತಾ ಇದ್ರೆ, ಅಂಥ ಸಿನಿಮಾದಲ್ಲಿ ಅಂಬರೀಷ್ ಅವರ ಬಾಯಿಂದ ಬರುವಂಥ ಕುತ್ತೆ ಕನ್ವರ್ ಲಾಲ್ ಬೋಲೋ ಈ ಡೈಲಾಗ್ ಅಂತ ಹೇಳಿದ್ರೆ, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಕುತ್ತೆ ಕನ್ವರ್ ಲಾಲ್ ಬೋಲೋ ಅಂತ ಅಂಬರೀಷ್ ಅವರ ಸಿನಿಮಾ ಡೈಲಾಗ್ ನೆನಪಾಗುತ್ತೆ ಅಂತಾರೆ. ಇನ್ನು ಮೋನಪ್ಪ ನಾಗೇಂದ್ರಪ್ಪ ಇವರು ಹೇಳ್ತಾ ಇದ್ರೆ, ಬಾಡದ ಹೂ ಸಿನಿಮಾದಲ್ಲಿ ಅವಾಗ ತಪ್ಪು ಮಾಡಿದ್ದು ಇವಾಗ ಮಾಡಿ ಅಂತಾರೆ. ಆಮೇಲೆ ಬಯಲುದಾರಿ ಸಿನಿಮಾದಲ್ಲಿ, ಇದು ನನ್ನ ದೇವರ ಮನೆ, ನಾನು ಇರಬೇಕಾದ ಜಾಗ ಅನ್ನುವಂಥ ಡೈಲಾಗ್ ನನಗೆ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ, ಮೀನಾಕ್ಷಿ ಅವರು 8 ಮೈಲಿಯಿಂದ ಹೇಳ್ತಾ ಇದ್ದಾರೆ, ಶರಪಂಜರ ಸಿನಿಮಾದ ಕಲ್ಪನಾ ಅವರ ಡೈಲಾಗ್, ನಾನು ಬಂದೆ ನಾನು ಬಂದೆ ನಾನು ಗೆದ್ದೆ ನಾನು ಸೋತೆ ಅಂತ ಹೇಳುವಂಥ ಆ ಸ್ಟೈಲ್ ಮತ್ತು ಆ ಆ್ಯಕ್ಟಿಂಗ್ ಅಂತ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ, ನಂಜನಗೂಡು ತಾಲೂಕು ಸಿಂಧುವಳ್ಳಿ ಗ್ರಾಮದ SM ಮಹೇಶ್ ಅವರು ಹೇಳ್ತಾ ಇದ್ರೆ, ನನಗೆ ಗಜಪತಿ ಗರ್ಭಭಂಗ ಸಿನಿಮಾದಲ್ಲಿ ಹಗ್ಗ ಹಳ್ಳ ಪೆಟಾರಿ ಈ ಡೈಲಾಗ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಾಗೆಯೇ ನಾವು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸಿನಿಮಾಗಳಲ್ಲಿ ಬರುವಂಥ ಡೈಲಾಗ್ಗಳು ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ. ಅದರಲ್ಲಿ ರಕ್ತ ಕಣ್ಣೀರು ಇರಬಹುದು, ಸೂಪರ್, ಉಪೇಂದ್ರ ಇಂಥ ಸಿನಿಮಾಗಳಲ್ಲಿ ಬರುವಂಥ ಡೈಲಾಗ್ಗಳು ಇವತ್ತಿಗೂ ಕೂಡ ತುಂಬಾ ಫೇಮಸ್ ಅಂತ ಹೇಳಬಹುದು. ರಕ್ತ ಕಣ್ಣೀರು ಸಿನಿಮಾದಲ್ಲಿ ಅವರು ಹೇಳುವಂಥ ಡೈಲಾಗ್ ನೀವೆಲ್ಲರೂ ಕೇಳಿರ್ತೀರಾ, ಸಿನಿಮಾ ನೋಡಿರ್ತೀರಾ. ಅದರಲ್ಲಿ ಅವ್ರು ಹೇಳ್ತಾರೆ ನೋಡಿ, ನೀನು ಈಗ ತಿರುಪತಿಗೆ ಹೋಗಿ ಮುಡಿ ಕೊಡ್ತೀಯಲ್ಲ, ಅದು ನೀನು ಈಗ ತಿರುಪತಿಗೆ ಹೋಗಿ

ಮುಡಿ ಕೊಡ್ತೀಯಲ್ಲ, ಮತ್ತೆ ಅದು ಬೆಳೆಯುತ್ತೆ, ವಾಪಸ್ ಬರುತ್ತೆ ಅಂತ ಕೊಡ್ತೀಯ. ಬೆಳೆದಿದ್ರೆ ಕೊಡ್ತಿದ್ಯಾ? ದೇವ್ರ ಮೇಲೆ ಭಕ್ತಿ ಇದ್ರೆ ನಿನ್ ಕಣ್ ಕಿತ್ಕೊಡು, ಕೈ ಕತ್ತರಿಸ್ಕೊಡು, ಕಾಲ್ ಕಟ್ ಮಾಡ್ಕೊಡು, ದೇವ್ರಿಗೆ ಮುಡಿ ಕೊಡ್ತಾನಂತೆ. ದೇವ್ರು ನೀನಂತ ಅನ್ಕೊಂಡಿದ್ಯಾ ಅಂತ ಹೇಳಿ ಅವ್ರದ್ದೇ ಆದಂಥ ಒಂದು ಸ್ಟೈಲಲ್ಲಿ ಹೇಳುವಂಥ ಡೈಲಾಗ್ ಬಹಳಷ್ಟು ಜನರಿಗೆ ಈ ಥರ ಹೇಳ್ತಾರಲ್ಲಪ್ಪ ಇವರು ಅಂತ ಅನ್ಕೊಂಡ್ರು ಕೂಡ ಅತ್ಯಂತ ಪರಮ ಭಕ್ತರಾದಂಥ ಉಪೇಂದ್ರ ಅವರು ಸಿನಿಮಾಗಳಲ್ಲಿ ಈ ರೀತಿಯ ಡೈಲಾಗ್ಗಳನ್ನ ಹೇಳೋದನ್ನು ನಾವು ಗಮನಿಸಬಹುದು. ಅಂದರೆ ಬೇರೆ ಬೇರೆ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವ ಹಾಗೆ, ಜನರಿಗೆ ಇಷ್ಟ ಆಗುವ ಹಾಗೆ ಒಂದಷ್ಟು ಡೈಲಾಗ್ಸ್ ಬಂದಾಗ ಆ ಡೈಲಾಗ್ ಡೆಲಿವರಿಯಿಂದನೋ ಯಾವುದೋ ಒಂದು ಕಾರಣದಿಂದಾಗಿ ಸಿನಿಮಾದ ಅಂದ ತಕ್ಷಣ ನಮಗೆ ಇಂಥ ಒಂದಷ್ಟು ಡೈಲಾಗ್ಸ್ಗಳು ನೆನಪಾಗುತ್ತವೆ.

ಗಜಪತಿ ಗರ್ಮಭಂಗ ಚಿತ್ರದ ಹಾಡನ್ನ ನೀವು ಕೇಳಿದ್ದು. ರಾಘವೇಂದ್ರ ರಾಜ್ಕುಮಾರ್ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. ಶಿವದೇಶಂಕರ್ ಅವರು ಹಾಡನ್ನ ಬರೆದಿದ್ರು, ಉಪೇಂದ್ರ ಕುಮಾರ್ ಅವರು ಸಂಗೀತವನ್ನ ನೀಡಿದ್ರು. ಪರಿಮಳ ಕಾರ್ಯಕ್ರಮದಲ್ಲಿ ಡೈಲಾಗ್ಸ್ಗಳ ಜೊತೆಗೆ ಸಿನಿಮಾಗಳು ಅಂತ ನಮ್ಮ ಮಾತುಕತೆ ಸಾಗ್ತಾ ಇದೆ. ನೀವು ಕೂಡ ಒಂದಷ್ಟು ಡೈಲಾಗ್ಸ್ಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದೀರಾ. ಹೇಳ್ತಾ ಇದ್ರೆ ನಮಗೆ ಸಂಪತ್ತಿಗೆ ಸವಾಲ್ ಸಿನಿಮಾದ ಮಂಜುಳ ಅವರ ಜನಪ್ರಿಯ ಡೈಲಾಗ್, ಏ ಕತ್ತೆ ಮಗನೇ ನಿಮ್ಮ ಅಪ್ಪನ ಮಗನೇ ಆಗಿದ್ರೆ ಬಾರೋ ಕಟ್ಪಾಡು ಅಂತ ಹೇಳ್ತಾರಲ್ಲ, ಆ ಡೈಲಾಗ್ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಮತ್ತೊಬ್ರು ಹೇಳ್ತಾ ಇದ್ರೆ ಡಾಕ್ಟರ್ ಅರುಣ KGF ಹೇಳ್ತಾ ಇದ್ರೆ ವಿವಿಧ ಭಾರತಿ ತುಂಬಾ ಚೆನ್ನಾಗಿದೆ ಟಾಪಿಕ್, ನನಗೆ ನೆನಪಿರೋ ಹಾಗೆ ಯಾಕೆ ಬುಲ್ಬುಲ್ ಮಾತಾಡೋಕ್ಕಿಲ್ವಾ ಅಂತ ಹೇಳಿ ಅಂಬರೀಷ್ ಅವರು ನಾಗರಹಾವು ಸಿನಿಮಾದಲ್ಲಿ ಹೇ ಬುಲ್ಬುಲ್ ಮಾತಾಡೋಕ್ಕಿಲ್ವಾ, ಹೋಗು ಹೋಗು ಎಲ್ಲಿ ಹೋಗ್ತೀಯಾ ಅಂತ ಹೇಳ್ತಾರಲ್ಲ, ಅದು ತುಂಬಾ ಇಷ್ಟ ಆಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಮತ್ತೊಬ್ರು ಯಾರು, ಮಂಜುನಾಥ್ ಹೋಗಾರ್ ಗಂಗಾವತಿಯಿಂದ ಸಂಪತ್ತಿಗೆ ಸವಾಲ್ ಸಿನಿಮಾದಲ್ಲಿ ರಾಜ್ಕುಮಾರ್ ಹಾಗೆ ಮಂಜುಳ ಅವರ ಡೈಲಾಗ್ ತುಂಬಾ ಇಷ್ಟ ಆಗತ್ತೆ ಅಂತ ಹೇಳ್ತಾರೆ. ಹೀಗೆ ಮತ್ತೊಂದಷ್ಟು ಸಂದೇಶಗಳು ಕೂಡ ಇದೆ. ಇನ್ನು ನಾವು 2008 ಬಂದಂಥ ಸಿನಿಮಾ ಗಣೇಶ್, ದಿಗಂತ್, ರಾಜೇಶ್ ಕೃಷ್ಣನ್ ಇವರು ಮೂರು ಜನ ಇದ್ದಂಥ ಒಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಗಾಳಿಪಟ. ಇದರಲ್ಲಿ ಮೂರು ಜನರದ್ದು ಒಂದು ಪ್ರೇಮ ಕಥೆ ಇರುತ್ತೆ, ಒಂದಷ್ಟು ಹಾಸ್ಯ ಸನ್ನಿವೇಶಗಳು ಕೂಡ ಇದೆ. ಆದರೆ ಇದರಲ್ಲಿ ನೋಡಿ ಗಣೇಶ್ ಅವರು ಹೇಳುವಂಥ ಡೈಲಾಗ್ ಇವತ್ತಿಗೂ ಕೂಡ ಒಂದು ರೀತಿ ಟ್ರೆಂಡ್ ಅಂತಲೇ ಹೇಳ್ಬೋದು. ಹರಡು ಗಾಳಿಪಟ ನೋಡ್ತಾ ಇದ್ರೆ ನಾನು ಚಿಕ್ಕೋನು, ತುಂಬ ಒಳ್ಳೆಯವನು ಅನಿಸುತ್ತೆ. ನನ್ನ ಪ್ರಕಾರ ಮನುಷ್ಯರು ಯಾವಾಗಲೂ ಚಿಕ್ಕ ಮಕ್ಕಳು ಥರ ಇರಬೇಕು. ನಾವು ದೊಡ್ಡವರಾಗ್ತಾ ಆಗ್ತಾ ಕಳ್ಳನ ಮಕ್ಕಳಾಗ್ಬಿಡ್ತೀವಿ, ತಪ್ಪಲ್ವಾ? ಅದಕ್ಕೆ ನಾನು ಯಾವಾಗಲೂ ಗಾಳಿಪಟ ಹಾರಿಸ್ತಾ ಚಿಕ್ಕವನಾಗಿರೋದಕ್ಕೇ ನಾನು ಟ್ರೈ ಮಾಡ್ತೀನಿ ಅನ್ನುವಂಥ ಈ ಡೈಲಾಗ್ ಅಂತೂ ಯಂಗ್ಸ್ಟರ್ಸ್ಗೆ ತುಂಬಾ ಫೇವ್ರೆಟ್ ಡೈಲಾಗ್ ಅಂತ ಹೇಳಿದ್ರೆ ಖಂಡಿತ ಅದೇನು ಸುಳ್ಳಲ್ಲ.

ಸಿನಿಮಾ ಡೈಲಾಗ್ಗಳ ಜೊತೆಗೆ ನಮ್ಮ ಕಾರ್ಯಕ್ರಮ ಸಾಗ್ತಾ ಇದೆ. ಸೊಗಸಾದ ಹಾಡುಗಳು, ನಿಮ್ಮ ಸಂದೇಶಗಳು, ಡೈಲಾಗ್ಸ್ಗಳ ಜೊತೆಗೆ ಖಟ್ಕಾರ್ ಅಂತ ಒಬ್ರು ಹೇಳ್ತಾ ಇದ್ರೆ ನರಸಿಂಹರಾಜು ಅವರು, ಅಯ್ಯೋ ಅಯ್ಯಯ್ಯೋ ಅಯ್ಯೋ ಏನ್ ಮಾಡ್ಲಿ, ಈ ಮಾತು ನಂಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪರಮಾತ್ಮ ಸಿನಿಮಾದಲ್ಲಿ ಕೂಡ ತುಂಬ ಒಳ್ಳೊಳ್ಳೆ ಡೈಲಾಗ್ಸ್ಗಳು, ತುಂಬ ಒಳ್ಳೊಳ್ಳೆ ಡೈಲಾಗ್ಸ್ ಅಂದರೆ ಜನರಿಗೆ ತುಂಬ ಇಷ್ಟ ಆಗುವಂಥ ಒಂದಷ್ಟು ಡೈಲಾಗ್ಸ್ಗಳನ್ನ ನಾವು ಗಮನಿಸ್ಬೋದು. ಒಂಥರ ಸಿನಿಮಾದಲ್ಲಿ ವಿಶೇಷವಾಗಿ ಬರುವಂಥ ಕೆಲವು ಮಾತುಗಳು ಅಂದರೆ ಒಂದು ರೀತಿ ಆಧ್ಯಾತ್ಮವಾಗಿ, ಒಂದು ರೀತಿ ತಮಾಷೆಯಾಗಿ, ಪ್ರೀತಿ ಪ್ರೇಮ ಎಲ್ಲದರ ಬಗ್ಗೆ ಹೇಳುವಂಥ ಡೈಲಾಗ್ಸ್. ಅದರಲ್ಲಿ ಒಂದು ಡೈಲಾಗ್ ಹೀಗಿದೆ ನೋಡಿ, ಪ್ರತಿಯೊಂದು ಜೀವಿಯಲ್ಲೂ ಪರಮಾತ್ಮ ಇರ್ತಾನೆ, ಅವನು ಹೇಳ್ತಾನೆ ಇರ್ತಾನೆ ಇದು ಸರಿ ಇದು ತಪ್ಪು, ಇದು ಒಳ್ಳೆಯದು ಇದು ಕೆಟ್ಟದ್ದು, ಇದು ಮಾಡು ಇದು ಮಾಡಬೇಡ ಅಂತ. ಅವನ ಮಾತು ಕೇಳದೆ ಇದ್ದವನು ಬದುಕಿದ್ದು ಸತ್ತ ಹಾಗೆ ಅನ್ನುವ ಒಂದು ಡೈಲಾಗ್ ಫೇಮಸ್. ಅದರ ಜೊತೆಗೆ ಇನ್ನೊಂದು ಡೈಲಾಗ್ ಇದೆ ನೋಡಿ, ಪ್ರೀತಿ ಅನ್ನೋದು ಬಸ್ ಸ್ಟ್ಯಾಂಡ್ ಇದ್ದ ಹಾಗೆ, ಯಾರಾದರೂ ಬರ್ತಾರೆ ಹೋಗ್ತಾರೆ, ಆದರೆ ನಾವು ಹೋಗುವ ದಾರಿಯ ಬಸ್ ಸಿಗೋವರೆಗೂ ಕಾಯಲೇಬೇಕು ಅನ್ನುವಂಥದ್ದು. ಹಾಗೆಯೇ ಈ ಉಗ್ರಂ ಸಿನಿಮಾ 2014 ಬಂತಲ್ಲ, ಅದರಲ್ಲಿ ಕೂಡ ಸಾಕಷ್ಟು ಡೈಲಾಗ್ಸ್ಗಳು, ಆ ಮಾತುಗಳು ಇಂದಾನೇ ಆ ಸಿನಿಮಾ ಒಂದಷ್ಟು ಸದ್ದು ಮಾಡಿತು. ಹೀಗೆ ಒಂದಷ್ಟು ಸಿನಿಮಾಗಳು, ಇನ್ನು ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ, ಆ ಸಿನಿಮಾದಲ್ಲೂ ಬರುವಂಥ ಮಾತುಕತೆ ಎಲ್ಲ ಒಂದಷ್ಟು ಸಿನಿಮಾಗಳಲ್ಲಿ ವಿಶೇಷವಾದಂಥ ಒಂದು ಡೈಲಾಗ್ ಡೆಲಿವರಿಯಿಂದಾಗಿ, ಆ ಸಾಲುಗಳಿಂದಾಗಿ, ಸಾಹಿತ್ಯದಿಂದಾಗಿ ಬಹಳಷ್ಟು ಜನರಿಗೆ ಇಷ್ಟವಾದಂಥ ಸಿನಿಮಾಗಳು ಅಂತಲೇ ನಾವು ಹೇಳಬಹುದು. ಗಾಳಿಪಟ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಉದಿತ್ ನಾರಾಯಣ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಧ್ವನಿ, ಜಯಂತ್ ಕಾಯ್ಕಿಣಿಯವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ ಇದೇ ಜೋಡಿ ಅಂದರೆ ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ, ಗಾಯಕರು ಕೂಡ ವಿ ಹರಿಕೃಷ್ಣ ಅವರೇ. ಪರಮಾತ್ಮ ಚಿತ್ರದ ಹಾಡು

ಕಾರ್ಯಕ್ರಮ ಚೆನ್ನಾಗಿತ್ತು, ಪ್ರಸಾರವಾದ ಹಾಡುಗಳೆಲ್ಲವೂ ಕೂಡ ಸೂಪರ್ ಆಗಿತ್ತು ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ. ಹಾಗೆ ರಕ್ತ ಕಣ್ಣೀರು ಚಿತ್ರದ ಹಾಡು ಕಾಂತ ಕಾಂತ ಅನ್ನೋದು ನೆನಪಾಗುತ್ತೆ ಅಂತ ರವಿ ಸಿ ಎನ್ ಚಿಕ್ಕನಾಯಕನಹಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಅವರ ಜೊತೆಗೆ ಮತ್ತೊಬ್ಬರು ಯಾರಪ್ಪ, ಇದು ಹೆಸರು ಹಾಕಿಲ್ಲ, 22723 ಇವರ ಒಂದು ಸಂದೇಶ ಬಂದಿದೆ. ಮತ್ತು 51875 ಇವರ ಒಂದು ಸಂದೇಶ ಕೂಡ ಬಂದಿದೆ. ಇದಿಷ್ಟು ನಮ್ಮ ಇವತ್ತಿನ ಪರಿಮಳ ಕಾರ್ಯಕ್ರಮ. ಮತ್ತೊಬ್ಬರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ರಾಜಗೋಪಾಲ್ ಬೇತಮಂಗ್ಲ ಕೋಲಾರದಿಂದ. ಹಾಗೆ 14811 ಇವರ ಸಂದೇಶ ಕೂಡ ಬಂದಿದೆ. ಮತ್ತು 43749 ಇವರು ಶ್ರೀನಗರದ ಮಧು, ಇವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಇವತ್ತಿನ ಪರಿಮಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇಷ್ಟೊತ್ತು ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ರಕ್ತ ಕಣ್ಣೀರು ಚಿತ್ರದ ಹಾಡನ್ನು ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರು ದನಿಯಾಗಿದ್ದಾರೆ. ಸಾಧು ಕೋಕಿಲ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ಪ್ರಧಾನಿ ಆರ್ಥಿಕ ಸಲಹಾ ಮಂಡಳಿಯ ಸಭೆ ನಡೆಯಿತು. ದೇಶದ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ವಿಕಸಿತ ಭಾರತ ಸಾಧಿಸುವಲ್ಲಿ ಯುವಜನಾಂಗ ಚಾಲಕ ಶಕ್ತಿಗಳಾಗಿದ್ದಾರೆ ಎಂದು ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ದೆಹಲಿಯಲ್ಲಿಂದು ನಡೆದ ಮೈ ಭಾರತ್ ಯುವ ಸಮಾವೇಶದಲ್ಲಿ ಹೇಳಿದ್ದಾರೆ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾಮಾತ್ಮಕ ತರಬೇತಿ ಪಡೆದ ಒಟ್ಟು 3,146 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥಸಂಚಲನ ನಡೆಯಿತು. ಈ ಪ್ರಶಿಕ್ಷಣಾರ್ಥಿಗಳು ಅಗ್ನಿವೀರ ವಾಯುಗಳಾಗಿ ವಾಯುಪಡೆಗೆ ಸೇರ್ಪಡೆಯಾಗಲಿದ್ದಾರೆ. ಇಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಫಲಿತಾಂಶ ಪ್ರಕಟವಾಗಿದ್ದು, ಈ ಬಾರಿ ಒಟ್ಟು 2,92,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಪ್ರದೇಶಗಳಿಗೆ ಆಯುಕ್ತ ಡಿಎಸ್ ರಮೇಶ್ ಇಂದು ಭೇಟಿ ನೀಡಿ ಸರ್ಕಾರಿ ಮತ್ತು ನಗರ ಪಾಲಿಕೆ ಸ್ವತ್ತುಗಳ ಸಂರಕ್ಷಣೆ, ಅತಿಕ್ರಮಣ ತೆರವು ಕುರಿತಂತೆ ಸ್ಥಳ ಪರಿಶೀಲನೆ ನಡೆಸಿದರು. ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಪಟ್ಟಾಭಿಷೇಕ ಮಹೋತ್ಸವ ಆಚರಣೆ ಸಂದರ್ಭದಲ್ಲಿಂದು ನವಿ ಮುಂಬೈ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಶಿವಾಜಿ ಮಹಾರಾಜರ 20 ಅಡಿ ಎತ್ತರದ ಪ್ರತಿಮೆಯನ್ನು ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅನಾವರಣಗೊಳಿಸಿದರು. ಇಂಗ್ಲೆಂಡ್ ಹಾಗೂ ಐರ್ಲೆಂಡ್ ಪ್ರವಾಸಗಳ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯಗಳಿಗಾಗಿ ಭಾರತದ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ 16 ಸದಸ್ಯರ ತಂಡ ಪ್ರಕಟಿಸಿದೆ. ಶ್ರೇಯಸ್ ಅಯ್ಯರ್ ತಂಡದ ನಾಯಕರಾಗಿದ್ದು ತಿಲಕ್ ವರ್ಮಾ ಉಪನಾಯಕರಾಗಿರುತ್ತಾರೆ. ಯುವ ಆಟಗಾರ ವೈಭವ್ ಸೂರ್ಯವಂಶಿ ಸ್ಥಾನ ಪಡೆದಿದ್ದಾರೆ. ನವ ಚಂಡೀಗಢದಲ್ಲಿನ ಮುಲ್ಲನಪುರ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಟೆಸ್ಟ್ ಪಂದ್ಯದ ಮೊದಲ ದಿನವಾದ ಇಂದು ಭಾರತದ ಕೆಎಲ್ ರಾಹುಲ್ ಹಾಗೂ ಶುಭ್ಮನ್ ಗಿಲ್ ಶತಕ ಗಳಿಸಿದ್ದಾರೆ.

ಕಾರ್ಯಕ್ರಮ ವಿವರಣೆಯ ನಂತರ 5:05 8 ಗಂಟೆಯವರೆಗೆ ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಗಾನಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಚಿತ್ರಗೀತೆಗಳು. 7:07 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಆಕಾಶ ಬುಟ್ಟಿಯಲ್ಲಿ ಗೀತ ರಚನೆಕಾರ ನಿರ್ದೇಶಕ ಹೃದಯ ಶಿವ ಅವರ ಕಾರ್ಯಕ್ರಮ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಚಂದನದ ಗೊಂಬೆ. 9:15 ಹಿಂದಿ ಮೆಲೋಡಿಸ್. 10:02 ಪ್ರೇಮ ನಿನಾದ. 6:03 ಕಾರ್ಯಕ್ರಮ ವಿವರಣೆ. 6:05 ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ನಂತರ ಭಾವಗೀತೆಗಳು, ತದನಂತರ ಚಿತ್ರಗೀತೆಗಳು. 9:00 ದಿನ ವಿಶೇಷ. 10:02 ಓಲ್ಡ್ ಈಸ್ ಗೋಲ್ಡ್. 11:02 ಹೊಸ ಹಾಡು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. 1:02 ಚಿತ್ರಗೀತೆಗಳು. 1:20 ವಾಟ್ಸಪ್ ಸಂದೇಶ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ವೀಕೆಂಡ್ ಸ್ಪೆಷಲ್ ಗೀತೆಗಳು. 2:45 ಚಿತ್ರತಾನ. 3:00 ಸಖಿ ಸಹೇಲಿ ಹಾಗೂ ಇತರೆ ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ. 5:02 ಕಾರ್ಯಕ್ರಮ ವಿವರಣೆ. 5:05 ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಗಾನಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಚಿತ್ರಗೀತೆಗಳು. 7:02 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಆಕಾಶ ಬುಟ್ಟಿಯಲ್ಲಿ ರಂಗಭೂಮಿಯ ಹೆಸರಾಂತ ಕಲಾವಿದೆ ಹಾಗೂ ಚಿತ್ರನಟಿ ಚಿಂದೋಡಿ ಲೀಲಾ. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮವನ್ನು ಕೇಳಲಿದ್ದೀರಾ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 8:02 ಬೆಳ್ಳಿ ಬದುಕು. 9:15 ಹಿಂದಿ ಮೆಲೋಡಿಸ್. 10:02 ಪ್ರೇಮ ನಿನಾದ. ಎಲ್ಲ ಕಾರ್ಯಕ್ರಮಗಳೊಂದಿಗೆ ಎಂದಿನಂತೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳ್ತೀರಾ ಸ್ನೇಹಿತರೆ. ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಂಡ್ರಿ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: सपनों को हकीकत में बदलने के लिए सही समय पर सही कदम उठाना जरूरी है। भारतीय वायुसेना में कमीशन्ड ऑफिसर बनने के लिए एफकैट 2 ऑफ 2026 के आवेदन 20 मई से खुले हैं। विवरण के लिए विजिट करें afcat.edcil.co.in पर।
1: ನಾನು ನಿಮ್ಮ ಆಕಾಶವಾಣಿ
2: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು
1: ನಂಗೀಗ 90ರ ಸಂಭ್ರಮ
2: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು
1: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು
2: ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ
1: ಗಾಂಧಿ ಸುಭಾಷರು ನೆಹರು ಅಂಬೇಡ್ಕರರು ಕುವೆಂಪು ಟ್ಯಾಗೂರರು ಬೇಂದ್ರೆ ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು
3: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು ನನಗೆ ನಾನು ದೇವರು ಕಂಡಿದ್ದೀನಿ ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ ಹೇಳಕ್ಕಾಗಲ್ಲ ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ
1: ಸಂಗೀತಕ್ಕೆ ತವರಂತೆ ನಾನು ಮನೆ ಮನೆಯ ಗಡಿಯಾರ ನಾನು ಮಕ್ಕಳಿಗೆ ಮಾಹಿತಿ ಹಿರಿಯರಿಗೆ ಸಾರಥಿ ರೈತರಿಗೆ ಮಿತ್ರ ಸೈನಿಕರಿಗಂತೂ ಆಪ್ತ ಮಿತ್ರ ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ
2: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸರಳ ಗಗನ
1: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು ನಿಮ್ಮ ಆಕಾಶವಾಣಿ ನಾನು

ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:10. ಈ ಸಮಯ ಸೇಫ್ ಟ್ರೈನ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್, ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳುವಂತಹ ಸಮಯ. ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಅಂದರೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಸ್ನೇಹಿತರೆ, 1990 ನಂತರ ಬಿಡುಗಡೆ ಆಗಿರುವಂತಹ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಗೀತೆಗಳನ್ನು ಕೇಳೋದಕ್ಕೆ ಆರಂಭಿಸೋಣ. ಕೇಳೋದಕ್ಕೆ ಆರಂಭಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ರ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ದೀನಿ ಕೇಳಿ ಬಹಳ ಖುಷಿಯಾಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಇನ್ನು ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಸೇಫ್ ಡ್ರೈವ್ನ ಕಾರ್ಯಕ್ರಮ ಇದು. ಡ್ರೈವ್ ಸೇಫ್ಲಿ ನಮ್ಮ ಗೀತೆಗಳನ್ನ ಎಂಜಾಯ್ ಮಾಡಿಕೊಂಡು ವೀಕೆಂಡನ್ನ ಎಂಜಾಯ್ ಮಾಡಿಕೊಂಡು ಮೊದಲನೇ ಗೀತೆಯನ್ನು ಕೇಳಿ. ಯಾರೇ ನೀನು ಚಲನಚಿತ್ರದ ಗೀತೆ ಇದು. ಹಂಸಲೇಖ ಅವರ ರಚನೆ ಮತ್ತು ಸಂಗೀತ, ಶ್ರೀನಿವಾಸ್ ಅನುರಾಧ ಶ್ರೀರಾಮ್ ಅವರ ಗಾಯನ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಮುಂದಿನ ಗೀತೆಯನ್ನ ಕೇಳುವಂತಹ ಸಮಯ. ಹೂವಣ್ಣು ಚಿತ್ರದ ಗೀತೆ ಇದು. ಸಿ ಅಶ್ವಥ್ ಮತ್ತು ತಂಡದವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಒಳ್ಳಿಸ್ಕೊಳ್ ಕಾರ್ಯಕ್ರಮದ ಮುಂದಿನ ಗೀತೆ ಮನೆ ದೇವರು ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

0: ಇಂದ್ರ ಕಾದ, ಚಂದ್ರ ಕಾದ, ಹೆಣ್ಣಿಗಾಗಿ ಶಿವನು ಕಾದ. ಹೆಣ್ಣೋ ಗಂಡೋ ಯಾರಾದರೂ ಕಾಯಲಿ, ಕಾದ ಪ್ರೇಮಗಳೆಲ್ಲ ಫಲಿಸ್ಲಿ, ಕಾಯಾದ ಪ್ರೇಮಗಳೆಲ್ಲ ಹಣ್ಣಾಗಲಿ ಅಂತ ಅಶ್ವಣಿಸ್ತಾ ಇದ್ರೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಹಾಗೆ ವೆಲ್ಕಮ್ ಸಂದೇಶಗಳು ಸಾಕಷ್ಟು ಬಂದಿದೆ, ಕಾರ್ಯಕ್ರಮದ ಆರಂಭದಲ್ಲೇ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ನಿಮ್ಮೆಲ್ಲರ ಸಂದೇಶಗಳನ್ನ ಖಂಡಿತ ನಾನು ಓದ್ತೀನಿ, ಓಕೆನಾ? ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 5:43. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ
2: ಸರ್. ಈಗ ಒಬ್ಬ ವ್ಯಕ್ತಿ ಪೊಲೀಸ್ ಠಾಣೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ವಿರುದ್ಧ ದೂರು ನೀಡಿದ ಮೇಲೆ ಆರೋಪಗಳನ್ನು ದಾಖಲೆ ಮಾಡದೇನೆ ಪೊಲೀಸರು ವ್ಯಕ್ತಿಯನ್ನ ಎಷ್ಟು ದಿನ ಅವ್ರ ಕಸ್ಟಡಿಯಲ್ಲಿ ಇಟ್ಕೋಬಹುದು, ಅದ್ರ ಬಗ್ಗೆ ತಿಳಿಸಿ ಸರ್.
3: ಒಬ್ಬ ವ್ಯಕ್ತಿಯನ್ನ ಪೊಲೀಸ್ ಠಾಣೆಗೆ ಆರೋಪಿ ಅಂತ ಆರೋಪಿತನನ್ನು ಕರೆಸಿದ ಮೇಲೆ ಸಾಮಾನ್ಯವಾಗಿ 24 ಗಂಟೆಗಳ ಕಾಲ ಮಾತ್ರ ಆತನನ್ನು ವಿಚಾರಣೆಗೆ ಪೊಲೀಸ್ ಠಾಣೆಯಲ್ಲಿ ಕಸ್ಟಡಿಯಲ್ಲಿ ಇಟ್ಕೊಳ್ಬಹುದು. 24 ಗಂಟೆಗಳ ಒಳಗಡೆ ಆ ವ್ಯಕ್ತಿಯನ್ನ ನ್ಯಾಯಾಧೀಶರ ಮುಂದೆ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲೇಬೇಕು ಅಥವಾ ಬಿಡುಗಡೆ ಮಾಡಬೇಕು. ಇದೆರಡೇ ಅವಕಾಶ ಇರುವಂತದ್ದು. ಸಾಮಾನ್ಯವಾಗಿ ಯಾವುದೇ ಆರೋಪಗಳು ಒಬ್ಬ ವ್ಯಕ್ತಿಯ ಮೇಲೆ ಪೊಲೀಸ್ ಸ್ಟೇಷನ್ ಮೆಟ್ಟಲು ಹತ್ತಿದಾಗ ಪೊಲೀಸ್ನವರು ಅದನ್ನ 3 ರೀತಿಯಲ್ಲಿ ದೂರನ್ನು ದಾಖಲಿಸಿಕೊಳ್ಳುತ್ತಾರೆ. ಒಂದು ಜನರಲ್ ಕಂಪ್ಲೇಂಟ್ ಅಥವಾ ನಾನ್ ಕಾಗ್ನಿಸೇಬಲ್ ಅಸಂಜ್ಞೇಯ ಪ್ರಕರಣ ಅಂತ ಮಾಡಿಕೊಳ್ಬಹುದು, ಅಥವಾ ತೀವ್ರತರವಾದ ಕ್ರಿಮಿನಲ್ ಪ್ರಕರಣವಾದರೆ ಅದನ್ನು FIR ದಾಖಲಿಸುವ ಅಥವಾ ಪ್ರಥಮ ವರ್ತಮಾನ ವರದಿಯನ್ನು ಇಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದ ನಂತರ ಒಂದು ವೇಳೆ ತನಿಖೆ ನಡೆಸಬೇಕು ಅಂತ ಆದರೆ ಮ್ಯಾಜಿಸ್ಟ್ರೇಟ್ ಮುಖಾಂತರ ಹೆಚ್ಚುವರಿ ಕಸ್ಟಡಿಗೆ ಪೊಲೀಸರು ಅವಕಾಶವನ್ನು ಕೇಳಬಹುದು
2: ಅಥವಾ
3: ತನಿಖೆಯ ಕಾರಣಗಳಿಗೋಸ್ಕರ.
2: ಎಷ್ಟು ದಿನ ಮುಂದುವರಿಸಬಹುದು?
3: ಸಾಮಾನ್ಯವಾಗಿ ಅದು 15 ದಿನಗಳಿಗೊಮ್ಮೆ ಕಸ್ಟಡಿಯನ್ನು ನವೀಕರಿಸಬೇಕಾಗುತ್ತೆ. ಅಂದ್ರೆ 15 ದಿನಗಳಿಗಿಂತ ಜಾಸ್ತಿ ಅದನ್ನು ನ್ಯಾಯಾಂಗ ಕಸ್ಟಡಿ ಅಥವಾ ಪೊಲೀಸ್ ಕಸ್ಟಡಿಯಲ್ಲಿ ತನಿಖೆ ಮುಗಿಯುವವರೆಗೆ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರುವುದಿಲ್ಲ.
2: ಓಕೆ, ಮತ್ತೆ 15 ದಿವಸ ಪೊಲೀಸ್ ಕಸ್ಟಡಿನಲ್ಲಿ ಒಂದೇ ಸಲ
3: ಹೌದು. ಇಲ್ಲಿ ಒಟ್ಟು ಗರಿಷ್ಠ ದಿನಗಳಂದ್ರೆ ಅಪರಾಧದ ತೀವ್ರತೆಯನ್ನು ಆಧರಿಸಿ ಸಣ್ಣ ಮಟ್ಟದ ಅಪರಾಧ ಅಂತ ಆದ್ರೆ 1-3 ವರ್ಷದ ಶಿಕ್ಷೆಯನ್ನು ಇರುವಂತಹ ಅಪರಾಧಗಳಾದ್ರೆ ಗರಿಷ್ಠ 60 ದಿವಸದವರೆಗಿನ ಕಸ್ಟಡಿಯನ್ನು ತಗೊಳ್ಬಹುದು. ಗಂಭೀರ ಅಪರಾಧಗಳು ಅಂದ್ರೆ 10 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಅಂತ ಆದ್ರೆ ಗರಿಷ್ಠ 90 ದಿನದ ಕಸ್ಟಡಿಯನ್ನು ಕೇಳಬಹುದು ಅಷ್ಟೇ. 15 ದಿವಸಗಳ ಕಸ್ಟಡಿ ಅಂದ್ರೆ ಪೊಲೀಸ್ ಕಸ್ಟಡಿಯನ್ನು ಒಂದೇ ಬಾರಿ ತೆಗೆದುಕೊಳ್ಳಿಕ್ ಆಗುದಿಲ್ಲ. ಅದ ಪೊಲೀಸರು ಇದನ್ನು 15 ದಿನಗಳನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ಕೂಡ ವಿಂಗಡಿಸಬಹುದು. ಅವರ ತನಿಖೆಯ ಹಂತಗಳನ್ನು ಆಧರಿಸಿಕೊಂಡು 40 ಅಥವಾ 60 ದಿನಗಳ ಒಳಗಡೆ ಯಾವುದೇ ಯಾವಾಗ ಬೇಕಾದರೂ ಕೇಳಬಹುದು. ಈ ಅವಕಾಶ ಪೊಲೀಸರಿಗೆ ಇದೆ.
2: ಈಗ ನ್ಯಾಯಾಂಗ ಕಸ್ಟಡಿಗೆ ಅಂತಂದಾಗ ಖುದ್ದಾಗಿ ಕೆಲವು ಸಲ ಬರಕಾಗಲ್ಲ ನಮಗೆ ಅಂತಾರೆ. ಈ ವಿಡಿಯೋ ಕರೆ ಮೂಲಕ ಹಾಜರಾಗಕ್ಕೆ ಸಾಧ್ಯತೆ ಇದೆಯಾ?

0: ಪೊಲೀಸ್ ಕಸ್ಟಡಿ ಆದ್ರೆ ಪ್ರತಿ ಬಾರಿ ಆರೋಪಿಯನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲೇಬೇಕು, ಅಥವಾ ನ್ಯಾಯಾಂಗ ಕಸ್ಟಡಿಯಲ್ಲಿ ಇದ್ರೆ ಮಾತ್ರ, ನ್ಯಾಯಾಂಗ ಕಸ್ಟಡಿಯಲ್ಲಿ ಇರುವಾಗ ಖುದ್ದಾಗಿ ಬರಬೇಕಾಗಿಲ್ಲ, ಆಗ ವಿಡಿಯೋ ಕರೆ ಮೂಲಕ ಹಾಜರುಪಡಿಸುವಂತ ಅವಕಾಶಗಳು ಪೊಲೀಸರಿಗೆ ಇದೆ.
1: ಅವಾಗ ಬೇಲ್ ಎಲ್ಲ ಸಿಗುತ್ತಾ ಅಂದ್ರೆ, ಚಾರ್ಜ್ ಶೀಟ್ ಹಾಕಿದ್ದಿಲ್ಲ ಅಂತಂದ್ರೆ?
0: ಚಾರ್ಜ್ ಶೀಟ್ ಈ ಅವಧಿಯೊಳಗಡೆ, ಇದು ಏನಂದ್ರೆ ಈಗ ಚಾರ್ಜ್ ಶೀಟ್ ವಿಚಾರಕ್ಕೆ ಬಂದ್ರೆ, ಈ ಅವಧಿಯೊಳಗಡೆ ಚಾರ್ಜ್ ಶೀಟ್ ಹಾಕದೇ ಇದ್ರೆ ಆ ವ್ಯಕ್ತಿಗೆ ಡಿಫಾಲ್ಟ್ ಬೇಲ್ ಅಂತ ಹೇಳ್ತೇವೆ, ತನ್ನಂತಾನೇ ಬೇಲ್ ಪಡೆದುಕೊಳ್ಳುವಂತ ಅಧಿಕಾರ ಸಂವಿಧಾನಿಕವಾಗಿ ಆ ವ್ಯಕ್ತಿಗೆ
1: ಕಾನೂನು
0: ಪ್ರಕಾರ ಬಿಡುಗಡೆ ಮಾಡಬೇಕಾಗುತ್ತೆ. 60 ಅಥವಾ 90 ದಿನದ ಅವಧಿ ಮುಗಿದ್ರೂ ಕೂಡ ಆರೋಪಿ ಬೇಲ್ ನೀಡದ ತನಕ ಕಸ್ಟಡಿಯಲ್ಲಿ ಇರ್ತಾರೆ
1: ಅಲ್ವಾ. ಓಕೆ, ಈ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿಕೊಟ್ಟಿದ್ದೀರಿ ವಕೀಲರಾದ ಕೃಷ್ಣಪ್ರಸಾದ್ ನಡಸಾರ್ ಅವರೇ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ.
0: ನಮಸ್ಕಾರ.
2: ಇದುವರೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದುವರೆಗೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿಯನ್ನ ಕೇಳಿದ್ರಿ ಸ್ನೇಹಿತರೆ.
4: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ನಲ್ಲಿ ಓಲ್ಡ್ ಈಸ್ ಗೋಲ್ಡ್, ಕನ್ನಡದ ಹಳೆಯ ಮಧುರ ಗೀತೆಗಳು. 1990 ನಂತರ ಬಿಡುಗಡೆ ಆಗಿರುವಂತಹ ಚಿತ್ರದ ಗೀತೆಗಳನ್ನ ಕೇಳ್ತಾ ಇದ್ದೀವಿ ಸ್ನೇಹಿತರೆ. ನಿಮ್ಮ ಡ್ರೈವ್ ಟೈಮ್ ನಲ್ಲಿ, ವೀಕೆಂಡ್ ನ ಮಸ್ತಿಯಲ್ಲಿ ನಮ್ಮ ಗೀತೆಗಳ ಜೊತೆ ಸಾಗ್ತಾ ನೀವು ಸಹ ಕೇಳ್ತಾ ಇರಿ. ಮುಂದಿನ ಗೀತೆ ಸ್ವಾತಿ ಚಿತ್ರದ್ದು. ಚಿತ್ರ ಅವರ ಗಾಯನ, ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಎಂ ಎಂ ಕೀರವಾಣಿ ಅವರ ಸಂಗೀತ.

ಕೆಲವು ಸಾಲುಗಳು ಗೀತೆಗಳಿಗೆ ಎಂಥ ಮಹತ್ವವನ್ನು ಕೊಡುತ್ತೆ ಅಂತ ಅಂದರೆ, ಜಸ್ಟ್ ಈ ಒಂದು ಗೀತೆಯಲ್ಲಿ 30 ಸೆಕೆಂಡ್ ಅಷ್ಟೇ ಎಸ್ ಪಿ ಬಿ ಅವರು ಹಾಡಿರೋದು, ಆದರೆ ಎಷ್ಟು ಹಿತವಾಗಿ ಕೇಳುತ್ತೆ ನೋಡಿ. ಒಂದೊಳ್ಳೆ ಭರವಸೆ, ಪಂಜರದ ಗಿಣಿಯಲ್ಲ ಅಂತ, ತನ್ನಂತಾನೇ ನಾನಿನ್ನ ಪಂಜರದ ಗಿಣಿಯಾಗಿರಲ್ಲ, ವಿಶಾಲವಾಗಿ ಹಾರಾಡ್ಕೊಂಡು ಇರ್ತೀನಿ, ಫ್ರೀ ಬರ್ಡ್ ಅಂತ ಹೇಳೋ ರೀತಿ ಎಗೇನ್ ಎಸ್ ಪಿ ಬಿ ಅವರಿಗೆ ಮಾತ್ರ ಸಾಧ್ಯ. ಅಷ್ಟು ಕಡಿಮೆ ಸಮಯದಲ್ಲೂ ಅಷ್ಟು ಅದ್ಭುತವಾಗಿ ಜೀವವನ್ನು ತುಂಬುವಂಥ ಕೆಲಸ. ಒಳ್ಳಿಸ್ಕೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ಇದೀವಿ ಸ್ನೇಹಿತರೆ. ಮುಂದಿನ ಗೀತೆ ಶೃಂಗಾರ ಕಾವ್ಯ ಚಿತ್ರದ್ದು, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ.

ಒಳ್ಳಿಸ್ಕೊಳ್ಳ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಅರಗಿಣಿ ಚಿತ್ರದ ಈ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಗಾಯನ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ರಚನೆ, ಎಸ್ ಪಿ ವೆಂಕಟೇಶ್ ಅವರ ಸಂಗೀತ.

ಇದಾಗಿತ್ತು ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿಯ ಸದಸ್ಯರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ, ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ದಿ ಆದ್ಯತೆಗಳಿಗೆ ಸಂಬಂಧಿಸಿದ ಹಲವು ವಿಷಯಗಳ ಕುರಿತು ವಿಸ್ತೃತ ಚರ್ಚೆ ನಡೆಯಿತು ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸೌರ ವಿದ್ಯುತ್ ಸಾಮರ್ಥ್ಯ 2.8 ಗಿಗಾವ್ಯಾಟ್ನಿಂದ 155 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಹಣಕಾಸು ಆಯೋಗಗಳಿಗಾಗಿ ಅಗತ್ಯ ದತ್ತಾಂಶಗಳ ಕುರಿತ ಸಮಿತಿಯ ವರದಿಯನ್ನು ಇದೇ 8ರಂದು ಬಿಡುಗಡೆ ಮಾಡಲಾಗುತ್ತದೆ. ಈ ವರದಿಯ ಬಿಡುಗಡೆ ಭಾರತದ ಹಣಕಾಸು ವಿಕೇಂದ್ರೀಕರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿರುವ ನಿರಂತರ ಪ್ರಯತ್ನಗಳತ್ತ ಮಹತ್ವದ ಹೆಜ್ಜೆಯಾಗಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಣೆ ತಿಳಿಸಿದೆ. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತುಮಕೂರಿನಲ್ಲಿಂದು ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು. ಸಮಸ್ಯೆ ಕಂಡುಬಂದ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಜೈನ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಪಾನ್ನ ಕಾಕಮಿಗಹರಾದಲ್ಲಿ ನಡೆದ ಏಷ್ಯಾ ಕಪ್ ಹಾಕಿ 2026ರ 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ ಅತಿಥೇಯ ಜಪಾನ್ ತಂಡವನ್ನು 4-1 ಅಂತರದಿಂದ ಸೋಲಿಸಿ ದಾಖಲೆಯ 3ನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ನವ ಚಂಡೀಗಢದಲ್ಲಿನ ಮುಲ್ಲನಪುರ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದ ಅಂತ್ಯಕ್ಕೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 368 ರನ್ ಗಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒನ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ.

0: ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ ಸರಿಯಾಗಿ 6:04:30 ಈ ಸಮಯ ಗಾನಭಜಾನ ಕಾರ್ಯಕ್ರಮದ ಸಮಯ. ಗಾನಭಜಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ.

ಗಾನಭಿಜಾನ ಕಾರ್ಯಕ್ರಮದ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ಲ ಸ್ನೇಹಿತರೆ, ವಿಶೇಷವಾದ ವಿಷಯಗಳನ್ನ ಹೊತ್ತು ತಂದು ಆ ವಿಷಯದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೇಳ್ತಾ ಗೀತೆಗಳೊಂದಿಗೆ ಸಾಗೋದೇ ಗಾನಭಿಜಾನ ಕಾರ್ಯಕ್ರಮ. ಇಂದು ಸಹ ಅಂಥದ್ದೇ ಒಂದು ವಿಶೇಷವಾದ ವಿಷಯವನ್ನ ಹೊತ್ತು ತಂದಿದ್ದೀನಿ. ಆ ವಿಷಯ ಏನು ಅಂತ ತಿಳಿಸೋದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. 9483001029. ಮತ್ತೊಮ್ಮೆ ಹೇಳ್ತೀನಿ, 9483091029. ಕಾರ್ಯಕ್ರಮದ ವಿಷಯದ ಕುರಿತು ಮಾತನಾಡೋದಕ್ಕೆ, ಹಾಗೆ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಯಾರೆಲ್ಲ ಇದ್ರ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನ ಬಳಸ್ಕೊಳ್ಳಿ. ಇನ್ನು ನಿನ್ನೆ ತಾನೇ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇಯನ್ನು ಮಾಡಿದ್ದೀವಿ. ಏನಪ್ಪ ನಿನ್ನೆ ಆಗಿದೆ ವಿಶೇಷದ ಕುರಿತು ನಮ್ಮ ಅರ್ಜಿಗಳೆಲ್ಲ ನಿಮ್ಮ ಹತ್ರ ಮಾತಾಡಿದರೆ ಮತ್ತೇನು ಹೊಸದಾಗಿ ಎನ್ವಿರಾನ್ಮೆಂಟ್ ಡೇ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನೀವು ಅಂದ್ಕೋಬಹುದು. ಎನ್ವಿರಾನ್ಮೆಂಟ್ ಡೇ ಬಗ್ಗೆ ಮಾತನಾಡ್ತಿಲ್ಲ, ಆದರೆ ಎನ್ವಿರಾನ್ಮೆಂಟಲ್ಲಿರುವಂತಹ ಒಂದು ಕೀಟದ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಸಾಗೋಣ. ಯಾವುದು ಅಂತ ಈಗಲೇ ಹೇಳ್ತಾ ಇದ್ದೆ, ಆದರೆ ಕೀಟ ಅಂತ ಹೇಳಿದ್ದೀನಿ. ಜಸ್ಟ್ ಗೆಸ್ ಮಾಡಿ ಯಾವ ಕೀಟದ ಬಗ್ಗೆ ಮಾತನಾಡ್ಬೋದು ನಾವು ಅಂತ. ಆ್ಯಂಡ್ ಫಾರ್ ಇವತ್ತೇನಪ್ಪ ಅಂತಂದರೆ, ಒಂದು ವಿಶೇಷ ಏನಪ್ಪ ಅಂತ ಅಂದರೆ, ಆ ಕೀಟದ ಬಗ್ಗೆ ಒಂದು ಒಳ್ಳೆಯ ಅದನ್ನು ಗುಡ್ ಸೌಂಡ್ಸೋ ಕೀಟ ಅಂತ ಕರೀತಾ ಇದ್ದಾರೆ. ಯಾರದು, ಯಾವ ಕೀಟ ಅದು ಅಂತ ಗೆಸ್ ಮಾಡ್ತೀರಿ? ಒಂದು ಗೀತೆಯ ಕಾಲಾವಕಾಶದಲ್ಲಿ

ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀ ನೋಡಿಕೋ, ನಿನ್ನ ಮುದ್ದಾಗಿರೋ ನಿಲುವು ಚೆನ್ನ ಇದೆಯಲ್ಲ ಈ ಭಾವ. ಇರಲಿ ಇರಲಿ, ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಇದೀವಿ ಸ್ನೇಹಿತರೆ. ಗಾನಭಜನ ಕಾರ್ಯಕ್ರಮದಲ್ಲಿ ಒಂದು ಕೀಟದ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದೆ. ಯಾವ ಕೀಟ ಅಂತ ತಿಳಿಸೋದ್ರ ಬದಲು ಜಸ್ಟ್ ನಿಮ್ಮನ್ನು ಗೆಸ್ ಮಾಡಲಿ ಅಂತ ಬಿಟ್ಟಿದೆ. ಯಾರೆಲ್ಲ ಸ್ನೇಹಿತರು ಕಾರ್ಯಕ್ರಮದಲ್ಲಿ ಗೆಸ್ ಮಾಡಿದ್ರೆ ಅಂತ ನೋಡೋಣ. ಅಮೃತ ರಮೇಶ್ ಅವರ ಸಂದೇಶ ಬಂದಿದೆ, ಕಾರ್ಯಕ್ರಮದಲ್ಲಿ ಜೊತೆಯಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಹಾಗೆ ಅವರು ರಾಣಿಯವರು ಹಳೆಬೀಡಿನಿಂದ ಕಾರ್ಯಕ್ರಮದಲ್ಲಿ ಜೊತೆಯಾಗಿರ್ತೀನಿ ಅಂತ ತಿಳಿಸ್ತಾ ಇದ್ದಾರೆ. ಸಿದ್ದು ಅವರು ಮಧುಗಿರಿಯಿಂದ ಜೇನುಹುಳ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಗೆ ನೀವೇ ಹೇಳಿ, ನಾವಿರುವುದೇ ನಿಮ್ಮ ಸಮಾಚಾರ ಕೇಳಲು ಅಂತ ರತ್ನವರು ಹೇಳ್ತಾ ಇದ್ದಾರೆ. ಖಂಡಿತ. ಹಾಗೆ ಬೀಸ್ ಲೇಡೀಸ್ ಲೇಡಿ ಬಗ್ಸ್ ಅಂತ ಹೇಳ್ತಾ ಇದ್ದಾರೆ ಷಡಕ್ಷರಪ್ಪ ಪಿ ಚಿತ್ರದುರ್ಗದಿಂದ. ಹಾಗೆ 574 68 ಎಸ್ ನಿಮಗೆ ಸರಿ ಇದೆ. ಹಾಗೆ ಮಂಜುನಾಥ್ ಕೊಂಡಿಕೊಪ್ಪದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಲಕ್ಷಾಂತರ ಕೀಟಗಳಲ್ಲಿ ಯಾವುದು ಅಂತ ಹುಡುಕಿ ಹೇಳಿ ಅಂತ ಕಷ್ಟ ಆಗ್ತಿದೆ, ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಉಮೇಶ್ ಅವರು ಸಿರಿಗೆರೆಯಿಂದ. ಶಾಂತಚೇರ ಬಡಿಗೇರ್ ಕೊಕ್ಕನೂರು ಹರಿಹರದಿಂದ. ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಅನ್ನು ಉಲ್ಲೇಖಿಸಲಾಗುತ್ತದೆ. ಪರಿಸರಕ್ಕೆ ಮತ್ತು ಕೃಷಿಗೆ ಇದು ಅತ್ಯಂತ ಉಪಯುಕ್ತವಾದ ಕೀಟ ಅಂತ ಹೇಳ್ತಾ ಇದ್ದಾರೆ. ಹೌದು ಪಾಪ, ನೀವು ತುಂಬ ಸೀರಿಯಸ್ ಆಗಿ ಏನು ಉಪಯುಕ್ತ ಅದನ್ನು ಕೇಳಿದ್ದೀರಾ. ಆದರೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಯುಕ್ತ ಮಾಡೋದಕ್ಕೆ ಯೂಶ್ವಲಿ ಅದು ನೆಗೆಟಿವ್ ಆಗಿ ಫೇಮಸ್ ಆಗಿರೋ ಕುಕ್ಕೆ ತಿನ್ನ ಪಡ್ಕೊಂಡಿರುವಂಥ ಒಂದು ಕೀಟ. ಯಾವ ಕೀಟಪ್ಪ ಅಂತ ಅಂದರೆ ಇದು ನಿಮ್ಮ ಕಿವಿಯಲ್ಲಿ ಬಂದು ಹಾಡನ್ನು ಹಾಡುತ್ತೆ, ಹಾಗೆ ಅನೇಕ ರೋಗಗಳನ್ನು ತರುತ್ತೆ. ಆಮೇಲೆ ಅದರ ಒಂದು ಬೈಟಿಂದ ಕೈಯಲ್ಲಿ ಇಚ್ಚಿಂಗ್ಸ್ ಆಗ್ಬೋದು, ರೋಗಗಳು ಬರ್ಬೋದು, ಡೆಡ್ಲಿ ರೋಗಗಳಿಗೆ ಕಾರಣ ಆಗುವಂಥ ಒಂದು ಕೀಟ ಇದೆ. ಅದು ಯಾವುದಂತ ಈಗಾಗಲೇ ನಿಮಗೆ ಗೊತ್ತಾಗಿದೆ. ಹೌದು, ನೀವೆಲ್ಲ ಅನ್ಕೋತಿರೋದು ಕರೆಕ್ಟ್. ಸೊಳ್ಳೆಗಳ ಬಗ್ಗೆ, ಮಸ್ಕಿಟೋ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಅದರಲ್ಲಿ ಗುಡ್ ಮಸ್ಕಿಟೋ ಅನ್ನುವಂಥ ವಿಷಯದ ಕುರಿತು ನಿಮ್ಮ ಹತ್ರ ಮಾತಾಡ್ತೀನಿ. ಯಾಕಪ್ಪ ಗುಡ್ ಮಸ್ಕಿಟೋ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಗೂಗಲ್ ಏನು ಮಾಡ್ತಾ ಇದೆ ಅಂತ ಅಂದರೆ, ಒಂದು ಪ್ಲ್ಯಾನ್ ಇದೆ ಗೂಗಲ್ ಕಡೆಯಿಂದ. 32 ಮಿಲಿಯನ್ ಮಸ್ಕಿಟೋಗಳನ್ನು ಕ್ಯಾಲಿಫೋರ್ನಿಯಾದಲ್ಲಿ, ಹಾಗೆ 32 ಮಿಲಿಯನ್ ಮಸ್ಕಿಟೋಗಳನ್ನು ಫ್ಲೋರಿಡಾದಲ್ಲಿ ಬಿಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಏನಕ್ಕೆ ಬಿಡ್ತಾರೆ ಗುಡ್ ಮಸ್ಕಿಟೋಗಳನ್ನು ಅಂತ ನೀವು ಅನ್ಕೋತಾ ಇರ್ಬೋದು. ಅದೇ ಇಂದಿನ ಕಾರ್ಯಕ್ರಮದ ವಿಶೇಷ. ಸದ್ಯಕ್ಕೆ ಇಷ್ಟನ್ನು ಕೇಳ್ತಾ ಇರಿ. ಗೂಗಲ್ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೊಳ್ಳೆಗಳನ್ನು ಅಮೇರಿಕದ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕದ ರಾಜ್ಯಗಳಾದಂಥ ಕ್ಯಾಲಿಫೋರ್ನಿಯಾ ಮತ್ತು ಫ್ಲೋರಿಡಾಗೆ ಬಿಡ್ತಾ ಇದೆ ಅಂತ ಗೆಸ್ ಮಾಡ್ತಾ ಇರಿ. ಒಂದು ಗೀತೆಯ ನಂತರ ಬಂದು ನಾನು ವಿಷಯ ಏನಂತ ತಿಳಿಸ್ಕೊಡ್ತೀನಿ.

ಗಾನಭಿಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಿಜಾನ ಕಾರ್ಯಕ್ರಮದಲ್ಲಿ ಗುಡ್ ಮಸ್ಕಿಟೋಸ್ ಅನ್ನುವಂಥ ವಿಷಯದ ಕುರಿತು ಮಾತಾಡ್ತಿದ್ದೀವಿ. ಅರೆ, ಮಸ್ಕಿಟೋದಲ್ಲಿ ಗುಡ್ ಏನು ಬ್ಯಾಡ್ ಏನು ಇರೋದೆಲ್ಲ ಬ್ಯಾಡ್ ಅಲ್ವಾ? ಯಾಕಂದರೆ ಅದರ ರೆಪ್ಯುಟೇಷನ್ ಆಗಿದೆ, ಅದು ಕ್ರಿಯೇಟ್ ಮಾಡಿರುವಂಥ ಒಂದು ಲೆಗಸಿ ಆಗಿದೆ. ಇದರಲ್ಲಿ ಏನಪ್ಪ ಅಂತ ಅಂದರೆ, ಇದು ಗೂಗಲ್ದೊಂದು ಪ್ರಾಜೆಕ್ಟ್ ಇದು. ಇದರಲ್ಲಿ ಆ ಒಂದು ಕಡಿಮೆ ಒಂದು ಜನಕ್ಕೆ ಗೊತ್ತಿರುವಂಥ ಪ್ರಾಜೆಕ್ಟ್ ಇದು. ಈ ಪ್ರಾಜೆಕ್ಟ್ ಏನಪ್ಪ ಅಂತ ಅಂದರೆ, ಯು ಎಸ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಏನಿದೆ, EPA ಅಂತ ಕರೀತಾರೆ ಅದನ್ನು, ಆ ಯು ಎಸ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನನ್ನು ಕೇಳಿದ್ದಾರೆ ಅವರು. ಈ ರೀತಿಯಾಗಿ ನಾವು ದೊಡ್ಡ ಮಟ್ಟದಲ್ಲಿ 64 million ಟೋಟಲ್ ಫ್ಲೋರಿಡಾ ಮತ್ತು ಕ್ಯಾಲಿಫೋರ್ನಿಯಾದಲ್ಲಿ ಗಂಡು ಸೊಳ್ಳೆಗಳನ್ನು ಬಿಡ್ತೀವಿ ಅಂತ ಕೇಳಿದ್ದಾರೆ. ಏನಕ್ಕಪ್ಪ ಈ ಗಂಡು ಸೊಳ್ಳೆಗಳನ್ನು ನಾವು ಎನ್ವಿರಾನ್ಮೆಂಟ್ಗೆ ಬಿಡ್ತೀವಿ ಅಂತ ಅಂದರೆ, ಆ ಗಂಡು ಸೊಳ್ಳೆಗಳಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ನ್ಯಾಚುರಲ್ ಆಗಿ ವಾಲ್ಬ್ಯಾಕಿಯಾ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಈ ಬ್ಯಾಕ್ಟೀರಿಯಾ ಇರೋದ್ರಿಂದ ವೈಲ್ಡಲ್ಲಿ ಇರುವಂತಹ ಕಾಡಿನಲ್ಲಿ, ಅಂದರೆ ಅವರು

ಒಳಗಡೆ ಇರುವಂತಹ ಸೊಳ್ಳೆಗಳ ಜೊತೆ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಈ ಸೊಳ್ಳೆಗಳು ತೊಡಕೊಂಡಾಗ ಆ ಸಂತಾನೋತ್ಪತ್ತಿ ಕ್ರಿಯೆ ಉತ್ತಮವಾಗಿ ನಡೆಯೋದಿಲ್ಲ. ಇದೊಂಥರ ಒಂದು ಬಯೋಲಾಜಿಕಲ್ ಪಾಪ್ಯುಲೇಷನ್ ಕಂಟ್ರೋಲ್ ಟೂಲ್ ಅಂದರೆ ತಪ್ಪಾಗಲಾರದು. ಇದಕ್ಕೆ ಯು ಎಸ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಅವರನ್ನು ಪರ್ಮಿಷನ್ ಕೇಳಿದ್ದಾರೆ. ಪರ್ಮಿಷನ್ ಕೊಟ್ರಾ ಇಲ್ವಾ ತಿಳಿಸ್ತೀನಿ ಈ ಒಂದು ಗೀತೆಯ ನಂತರ.

ಜ್ಞಾನಭಿಜ್ಞಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಗುಡ್ ಮಸ್ಕಿಟೋಸ್ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಾ ಇದ್ದೀವಿ. US ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಅವರು ಪರ್ಮಿಷನ್ ಅನ್ನು ಕೊಟ್ಟರೆ ಗೂಗಲ್ಗೆ ಈ ಮಸ್ಕಿಟೋಗಳನ್ನು 64 ಮಿಲಿಯನ್ ಮಸ್ಕಿಟೋಗಳನ್ನು ಬಿಡೋದಕ್ಕೆ ಅಂತ ಕೊಟ್ಟರೆ ಇಲ್ವಾ ಅನ್ನೋದನ್ನು ಹೇಳ್ತೀನಿ ಅಂತ ಹೇಳಿದೆ. ಇದಿನ್ನೂ ಮಾತುಕತೆಯಲ್ಲಿದೆ. ಆದರೆ ಪ್ರಾಸೆಸ್ ಏನಕ್ಕಪ್ಪ, ಸೊಳ್ಳೆಗಳಿಗೆ ಬೇರೆ ಗೂಗಲ್ ಬೇರೆ ಕೆಲಸಗಳನ್ನ ಮಾಡ್ಬೋದಿತ್ತಲ್ವಾ, ಏನಕ್ಕೆ ಸೊಳ್ಳೆಗಳನ್ನು ಬಿಟ್ಟು ಕಂಟ್ರೋಲ್ ಮಾಡೋದಕ್ಕೆ ಹೋಗ್ತಾ ಇದೆ ಅಂತ ಅಂದರೆ, ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಸೊಳ್ಳೆಗಳಿಂದ ಅನೇಕ ರೋಗಗಳು ಬರೋದಕ್ಕೆ ಕಾರಣ ಆಗುತ್ತೆ. ವಿಶೇಷವಾಗಿ ಮಲೇರಿಯಾ ಆಗ್ಬೋದು, ಡೆಂಗ್ಯೂ, ಝಿಕಾ, ವೆಸ್ಟ್ ನೈಲ್ ಫೀವರ್, ಇವೆಲ್ಲವೂ ಸಹ ಸೊಳ್ಳೆಗಳಿಂದಲೇ ಬರುವಂಥದ್ದು. ಸುಮಾರು 3,700 ಸೊಳ್ಳೆಗಳ ವೆರೈಟಿ ಪ್ರಪಂಚದಾದ್ಯಂತ ಇದೆ ಸ್ನೇಹಿತರೆ. 3,700 ವೆರೈಟಿ ಇದೆ. ಅದರಲ್ಲಿ ಅಮೇರಿಕದಲ್ಲಿ

ಅತಿ ಹೆಚ್ಚು ಒಂದು ಸಾವಿಗೆ ಕಾರಣ ಆದಂಥದ್ದು ಆ ವೆಸ್ಟ್ ನೈಲ್ ಮಸ್ಕಿಟೋ, ಅದು ವೈರಸ್ ಏನು ಬರುತ್ತೆ ಅದು ಮಸ್ಕಿಟೋಯಿಂದ ಸ್ಪ್ರೆಡ್ ಆಗುತ್ತಲ್ಲ, ಆ ಒಂದು ವೆಸ್ಟ್ ನೈಲ್ ಮಸ್ಕಿಟೋ ಏನಿದೆ ಆ ವೆಸ್ಟ್ ನೈಲ್ ಮಸ್ಕಿಟೋ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೊಬೋಟಿಕ್ಸನ್ನು ಬಳಸಿ ಗಂಡು ಸೊಳ್ಳೆಗಳನ್ನು ಈ ವೆಸ್ಟ್ ನೈಲ್ ಈ ಒಂದು ಜಾತಿಗೆ ಏನು ಬರುತ್ತೆ ವೈರಸ್ ಇರುತ್ತಲ್ಲ ಆ ಒಂದು ಜಾತಿಗೆ ಬರುವಂಥ ಗಂಡು ಸೊಳ್ಳೆಗಳನ್ನು ವಾತಾವರಣಕ್ಕೆ ಬಿಡೋದ್ರಿಂದ ಆ ರೋಗ ಸ್ಪ್ರೆಡ್ ಆಗ್ತಿದೆ, ಏನು ಸ್ಪ್ರೆಡ್ ಆಗ್ತಿದೆ ಅದು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸೊಳ್ಳೆಯನ್ನು ರೆಡಿ ಮಾಡಿ ವಾತಾವರಣಕ್ಕೆ ಬಿಡಬೇಕು ಅಂತ ಅಂದ್ಕೊತಾ ಇದ್ದಾರೆ. ವಿಶೇಷವಾಗಿ ಈಗಾಗಲೇ ಹೇಳಿದಾಗೆ ವೆಸ್ಟ್ ನೈಲ್ ಅನ್ನೋಂಥ ಒಂದು ವೈರಸ್ಸನ್ನು ಕ್ಯಾರಿ ಮಾಡುವಂಥ ಸೊಳ್ಳೆಯನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಅದು ಹೆಣ್ಣು ಸೊಳ್ಳೆ ಜೊತೆ ಸಂತಾನೋತ್ಪತ್ತಿಯಲ್ಲಿ ತೊಡಕೊಂಡಾಗ ಆ ಸಂತಾನೋತ್ಪತ್ತಿ ನಡೀದೇನೆ, ಆ ಒಂದು ಜೀನ್ಸ್ ಪಾಸ್ ಆಗದೇನೆ ಸೊಳ್ಳೆಗಳ ಒಂದು ಆ ಒಂದು ಪಾಪ್ಯುಲೇಷನ್ ಕಂಟ್ರೋಲ್ ಬಂದ್ಬಿಡುತ್ತೆ. ಮತ್ತಷ್ಟು ಮಾತುಕತೆ ಇದೆ ಈ ಒಂದು ಗೀತೆಯ ನಂತರ ಮಾತುಕತೆ ಮುಂದುವರಿಯುತ್ತೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಸಾರಿ.
1: ಒಂದು ಒಳ್ಳೆಯ ಪ್ರೇಮ ತುಂಬಿದಂತಹ ಗೀತೆಯನ್ನು ಕೇಳಿದ್ವಿ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಿಜಯನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಗಾನಭಿಜಯನ ಕಾರ್ಯಕ್ರಮದಲ್ಲಿ ಇಂದು ಗುಡ್ ಮಸ್ಕಿಟೋಸ್ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಎಲ್ಲಪ್ಪ ಅಂತ ಅಂದರೆ ಗೂಗಲ್ ಏನು ಮಾಡ್ತಾ ಇದೆ ಅಂತ ಅಂದರೆ, ಅಮೆರಿಕದಲ್ಲಿ ಇರುವಂತಹ ಕ್ಯಾಲಿಫೋರ್ನಿಯಾ ಮತ್ತು ಫ್ಲೋರಿಡಾದಲ್ಲಿ ಒಟ್ಟು 64 ಮಿಲಿಯನ್ ಸೊಳ್ಳೆಗಳನ್ನು ಬಿಡಬೇಕು ಅಂತ ಅಂದ್ಕೊಂಡಿದೆ. ಯಾಕಂದರೆ ಈಗಾಗಲೇ ಹೇಳಿದ್ದೀನಿ ವಿಷಯ ಏನಪ್ಪ ಅಂತ ಅಂದರೆ, ಈ ಕ್ಯೂಲೆಕ್ಸ್ ಮಸ್ಕಿಟೋಸನ್ನು ಟಾರ್ಗೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಈಗಾಗಲೇ ತಿಳಿಸಿದ್ದೀನಿ ಕ್ಯೂಲೆಕ್ಸ್ ಮಸ್ಕಿಟೋನ ಯಾಕಪ್ಪ ಅಂತಂದರೆ, ವೆಸ್ಟ್ ನೈಲ್ ವೈರಸ್ಸು ಅಮೇರಿಕದಲ್ಲಿ ಬರ್ತಾ ಇರುವಂಥ ಮಸ್ಕಿಟೋ ಬಾರ್ನ್ ರೋಗಗಳು ಏನಿದೆ, ಮಸ್ಕಿಟೋದಿಂದ ಕಾರಣ ಆಗುವಂಥ ರೋಗಗಳಿಗೆ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದೇ ಈ ವೆಸ್ಟ್ ನೈಲ್ ಅನ್ನುವಂತಹ ಈ ಒಂದು ವೈರಸ್. ಈ ವೈರಸ್ ಸ್ಪ್ರೆಡ್ ಆಗ್ತಾ ಇರೋದು ಸೊಳ್ಳೆಗಳ ಮೂಲಕ, ಆದ್ದರಿಂದ ಅದನ್ನೇ ಟಾರ್ಗೆಟ್ ಮಾಡಲಾಗಿದೆ. ಇನ್ನು ಈ ರೀತಿ ಮಾಡಿರೋದ್ರಿಂದ ಮಸ್ಕಿಟೋಸ್ ಏನು ನಮಗೆ ಡೈರೆಕ್ಟಾಗಿ ಯಾವುದೇ ಕಾಂಟ್ರಿಬ್ಯೂಷನನ್ನು ಹೆಲ್ಪ್ಫುಲ್ ಇಲ್ಲ. ಆದರೆ ಏನು ಮಾಡುತ್ತಪ್ಪ ಅಂತ ಅಂದರೆ, ನಮ್ಮ ಮನುಷ್ಯರಿಗೆ ಏನು ತೊಂದರೆ ಕೊಡ್ತವೆ, ಆ ತೊಂದರೆ ಕೊಡುವಂತಹ ಜೀವಿಗಳನ್ನು ಈ ಮಸ್ಕಿಟೋಗಳು, ಗಂಡು ಮಸ್ಕಿಟೋಗಳು ಏನಿದ್ದಾವೆ ಅವು ಹೋಗಿ ತೊಂದರೆ ಕೊಟ್ಟು ಯಾವ ನಮ್ಗೆ ತೊಂದರೆ ಕೊಡ್ತವೆ, ಆ ಒಂದು ಸೊಳ್ಳೆಗಳ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗದಿರತ್ತರ ನೋಡ್ಕೊಳ್ಳುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಕೇವಲ ಹೆಣ್ಣು ಸೊಳ್ಳೆಗಳಷ್ಟೇ ಕಚ್ಚೋದು ಮತ್ತು ರೋಗಗಳನ್ನು ಹರಡೋದು, ಗಂಡು ಸೊಳ್ಳೆಗಳು ಕಚ್ಚೋದು ಇಲ್ಲ, ಯಾವ ರೋಗನೂ ಹರಡೋದಿಲ್ಲ. ಆದ್ದರಿಂದ ಗಂಡು ಸೊಳ್ಳೆಗಳನ್ನೇ ಆಯ್ಕೆ ಮಾಡಿಕೊಂಡು ಈ ಒಂದು ಪ್ರಾಸೆಸ್ಸನ್ನು ಮಾಡ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೋಬೋಟಿಕ್ಸನ್ನು ಬಳಸಿಕೊಂಡು ಈ ಸೊಳ್ಳೆಗಳನ್ನು ಡೆವಲಪ್ ಮಾಡುವಂಥ ಪ್ಲ್ಯಾನಲ್ಲಿದ್ದಾರೆ, ಹಾಗೆ ಬಿಡುಗಡೆ ಮಾಡುವ ಪ್ಲ್ಯಾನಲ್ಲಿದ್ದಾರೆ. ಇನ್ನು ಪರ್ಮಿಷನ್ ಸಿಗ್ತಾ US ಎನ್ವಿರಾನ್ಮೆಂಟ್ ಕಂಟ್ರೋಲ್ ಬೋರ್ಡ್ ಕಡೆಯಿಂದ ಅಂದರೆ ಇಲ್ಲ, ಇದಿನ್ನು ಮಾತುಕತೆಲೇ ಇದೆ. ಹಾಗೆ ಇನ್ನು ಮುಂದೆ ಇದನ್ನು ಹೇಗಪ್ಪ ಬಿಡುಗಡೆ ಮಾಡ್ತಾರೆ, ಎಷ್ಟು ತಯಾರು ಮಾಡಿ ಅಂತ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಈ ಒಂದು ಗೀತೆಯ ನಂತರ.

0: ಗುಡ್ ಮಸ್ಕಿಟೋಸ್ ಅನ್ನುವಂಥ ವಿಷಯವನ್ನು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೀವಿ ಸ್ನೇಹಿತರೆ. ಮತ್ತೆ ಮುಂದುವರೈತೆ ಒಂದು ಪುಟ್ಟ ಬ್ರೇಕ್ ನಂತರ.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಗುಡ್ ಮಸ್ಕಿಟೋಸ್ ಅನ್ನ ಏನ್ ತಯಾರು ಮಾಡ್ತಾರೆ, ಆ ಮಸ್ಕಿಟೋಸ್ ಅನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೋಬೋಟಿಕ್ಸ್ ಮೂಲಕ ತಯಾರು ಮಾಡಲಾಗುತ್ತೆ. ಆ ಮಸ್ಕಿಟೋಸ್ ನ ವಾತಾವರಣಕ್ಕೆ ಬಿಡೋದಕ್ಕೂ ಮುಂಚೆ ಗಂಡು ಮತ್ತು ಹೆಣ್ಣು ಸೊಳ್ಳೆಗಳನ್ನು ಫಿಲ್ಟರ್ ಮಾಡಿ ನಂತರ ವಾತಾವರಣಕ್ಕೆ ಬಿಡಲಾಗುತ್ತೆ. ಆದರೆ ಇದನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ. ಎಗೇನ್ ಆ ಕ್ರಿಟಿಸಿಸಮ್ ಮತ್ತು ಆ ಸ್ಕೆಪ್ಟಿಸಿಸಮ್ ಅನ್ನೋದು ಏನಿರುತ್ತೆ, ತುಂಬ ಇರುತ್ತೆ, ಏನಾಗ್ಬೋದು, ಸರಿನಾ ಇದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಾತಾವರಣಕ್ಕೆ ಬಿಟ್ಟಿದ್ರೆ ಆಗುವಂತಹ ಒಂದು ಕಾನ್ಸಿಕ್ವೆನ್ಸಸ್ ಏನಿರುತ್ತೆ, ಅದೆಲ್ಲದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದಾರೆ. US ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಏನಿದೆ EPA, ಅದು ಇನ್ನೂ ಕೂಡ ಕನ್ಫರ್ಮ್ ಮಾಡಿಲ್ಲ ಈ ಒಂದು ಪ್ಲ್ಯಾನ್ಗೆ. ಆದರೆ ಮುಂದೊಂದು ದಿನ ಇಂತಹ ಒಂದು ಪ್ಲ್ಯಾನ್ ಇಂಪ್ಲಿಮೆಂಟ್ ಆದರೂ ಆಗ್ಬೋದು. ಏನಾದರೂ ಇದು ಅಡ್ವರ್ಸ್ ಏನಾದರೂ ನೆಗೆಟಿವ್ ಆಗಿ ತಿರ್ಕೊಂಡ್ರೆ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸೊಳ್ಳೆಗಳನ್ನು ರಿಲೀಸ್ ಮಾಡಿರ್ತೀವಿ, ಅದೇನಾದರೂ ನೆಗೆಟಿವ್ ಆದರೆ ಮತ್ತೆ ಅದನ್ನು ಹೇಗೆ ವರ್ಕ್ ತರೋದು, ಅದೊಂದು ಮತ್ತೊಂದು ದೊಡ್ಡ ಇಶ್ಯೂ ಆಗುತ್ತಲ್ಲ ಅನ್ನುವಂಥ ಮಾತು ಸಹ ಇದೆ. ಆದರೆ ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡುವಂಥ ಕೆಲಸ ಇದಾಗಿದೆ. ನೋಡೋಣ ಪರಿಸರದಲ್ಲಿ ಯಾವುದನ್ನು ಒಪ್ಕೋಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ಆ ಮಾತುಕತೆ ಅವೆಲ್ಲ ಒಂದು ಇದ್ದೇ ಇರುತ್ತೆ. ಇದು ಸಹ ಮುಂದೆ ಏನಾಗುತ್ತೆ ಅನ್ನೋ ನೋಡೋಣ. ಈ ಒಂದು ಗಂಡು ಸೊಳ್ಳೆಗಳನ್ನು ಒಪ್ಕೊಂಡು ಬಿಡ್ತಾರ ಅಥವಾ ಇಲ್ಲ ವೆಯ್ಟ್ ಮಾಡೋಣ ಈಗ ಏನು ಬಿಡೋದು ಬೇಡ ಅಂತ ನೋಡ್ತಾರ, ಅವೆಲ್ಲವೂ ಸಹ ಕಾಲವೇ ಉತ್ತರವನ್ನು ಕೊಡುತ್ತೆ. ಇದೊಂದು ವಿಶೇಷವಾದ ವಿಷಯವಾಗಿತ್ತು. ಮಸ್ಕಿಟೋಸಲ್ಲಿ ಬರೀ ಅದರ ಕುಖ್ಯಾತಿಗೆ ಫೇಮಸ್, ಅದರ ಮಧ್ಯೆ ಅದು ಪ್ರಖ್ಯಾತಿ ಆಗ್ತಾ ಇರುವಂಥದ್ದು ಗುಡ್ ಮಸ್ಕಿಟೋ ಅಂದರೆ ಏನು ಅಂಥದ್ದು, ಅದನ್ನು ನಿಮ್ಮ ಹತ್ರ ಹಂಚಿಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ, ನಿಮ್ಮ ಸಂದೇಶಗಳು ಸಹ ಬರಲಿ. ಒಟ್ಟಿನಲ್ಲಿ ಪ್ರಕೃತಿ ಅನ್ನೋದು ಒಂದು ಸುಂದರವಾದ ಒಂದು ಚಿತ್ರಣ, ಅಮೇಝಿಂಗ್ ಅಂತಾರಲ್ಲ ಅದಕ್ಕೂ ಮೀರಿದ ಭಾವ ಈ ಪ್ರಕೃತಿ. ಪ್ರಕೃತಿ ಈ ಎಲ್ಲವೂ ಇದೆ, ಇದರಲ್ಲಿ ಹಿತ ಅಹಿತ ಎಲ್ಲವೂ ಇದೆ. ಅಹಿತಗಳು ಕಡಿಮೆಯಾಗಿ ಹಿತ ಎಲ್ಲರಿಗೂ ದೊರಕಲಿ, ಪ್ರಕೃತಿ ಸರ್ವರಿಗೂ ಸಮಬಾಳು ಸಮಪಾಲನ್ನು ಕೊಡಲಿ ಅಂತ ಆಶಿಸೋಣ ಸ್ನೇಹಿತರೆ.

0: ಸ್ಟುಡಿಯೋ ಸಮಯ ಏನೇನು 6:40 ಆಗಲಿದೆ ಸ್ನೇಹಿತರೆ. 6:40 ಸರಿಯಾಗಿ ಪ್ರದೇಶ ಸಮಾಚಾರವನ್ನು ಕೇಳ್ತೀರಾ. ಇದು ನಿಮ್ಮ ಚೆನ್ನವಿದ ಭಾರತಿ, ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು ಉದ್ದಿಮೆಗಳಿಗೆ ಸಚಿವ ವಿ ಸೋಮಣ್ಣ ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 2,92,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ, ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3,146 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಕೈಗಾರಿಕೆಗಳು ಬೇಡಿಕೆಗೆ ಅನುಗುಣವಾಗಿ ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಕರೆ ನೀಡಿದ್ದಾರೆ. ಅವರು ತುಮಕೂರಿನಲ್ಲಿ ಇಂದು ರಾಜ್ಯಮಟ್ಟದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ಉತ್ಪಾದನೆ ಹಾಗೂ ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ದಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಉದ್ದಿಮೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು ಎಂದು ಅವರು ಹೇಳಿದರು. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಸಚಿವ ಸೋಮಣ್ಣ ಅಭಿಪ್ರಾಯಪಟ್ಟರು. ತುಮಕೂರು ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ಅಪಾರ ಅವಕಾಶಗಳಿವೆ. ಶಿರಾ ಹಾಗೂ ದಾಬಸಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಉದ್ದಿಮೆಗಳ ಸ್ಥಾಪನೆಯಿಂದ ತುಮಕೂರಿನ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಅವರು ಹೇಳಿದರು. ಕೈಗಾರಿಕೆಗಳು ಕಾರ್ಮಿಕರ ಹಿತ ರಕ್ಷಿಸಬೇಕು ಎಂದು ಸಚಿವ ಸೋಮಣ್ಣ ಈ ಸಂದರ್ಭದಲ್ಲಿ ಕೈಗಾರಿಕೋದ್ಯಮಿಗಳಿಗೆ ಕರೆ ನೀಡಿದರು. ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ 5 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಸ್ಥಾನಗಳಿಗಾಗಿ ಇಂದು 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ರಾಜ್ಯಸಭೆ ಚುನಾವಣೆಗಾಗಿ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಸಿದ್ದರು. ಕಾಂಗ್ರೆಸ್ ರಾಷ್ಟೀಯ ವಕ್ತಾರರಾದ ಪವನ್ ಖೇರಾ ಅವರನ್ನು ರಾಜ್ಯದಿಂದ ಕಣಕ್ಕಿಳಿಸಲಾಗಿದೆ. ಜೊತೆಗೆ ಎಐಸಿಸಿ ಕಾರ್ಯದರ್ಶಿ ಯುವ ಮುಖಂಡ ಮನ್ಸೂರ್ ಅಲಿ ಖಾನ್ ಅವರಿಗೂ ಅವಕಾಶ ನೀಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಇಂದು ಭೇಟಿ ನೀಡಿದ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟವರ ಸಲಹೆ ಪಡೆದು ಅಭಿವೃದ್ದಿ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಈ ಸಂದರ್ಭದಲ್ಲಿ ಅವರು ಭರವಸೆ ನೀಡಿದರು. ಇಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಫಲಿತಾಂಶ ಪ್ರಕಟವಾಗಿದ್ದು, ಈ ಬಾರಿ ಒಟ್ಟು 2,92,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶ ಪ್ರಕಟಿಸಿದರು.
2: ಸಿಇಟಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದಾಗ ನಾವು ಸಿಟಿಯಲ್ಲಿ ಇರ್ತಕ್ಕಂತ ಸ್ಟೂಡೆಂಟ್ಸ್ ಗೆ ಜಾಸ್ತಿ ಸ್ಕೋರ್ ಮಾಡಿರೋದು ಇಂಡಿಯನ್ ಹಿಸ್ಟ್ರಿ ಡಾಟಾ ಹೇಳುತ್ತೆ. ಆದ್ರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಓದ್ತಕ್ಕಂತ ಮಕ್ಕಳು ಬರೀ ಬೆಂಗಳೂರಲ್ಲ, ಅವರು ಇಲ್ಲ ನಾರ್ತ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕ ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾರೆ. ಯಾಕಂದ್ರೆ ಇಲ್ಲಿ ಓದಕ್ಕೆ ಮಕ್ಕಳು ಇಲ್ಲಿ ಬಂದ ನಮ್ಮ ಆ ಭಾಗದ ಮಕ್ಕಳು ಕೂಡ ಇದರಲ್ಲಿ ಇರ್ತಾರೆ.
1: ಇಂಜಿನಿಯರಿಂಗ್ ವಿಭಾಗದಲ್ಲಿ ತನಿಷಾ ಪ್ರಥಮ ರ್ಯಾಂಕ್ ಪಡೆದು ರಾಜ್ಯಕ್ಕೆ ಅಗ್ರಸ್ಥಾನ ಪಡೆದಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ತಮ್ಮ ಅಂಕಪಟ್ಟಿ ಮತ್ತು ರ್ಯಾಂಕ್ ಅನ್ನು ವೀಕ್ಷಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ಸಿಇಟಿ ಪರೀಕ್ಷೆಯು ಇದೇ ಏಪ್ರಿಲ್ 22, 23, 24 ತಾರೀಕಿನಂದು ನಡೆದಿತ್ತು. ಸಿಇಟಿ ಪರೀಕ್ಷೆ ಇಂಜಿನಿಯರಿಂಗ್ ವಿಭಾಗದ ಮೊದಲ 10 ರ್ಯಾಂಕ್ಗಳಲ್ಲಿ 4 ದಕ್ಷಿಣ ಕನ್ನಡ ಜಿಲ್ಲೆಗೆ ಲಭಿಸಿವೆ. ಮಂಗಳೂರಿನ ಇರಾ ಜೈನ್ 4 ರ್ಯಾಂಕ್, ರಿಶೋನ್ ಫೆರ್ನಾಂಡಿಸ್ 5 ರ್ಯಾಂಕ್ ಪಡೆದಿದ್ದಾರೆ. ಚಿನ್ಮಯ್ ಜಿಕೆ 7 ರ್ಯಾಂಕ್ ಹಾಗೂ ಅಭಿ ಸಣ್ಣಯ್ಯ 8 ರ್ಯಾಂಕ್ ಗಳಿಸಿದ್ದಾರೆ. ಕೃಷಿ ವಿಜ್ಞಾನದಲ್ಲಿ ಮಂಗಳೂರಿನ ಸಮಯ್ ಎಎಸ್ 3 ರ್ಯಾಂಕ್, ರಿಷಿಕಾ ಕೆಎಸ್ 4 ರ್ಯಾಂಕ್ ಹಾಗೂ ಶ್ರೇಯಾ ಬಲ್ಲಾಳ್ ನಿಡಂಬೂರ್ಗೆ 9 ರ್ಯಾಂಕ್ ಲಭಿಸಿದೆ. ರಿಷಭ್ ಶೆಟ್ಟಿ ಬಿಎಸ್ಸಿ ನರ್ಸಿಂಗ್ನಲ್ಲಿ 8 ರ್ಯಾಂಕ್, ದೀಕ್ಷಾ ಶೆಣೆ ಯೋಗ ಹಾಗೂ ನ್ಯಾಚುರೋಪತಿಯಲ್ಲಿ 6 ರ್ಯಾಂಕ್ ಗಳಿಸಿದರೆ ಬಿ ಫಾರ್ಮಾ ಮತ್ತು ಡಿ ಫಾರ್ಮಾದಲ್ಲಿ ರಿಶೋನ್ ಫೆರ್ನಾಂಡಿಸ್ಗೆ 10 ರ್ಯಾಂಕ್ ಲಭಿಸಿದೆ. ಕಾಂಗ್ರೆಸ್ ಒಳಜಗಳ ಹಾಗೂ ರಾಜ್ಯ ಸರ್ಕಾರದ ಮಂತ್ರಿಗಳ ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಕಳೆದ ಹಲವು ವಾರಗಳಿಂದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಎಂದು ರಾಜ್ಯ ವಿಧಾನಸಭೆಯಲ್ಲಿನ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆಪಾದಿಸಿದ್ದಾರೆ. ಶೈಕ್ಷಣಿಕ ವರ್ಷ ಆರಂಭವಾಗಿದ್ದು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ, ಶಾಲಾ ಕೊಠಡಿ, ಶೌಚಾಲಯ ದುರಸ್ತಿ, ಶಿಕ್ಷಕರ ಕೊರತೆ ಮೊದಲಾದ ಸಮಸ್ಯೆಗಳಿವೆ. ಮಳೆಗಾಲ ಆರಂಭವಾಗಿದ್ದು ರೈತರು ಮುಂಗಾರು ಬಿತ್ತನೆಗೆ ಸಿದ್ದತೆ ನಡೆಸಿದ್ದಾರೆ. ಬಿತ್ತನೆ ಬೀಜ ಲಭ್ಯತೆ, ರಸಗೊಬ್ಬರ ಪೂರೈಕೆ, ಬೆಳೆ ಸಾಲ ಮೊದಲಾದ ಆದ್ಯ ವಿಷಯಗಳಿಗೆ ಗಮನ ನೀಡಬೇಕಾಗಿದೆ. ಸರ್ಕಾರದಲ್ಲಿ ಈ ಇಲಾಖೆಗಳಿಗೆ ಸಂಬಂಧಿಸಿದ ಸಚಿವರಿಲ್ಲ ಎಂದು ಅಶೋಕ ಟೀಕಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾತ್ಮಕ ತರಬೇತಿ ನೀಡಿದ ಒಟ್ಟು 3,146 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಈ ಅಗ್ನಿವೀರ ವಾಯುಪಡೆಗೆ ಸೇರ್ಪಡೆಯಾಗಲಿದ್ದಾರೆ. ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಏರ್ ವೈಸ್ ಮಾರ್ಷಲ್ ಅತುಲ್ ಲಕ್ಷ್ಮಣ್ ದಾಸ್ ಮಾತನಾಡಿ, ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಮನಸ್ಥಿತಿಯಲ್ಲಿ ಇರಬೇಕು ಎಂದು ಸೂಚಿಸಿದರು. ಅಗ್ನಿವೀರ ವಾಯುಗಳಾದ ನಾಗರಾಜ್ ಗುಳಪ್ಪ ಚಿಂಚಣೆ, ಪ್ರಿಯಾಂಶು ಗುಪ್ತ ಹಾಗೂ ಶೈಲೇಂದ್ರ ಕುಶ್ವಾಹ ಅತ್ಯುತ್ತಮ ಆಲ್ರೌಂಡರ್ ಗೌರವಕ್ಕೆ ಪಾತ್ರರಾದರು. ವಿವಿಧ ಇಲಾಖೆಗಳಲ್ಲಿ ಇರುವ ಸೌಲಭ್ಯಗಳನ್ನು ನಿಯಮಾನುಸಾರ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸಮರ್ಪಕವಾಗಿ ಅಧಿಕಾರಿಗಳು ತಲುಪಿಸಬೇಕು ಎಂದು ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸೂಚನೆ ನೀಡಿದ್ದಾರೆ. ಅವರು ಚಾಮರಾಜನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ಕಾರದ ಸೌಲಭ್ಯಗಳನ್ನು ಅಲ್ಪಸಂಖ್ಯಾತ ಸಮುದಾಯ ವರ್ಗಗಳಿಗೆ ಯಾವುದೇ ವಿಳಂಬ ಮಾಡದೆ ನೀಡಬೇಕು ಎಂದು ಸೂಚಿಸಿದ ಅವರು, ಫಲಾನುಭವಿಗಳಿಗೆ ಯೋಜನೆಗಳನ್ನು ಹೇಗೆ ತಲುಪಿಸಲಾಗುತ್ತಿದೆ ಎಂಬ ಬಗ್ಗೆ ಅಲ್ಪಸಂಖ್ಯಾತ ಆಯೋಗ ಪರಿಶೀಲಿಸುತ್ತಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಳ್ಳಯ್ಯನಗಿರಿ ಸೇರಿದಂತೆ ಪ್ರವಾಸಿ ತಾಣಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅವರು ಇಂದು ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿಗೆ ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಎರಡೂ ಪ್ರದೇಶಗಳನ್ನು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವೆಂದು ಘೋಷಿಸಲಾಗಿದ್ದು, ಈ ಬಗ್ಗೆ ಅಲ್ಲಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸುವಂತೆ ನಿರ್ದೇಶನ ನೀಡಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ದತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಎಲ್ಲ ಇಲಾಖೆಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಹಾಗೂ ಕಾನೂನು ಉಲ್ಲಂಘಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಾಲಕಾರ್ಮಿಕ ಪದ್ದತಿ ನಿರ್ಮೂಲನಾ ಕ್ರಿಯಾ ಯೋಜನೆಯ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹೋಟೆಲ್ಗಳು, ಗ್ಯಾರೇಜ್ಗಳು, ಇಟ್ಟಿಗೆ ಬಟ್ಟಿಗಳು, ವಾಣಿಜ್ಯ ಸಂಕೀರ್ಣಗಳು ಹಾಗೂ ಕೈಗಾರಿಕಾ ಪ್ರದೇಶಗಳಲ್ಲಿ ದಿಢೀರ್ ದಾಳಿ ನಡೆಸಿ ಪರಿಶೀಲಿಸಬೇಕು. ದಾಳಿಯ ಸಂದರ್ಭದಲ್ಲಿ ರಕ್ಷಿಸಲ್ಪಟ್ಟ ಬಾಲಕಾರ್ಮಿಕರಿಗೆ ಸೂಕ್ತ ಉಚಿತ ಶಿಕ್ಷಣ, ವಸತಿ ಹಾಗೂ ಸರ್ಕಾರಿ ಸೌಲಭ್ಯಗಳ ಮೂಲಕ ಗೌರವಾನ್ವಿತ ಪುನರ್ವಸತಿ ಕಲ್ಪಿಸುವುದು ಅತಿ ಮುಖ್ಯ.

ಸಾರ್ವಜನಿಕರಲ್ಲಿ ಮತ್ತು ಮಾಲೀಕರಲ್ಲಿ ಬಾಲಕಾರ್ಮಿಕ ಕಾಯ್ದೆ ಬಗ್ಗೆ ಅರಿವು ಮೂಡಿಸಲು ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ಬ್ಯಾನರ್ ಹಾಗೂ ಕರಪತ್ರಗಳನ್ನು ಹಂಚುವುದು, ಡಂಗೂರ ಸಾರುವುದರ ಮೂಲಕ ವ್ಯಾಪಕ ಜಾಗೃತಿ ಮೂಡಿಸಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಪ್ರದೇಶಗಳಿಗೆ ಆಯುಕ್ತ ಡಿಎಸ್ ರಮೇಶ್ ಇಂದು ಭೇಟಿ ನೀಡಿ ಸರ್ಕಾರಿ ಮತ್ತು ನಗರ ಪಾಲಿಕೆ ಸ್ವತ್ತುಗಳ ಸಂರಕ್ಷಣೆ, ಅತಿಕ್ರಮಣ ತೆರವು ಕುರಿತಂತೆ ಸ್ಥಳ ಪರಿಶೀಲನೆ ನಡೆಸಿದರು. ಮೂಲಸೌಕರ್ಯ ಅಭಿವೃದ್ದಿ ಕಾಮಗಾರಿಗಳಿಗೆ ವೇಗವರ್ಧನೆ ಹಾಗೂ ವಿವಿಧ ಇಲಾಖೆಗಳ ನಡುವೆ ಸಮನ್ವಯತೆ ಕುರಿತು ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಜಕ್ಕೂರು ಕೆರೆಯಲ್ಲಿ ವುಡನ್ ವಾಕ್ವೇ ನಿರ್ಮಾಣ ಮಾಡುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಕ್ಕೂರು ಕೆರೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಕೆರೆಯ ರೈಲ್ವೆ ಹಳಿ ಸಮೀಪದ ಭಾಗದಲ್ಲಿ ಪಾದಚಾರಿ ಸೇತುವೆ ನಿರ್ಮಿಸುವ ಸಂಬಂಧ ಜಲಮಂಡಳಿ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು ಉದ್ದಿಮೆಗಳಿಗೆ ಸಚಿವ ವಿ ಸೋಮಣ್ಣ ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ. ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3,146 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಗಾನ ವಿಚಾರ ಕಾರ್ಯಕ್ರಮದಲ್ಲಿ ಇಂದು ಗುಡ್ ಮಸ್ಕಿಟೋಸ್ ಕುರಿತು ಮಾತನಾಡಿದ್ದೀವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಬರ್ತಾ ಇದೆ, ಕೆಲವು ಸ್ನೇಹಿತರು ಕಳಿಸಿದ್ದೀರಾ, ಉಳಿದ ಸ್ನೇಹಿತರು ಸಹ ಕಳಿಸಿ. ಖಂಡಿತ ನಿಮ್ಮೆಲ್ಲರ ಸಂದೇಶಗಳನ್ನು ನಾನು ಓದ್ತೀನಿ. ಈಗ ಒಂದು ಗೀತೆಯ ಸಮಯ. ಗಾಳಿಪಟ 2 ಚಿತ್ರದ ಗೀತೆ ಇದು. ಸೋನು ನಿಗಮ್ ಅವರ ಗಾಯನ, ಜಯಂತ್ ಕಾಯ್ಕಿಣಿ ಅವರ ರಚನೆ, ಅರ್ಜುನ್ ಜೆನ್ನೆ ಅವರ ಸಂಗೀತ.

0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಚದುರಂಗರು ನವೋದಯ ಯುಗದ ಸಂದರ್ಭದಲ್ಲಿ ಮತ್ತು ಸಾಹಿತ್ಯದ ವಿವಿಧ ಚಳವಳಿಗಳನ್ನು ಅವರು ಕಂಡವರು. ಕಾದಂಬರಿಕಾರರಾಗಿ, ಕಥೆಗಾರರಾಗಿ, ಚಲನಚಿತ್ರ ನಿರ್ದೇಶಕರಾಗಿ ಹಲವು ಪ್ರಕಾರದ ಆಸಕ್ತಿ ಅಧ್ಯಯನ ಅವರದು. ಅವರು ಹಂಚಿಕೊಂಡ ಮಾತು,
3: ನವೋದಯದವರು ಒಂದು ರೀತಿ ಒಂಥರ ಸೆಲೆಬ್ರೇಷನ್, ಜೀವನದ ಸಂತೋಷಗಳ ಕಡೆಗೆ, ಹಳೆ ಕಾಲದ ಮೌಲ್ಯಗಳ ಕಡೆಗೆ, ಹಳೆ ಮೌಲ್ಯಗಳಿಗೆ ಬಹಳ ಒತ್ತು ಕೊಡ್ತಾ ಇದ್ರು. ಒಳ್ಳೆ ಸದ್ಭಾವನೆ ಇರ್ತಕ್ಕಂಥದ್ದು, ಕುಟುಂಬ ಚೆನ್ನಾಗಿರ್ತಕ್ಕಂಥದ್ದು, ಒಂದು ಒಂದು ಆದರ್ಶದ ಜೀವನ ಬದುಕಬೇಕು ಅಂತ ಅನ್ನೋದು ಆ ಕಡೆಗೆ ಅವ್ರ ಗಮನ ಇತ್ತು. ಆದರೆ ಈ ಪ್ರಗತಿಶೀಲರು ಬಂದಾಗ ಇದು ಬರೀ ಒಂದು ಮಧ್ಯಮ ವರ್ಗದ ಕಡೆಗೆ ಇದು ಮನಸ್ಸಿದೆ, ಕೆಳವರ್ಗದ ಜನರ ಕಡೆ ಇವ್ರ ಮನಸ್ಸಿಲ್ಲ ಅಂತಂದು ಅವ್ರ ಒತ್ತು ಕೆಳವರ್ಗ ಜನದ ಕಡೆ ಹೋಯಿತು. ಆದರೆ ಅದನ್ನ ಒಂದು ಆವೇಶದಲ್ಲಿ ಬರೆದ್ರು. ಅದನ್ನ ಒಂದು ಸಾಹಿತ್ಯವಾಗಿ, ಸಾಹಿತ್ಯದ ಒಂದು ಬಂಧದಲ್ಲಿ ಅದನ್ನ ಅವ್ರು ನೀಡಲಿಲ್ಲ ಜನಕ್ಕೆ. ಆದರೆ ಅದರಲ್ಲಿ ಏನೂ ಒಳ್ಳೇದು ಬರಲಿಲ್ಲ ಅಂತ ಅಲ್ಲ, ಆವಾಗ ಅಡಿಗರು ಬರೀತಿದ್ರು, ಯಾವ ನವ್ಯದ ಇದು ಏನು ಅವ್ರ ಅಧ್ವರ್ಯು ಅಂತ ಹೇಳ್ತಾರೆ, ಅವರು ಕೂಡ ಅವ್ರ ನವ್ಯದಿಂದಲೂ ಪ್ರಭಾವಿತರಾಗಿದ್ದಾರೆ ನಮ್ಮೆಲ್ಲರ ಹಾಗೆ. ಆಮೇಲೆ ಈ ಇದರಿಂದಲೂ ಪ್ರಗತಿಶೀಲರ ಮೂಮೆಂಟಲ್ಲೂ ಅವರಿದ್ದರು. ಅವರ ಕಟ್ಟು ನಾವು ಕವನ ಇದೆಯಲ್ಲ, ಅದು ಅದು ಪ್ರಗತಿಶೀಲ ಅಲ್ಲದೇ ನೀನದು ಹಾಗೆ ಪ್ರಭಾವಿತರಾದವರು. ಅಲ್ಲೇ ಒಂಥರ ನವ್ಯದ ಇದು ಇದೆ ನೋಡಿ, ಯಾವ ಮೋಹನ ಮುರಳಿ, ಅಲ್ಲಿಂದ ಬಂದಾಗ ಅವರು ಈ ನವ್ಯದ ಕಡೆ ತಿರುಗಿದ್ರು. ನವ್ಯದವ್ರಿಗೆ ಏನಾಯಿತು, ಅವರಿಗೆ ಎಲ್ಲ ಅವರ ಕಾನ್ಸಂಟ್ರೇಷನ್ ಎಲ್ಲ ವ್ಯಕ್ತಿಯನ್ನು ಉತ್ತಮಗೊಳಿಸೋ ಕಡೆ ಹೋಯಿತು. ಅದರಲ್ಲೂ ಮಧ್ಯಮ ವರ್ಗದ ಕಡೆಗೆ ಅವ್ರ ಮನಸ್ಸು ಮತ್ತೆ ಅವ್ರ ಮನಸ್ಸೆಲ್ಲ, ಯಾಕೆಂದರೆ ಅವರಿಗೆ ಇವರೆಲ್ಲ ಹೆಚ್ಚು ಜನ ಅಕಾಡೆಮಿಕ್ ರೈಟರ್ಸ್, ಅವರು ಅವರಿಗೆ ಸಾಮಾನ್ಯ ಜನರ ಸಂಪರ್ಕ ಅಷ್ಟಾಗಿರಲಿಲ್ಲ, ಮಧ್ಯಮ ವರ್ಗದ ಸಂಪರ್ಕ ಇತ್ತು. ಅದರಿಂದ ಅವರು ಅವರ ಸೀಮಿತ ಅನುಭವದಲ್ಲಿ ಅವರು ಹೆಚ್ಚಿಗೆ ಓದ್ಕೊಂಡಿದ್ರು, ಸೈಕಾಲಜಿಯೆಲ್ಲ ಓದ್ಕೊಂಡಿದ್ರು. ಅದರಿಂದ ಭಾಷೆನ ಬಹಳ ಚೆನ್ನಾಗಿ ಬಳಸೋದನ್ನ ಅವ್ರು ಕಲ್ತ್ಕೊಂಡ್ರು. ಬಹಳ ಚೂಪಾಗಿ ಬರೆದಿದ್ದಾರೆ ಅವರ ಕೆಲವು ಬರವಣಿಗೆ. ಕನ್ನಡಕ್ಕೆ ಅವರ ನಿಜವಾದ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಭಾಷೆಯನ್ನ ಶ್ರೀಮಂತಗೊಳಿಸೋದು, ಚೂಪ್ ಮಾಡೋದು, ಭಾಷೆಯಲ್ಲಿ ಅನುಭವ ಒಂದು, ಅದು ಅದರ ಒಂದು ಸಾವಯವ ಶಿಲ್ಪ ಇರಬೇಕು ಅಂತ ಕಲಿತು. ಒಂದು ಒಂದು ಲೂಸ್ ಫ್ಯಾಬ್ರಿಕ್ ಆಗಿರಬಾರ್ದು ಅದು, ಅದು ಒಂದು ಒಂದು ಅದು ಅದಕ್ಕೆ ಮೌಲ್ಯ ಬರೋದು ಯಾವಾಗ ಅಂತಂದ್ರೆ ಆ ಶಿಲ್ಪ ಒಂದು ಒಂದು ಸುಂದರವಾದ ಪರಿಪೂರ್ಣತೆಯಲ್ಲಿ ಅದು ಕಂಡಾಗ, ಭಾಷೆ ಮೇಲೆ ಮತ್ತೆ ಕುಸುರಿ ಕೆಲಸದ ಮೇಲೆ, ಭಾಷೆಯ ನಾಜು ಕೆಲಸದ ಮೇಲೆ ಹೆಚ್ಚು ಒತ್ತಿತ್ತು. ಜನಗಳಿಗೆ ಮುಟ್ಲಿಲ್ಲ ಅದು, ಅದು ಕೆಲವರ ಸುಶಿಕ್ಷಿತರ ಒಂದು ಅಕಾಡೆಮಿಕ್ ಸರ್ಕಲ್ಸ್ನಲ್ಲಿ ಡಿಸ್ಕಷನ್ಗೆ ಸೀಮಿತ ಆಗೋದು. ಅಂದರೆ ಅಲ್ಲಿ ಒಳ್ಳೆ ಕೃತಿಗಳು ಬರಲಿಲ್ಲ ಅಂತಲ್ಲ, ಪ್ರತಿಯೊಂದು ಮೂಮೆಂಟಲ್ಲೂ ಕೂಡ
4: ಬಹಳ ಒಳ್ಳೆ
3: ಒಳ್ಳೆ ಕೃತಿಗಳು ಬಂದೇ ಇವೆ. ಇದು ನಾ ಸ್ಥೂಲವಾಗಿ ಹೇಳುವಾಗ ನಾವು ಈ ಮಾತು ಹೇಳ್ಬೋದು ಹೊರತು, ಇಂಡಿವಿಜುವಲ್ ರೈಟರ್ಸ್ ಆಗಲಿ ಅಥವಾ

0: ಇಂಡಿವಿಜುವಲ್ ವರ್ಕ್ಸ್ ವಿಚಾರವಾಗಿ ನಾವು ಈ ಥರ ಮಾತಾಡೋಕ್ಕಾಗೋದಿಲ್ಲ. ಎಲ್ಲ ಕಾಲದಲ್ಲೂ ಒಳ್ಳೆ ಕೃತಿಗಳು ಬಂದಿವೆ. ಕೆಲವುದ್ರಲ್ಲಿ ಹೆಚ್ಚಾಗಿ ಬಂದಿರಬಹುದು, ನವೋದಯದಲ್ಲಿ ಹೆಚ್ಚಾಗಿ ಬಂದಿರಬಹುದು, ನವ್ಯದಲ್ಲಿ ಹೆಚ್ಚಾಗಿ ಬಂದಿರಬಹುದು, ಪ್ರಗತಿಶೀಲದಲ್ಲಿ ಕಡಿಮೆ ಬಂದಿರಬಹುದು. ಆಮೇಲೆ ಬಂಡಾಯ ಮತ್ತು ದಲಿತ ಈ ಮೂಮೆಂಟಿಗೆ ಬಂದಾಗ ಅವರು ಈ ಪ್ರಗತಿಶೀಲರೇನು ಕೆಳವರ್ಗದ ಜನರನ್ನು ಮುಟ್ಟಬೇಕು ಅಂತ ಪ್ರಯತ್ನ ಮಾಡಿದ್ರು. ಅವರು ಒಂದು ರೀತಿ ಆವೇಶದಲ್ಲಿ ಅದನ್ನು ಬರೆದ್ರು. ಇವರು ಕೆಳವರ್ಗದಿಂದಲೇ ಬಂದಂಥ ಜನ ಈ ದಲಿತ ಬಂಡಾಯದ ಲೇಖಕರಾದ್ದರಿಂದ ಸ್ವಂತ ಅನುಭವದಿಂದ ಅವರು ಬರೀತಿದ್ರು. ಆದ್ದರಿಂದ ಅದು ಅವರದು ಅದು ಬಹಳ ಅಥೆಂಟಿಕ್ಕಾಗಿ ಅವರ ಇದನ್ನು ಅಭಿಯೋಗಿಸಿದ್ದಾರೆ. ಅವರ ಅನುಭವಗಳನ್ನು ದಾಖಲಿಸಿದ್ದಾರೆ. ಅದರಿಂದ ಇದು ಒಬ್ಬೊಬ್ಬರೂ ಅಲ್ಲೂ ಕೂಡ ಬರೆದದ್ದೆಲ್ಲ ಚೆನ್ನಾಗಿದೆ ಅಂತಲ್ಲ, ಕೆಲವು ಹಸಹಸಿಯಾಗಿ ಬರೆದಿದ್ದಾರೆ. ಅಲ್ಲೂ ಕೂಡ ಒಳ್ಳೆ ಕೃತಿ ಅನ್ನೋದು ಎಲ್ಲೋ ಬೇರೆ ಎಣಿಕೆಯಲ್ಲಿಷ್ಟು ಹೇಳ್ಬೋದು. ಅದನ್ನು ಎಲ್ಲ ಮೂಮೆಂಟ್ಗಳು ಹೇಳ್ಬೋದು. ನನಗೆ ಅನಿಸೋದು ಇಷ್ಟೇ, ಯಾರು ಯಾವ ಒಂದು ಧೋರಣೆಯಲ್ಲಿ ಬರೀಲಿ, ಅದು ಸಾಹಿತ್ಯವಾಗಿ ಇಲ್ಲದೆ ಹೋದರೆ ಅದು ಒಂದು ಪತ್ರಿಕಾ ವರದಿ ಆಗುತ್ತೆ ಹೊರತು ಆ ಕೃತಿ ಸಾಹಿತ್ಯವಾಗಿರಬೇಕು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕಾದಂಬರಿಕಾರರು, ಕಥೆಗಾರರು, ನಿರ್ದೇಶಕರು ಚದುರಂಗರ ಮಾತನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದ್ರಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
4: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರೊಬ್ಬ ಧೀಮಂತ ನಾಯಕ. ಎಲ್ಲ ಜನಾಂಗದವರನ್ನು ಬೆಳೆಸಿ ಹಿಂದುಳಿದವರನ್ನು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಬೆಳೆಸಲು ಅವರು ಕ್ರಮ ಕೈಗೊಂಡರು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸೌಧದ ಆವರಣದಲ್ಲಿ ಇಂದು ಅರಸು ಅವರ ಪುಣ್ಯ ಸ್ಮರಣೆ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರು ಮಾತನಾಡಿದರು. 2026 ಸಾಲಿನ ಸಿಇಟಿ ಪರೀಕ್ಷೆಯಲ್ಲಿ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹತೆ ಪಡೆದ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದನೆ ಸಲ್ಲಿಸಿದ್ದಾರೆ. ವಿದ್ಯಾರ್ಥಿಗಳ ಮುಂದಿನ ಉನ್ನತ ಶಿಕ್ಷಣದ ಭವಿಷ್ಯವು ಉಜ್ವಲವಾಗಲಿ ಎಂದು ಅವರು ಸಾಮಾಜಿಕ ಮಾಧ್ಯಮದ ಮೂಲಕ ಹಾರೈಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಸಚಿವ ಸಂಪುಟ ಖಾತೆ ಹಂಚಿಕೆ ವಿವಾದವು ಆಡಳಿತ ಕಾಂಗ್ರೆಸ್ ಪಕ್ಷದ ನಿಜವಾದ ಆದ್ಯತೆಗಳು ಏನೆಂಬುದನ್ನು ಜನರ ಮುಂದೆ ಬಹಿರಂಗಪಡಿಸಿವೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಟೀಕಿಸಿದ್ದಾರೆ. ಕೃಷಿ ಇಲಾಖೆಗೆ ಪೂರ್ಣಾವಧಿ ಸಚಿವರಿಲ್ಲದಿರುವುದರಿಂದ ಮುಂಗಾರು ಬಿತ್ತನೆ ಕಾಲದಲ್ಲಿ ರೈತರು ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ಗೆ ಸಕಲ ಸಿದ್ದತೆ ಮಾಡಿಕೊಂಡಿದ್ದು, ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ 80% ಮ್ಯಾಪಿಂಗ್ ಪೂರ್ಣಗೊಂಡಿದೆ. ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜೂನ್ 30 ಜುಲೈ 29 ಒಳಗೆ ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಜಗದೀಶ್ ತಿಳಿಸಿದ್ದಾರೆ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 6 ವರದಿ ಕುರಿತಂತೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿರುವ ಟೀಕೆಗಳಿಗೆ ಪ್ರತಿಕ್ರಿಯಿಸಿರುವ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಸಾರ್ವಜನಿಕ ಆರೋಗ್ಯದಂತಹ ಮಹತ್ವದ ವಿಷಯವನ್ನು ರಾಜಕೀಯ ವಾಗ್ವಾದಕ್ಕೆ ಸೀಮಿತಗೊಳಿಸಬಾರದು ಎಂದು ಹೇಳಿದ್ದಾರೆ. 2026 ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಆರ್ ಪ್ರಜ್ಞಾನಂದ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAD 2 of 2026. Registrations open on May 20th, 2026. Visit afcad.edcil.co.in and take the first step toward the blue.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಮಾನ್ಸೂನ್ ರಾಗ ಚಿತ್ರದ ಗೀತೆಯನ್ನು ಕೇಳ್ತೀವಿ ಸ್ನೇಹಿತರೆ. ಕೆಲವು ಗೀತೆಗಳ ಸಾಲುಗಳು ಹೇಗಪ್ಪ ಅಂತ ಅಂದರೆ ಅದ್ಭುತವಾಗಿ ಬರ್ತಿರ್ತಾರೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:07. ಈಗ ಕೇಳಿ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಆಕಾಶ ಬುಟ್ಟಿಯಲ್ಲಿ ಗೀತ ರಚನೆಕಾರ ನಿರ್ದೇಶಕ ಹೃದಯ ಶಿವ ಅವರ ಕಾರ್ಯಕ್ರಮ
1: ಆಕಾಶವಾಣಿ.
2: ಆಕಾಶ ಬುಟ್ಟಿ

ಆಕಾಶ ಬುಟ್ಟಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಗೆ 90. ಆಕಾಶವಾಣಿ ಆಗಿನಿಂದ ಈಗಿನವರೆಗೆ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಹೊಂದಾಣಿಕೆ ಮಾಡಿಕೊಂಡಿದೆ. ಎಲ್ಲ ವಯೋಮಾನದವರು ಕೇಳಲು ಬಯಸುವ ಕಾರ್ಯಕ್ರಮಗಳನ್ನು ನೀಡ್ತಾ ಇದೆ ಆಕಾಶವಾಣಿ. ತಾಂತ್ರಿಕವಾಗಿಯೂ ಸಾಕಷ್ಟು ಬದಲಾವಣೆಗಳು ಇವೆ. ಆಂಟೆನಾ ಇಟ್ಟು ಅಲ್ಲಿ ಇಲ್ಲಿ ಸ್ಥಳ ಬದಲಾಯಿಸಿ ಶಬ್ದಗಳ ನಡುವೆ ಕೇಳುವಂತಹ ಕಾಲ ಈಗಿಲ್ಲ. ತಾಂತ್ರಿಕವಾಗಿ ಆಕಾಶವಾಣಿ ಬಹಳ ಮುಂದುವರೆದಿದೆ. ನ್ಯೂಸ್ ಆನ್ ಏರ್ ತಂತ್ರಾಂಶದ ಮೂಲಕ ವಿಶ್ವದ ಯಾವುದೇ ಮೂಲೆಯಿಂದ ಆಕಾಶವಾಣಿಯನ್ನ ಕೇಳಬಹುದು. ಕವಿ ಕಲಾವಿದರಿಗೆ ಪ್ರಿಯ

ಆಕಾಶವಾಣಿಗೆ 90. ಈ ಸಂಭ್ರಮದಲ್ಲಿ ಆಕಾಶವಾಣಿ ಜೊತೆಗಿನ ತಮ್ಮ ಒಡನಾಟವನ್ನು ಹಂಚಿಕೊಳ್ತಾ ಇದ್ದಾರೆ ನಿರ್ದೇಶಕ, ಕವಿ, ಗೀತರಚನಕಾರ, ಲೇಖಕ

0: ಆಕಾಶವಾಣಿಯಿಂದ ತಕ್ಷಣ ನಮಗೆ ನೆನಪಾಗುವಂಥದ್ದು, ಈಗ ನಾವು ನನ್ನ ಹಳ್ಳಿಯಿಂದ ಬಂದವನಾಗಿರೋದ್ರಿಂದ ನಮ್ಮ ಹಳ್ಳಿಗಳಲ್ಲಿ ಆ ಕಾಲಕ್ಕೆ ಟಿ ವಿ ಇಡೀ ಊರಿಗೆ ಒಂದು ಟಿ ವಿ ಇದ್ದರೆ ಅದು ಜಾಸ್ತಿನೇ. ಅಂಥ ಕಾಲದಲ್ಲಿ ನಾವು ಅಂಥ ಒಂದು ಜೀವನವನ್ನು ನೋಡಿದ್ದೀವಿ ನಾವು, ಅಂದರೆ ಆ ಕಾಲಘಟ್ಟವನ್ನು ದಾಟಿ ಬಂದಿದ್ದೀವಿ. ಅಲ್ಲಿ ಒಂದೋ ಎರಡೋ ಮೂರೋ ರೇಡಿಯೋಗಳು ಇರ್ತಿತ್ತು ಇಡೀ ಊರಿಗೆ. ಅದು ಏನು ಸೌಂಡ್ ಬೇರೆ ಗುರ್ರು ಗುರ್ರಲ್ಲ ಆಗೋದು, ಅದು ಟ್ಯೂನ್ ಮಾಡೋದಕ್ಕೆ ಈ ಥರ ಮೇಲೆ ಅದ್ರ ಕಡ್ಡಿಯೆಲ್ಲ ಮೇಲೆತ್ತಿ ಅದಕ್ಕೆ ಏನೇನು ಹೇಳ್ತಾರೆ ಆ್ಯಂಟನ ನಾವು ಅದನ್ನು ಉಲ್ಟಾ ಹೇಳೋದು, ನಾನು ಕಡ್ಡಿ ಅನ್ನೋದು, ಅದನ್ನು ಆ್ಯಂಟನ ಮೇಲೆತ್ತಿ ಅದನ್ನು ಟ್ಯೂನ್ ಮಾಡಿ ಒಂದು ವಾಯ್ಸ್ ಸ್ಪಷ್ಟವಾಗಿ ಕೇಳಿಸಿದರೆ ಇನ್ನೇನು ಮಾಡೋದು ಬೇಡ, ಅದು ಒಂದು ಬಂದುಬಿಡಲಿ ಅಂತಿದ್ರೆ ಅದು ಆಕಾಶವಾಣಿಗೆ ಬರ್ತಾಯಿತ್ತು. ಆ ಧ್ವನಿ ನಿರೂಪಣಾ ಶೈಲಿ ಇತ್ತಲ್ಲ ಅದು ಒಂಥರ ಅಡಿಕ್ಟ್ ಆಗಿತ್ತು ನಮಗೆಲ್ಲ. ಅಲ್ಲಿ ರಚನೆ ಈ ರೀತಿಯೆಲ್ಲ ಹೇಳ್ತಾ ಇದ್ರು, ರಚನೆ ಇವರು ಮತ್ತು ಹಾಡಿದವರು ಬನ್ನಿ ಹಾಡನ್ನು ಕೇಳೋಣ ಅಂತೆಲ್ಲ. ಆಗ ತುಂಬ ಸ್ಪಷ್ಟವಾಗಿ ಯಾರು ಹಾಡಿದ್ದಾರೆ, ಯಾರು ಬರೆದಿದ್ದಾರೆ, ಯಾರು ಸಂಗೀತ ನೀಡಿದ್ದಾರೆ, ಯಾವ ಸಿನಿಮಾದ್ದು ಅದನ್ನೆಲ್ಲ ಸ್ಪಷ್ಟವಾಗಿ ಹೇಳಿ ಆನಂತರ ಹಾಡನ್ನು ಪ್ರಸಾರ ಮಾಡುವಂಥ ಒಂದು ಪ್ರಕ್ರಿಯೆ ಇತ್ತು ನಮ್ಮ ಹಳ್ಳಿಗಳಲ್ಲಿ. ಆಗ ನಮಗೆ ಸಿನಿಮಾ ನೋಡೋದು ಏನು ದಿನ ಸಿನಿಮಾ ನೋಡುವಂಥದ್ದು, ಈಗ ಬೆಂಗಳೂರಲ್ಲಿ ಇದ್ದೀವಿ, ಹಿಂಗೆ ಫೋನ್ ನೋಡಿದ್ರೆ ಎಷ್ಟು ಗಂಟೆಗೆ ಯಾವ ಶೋ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಆಗ ಆ ರೀತಿಯಲ್ಲ, ಸಿನಿಮಾ ನೋಡಕ್ಕೆ ಹೋಗ್ಬೇಕಂದ್ರೆ ಅದಕ್ಕೊಂದು ದೊಡ್ಡ ಯೋಜನೆ ರೂಪಿಸಬೇಕಿತ್ತು.
1: ಗಾಡಿ ಕಟ್ಕೊಂಡು ಸಿನಿಮಾ ನೋಡಕ್ಕೆ ಹೋಗ್ತಾ ಇದ್ರಂತೆ.
0: ಹೌದು, ಹೋಗ್ತಾ ಇದ್ರು. ನಾವೆಲ್ಲ ಸ್ಕೂಲಲ್ಲಿದ್ದಾಗ ಸ್ಕೂಲ್ ಗ್ಯಾಪಲ್ಲಿ ಅದು ಶನಿವಾರ ಮಾತ್ರ, ಭಾನುವಾರ ಮತ್ತೆ ನಮಗೆ ಅವಕಾಶ ಇಲ್ಲ. ಯಾಕೆಂದರೆ ಭಾನುವಾರ ಎಲ್ಲಿಗೆ ಹೋಗ್ತೀವಿ ಅಂತ ಕೇಳ್ತಾರೆ ಮನೆಯಲ್ಲಿ. ಶನಿವಾರ ಸ್ಕೂಲ್ ಬಿಟ್ಟಮೇಲೆ ಒಂದು ಸಿನಿಮಾ ನಮಗೆ ನೋಡೋ ಅವಕಾಶ ಮನೇಲಿ ಗೊತ್ತಿಲ್ದಂಗೆ ಮಾಡ್ತಿದ್ವಿ. ಮನೇಲಿ ಗೊತ್ತಾಗದ ಹಾಗೆ ಒಂದು ಸಿನಿಮಾ ನೋಡ್ತಿದ್ದೆ. ನಮ್ಮದು ಕನಕಪುರ ಹತ್ರ ಕೋಡಿಹಳ್ಳಿ ಅಂತ ಒಂದು ಊರು, ಅಲ್ಲಿ ಒಂದು ಟೆಂಟ್ ಇತ್ತು ವಿನಾಯಕ ಅಂತ. ಆ ಟೆಂಟಲ್ಲೇ ನಾನು ಹೆಚ್ಚು ಸಿನಿಮಾಗಳು ನೋಡಿದ್ದು. ಕುತೂಹಲಕ್ಕೆ ಸಿನಿಮಾ ನೋಡೋಕೆ ಹೋಗಿದ್ದಾಗ ನನ್ನ ನೆನಪಿದೆ ರಾಮಾಚಾರಿ ಅಂತ ಒಂದು ಸಿನಿಮಾ. ಹೋದೆ, ಅವಾಗೆಲ್ಲ 2 ರೂಪಾಯಿ ನೆಲ, 3 ರೂಪಾಯಿ ಚೇರ್ ಅಂತ ಇರ್ತಿತ್ತು ನಮಗೆ ಟೆಂಟು. ನೆಲದಲ್ಲಿ ಕೂತ್ಕೊಂಡು ಸಿನಿಮಾನು ನೋಡಿದ್ದೀವಿ. ನೆಲ ಅಂದರೆ ಅದು ಮಣ್ಣು ಧೂಳು, ಅಂಥ ನೆಲದಲ್ಲಿ ನಾವು ಕೂತು ಸಿನಿಮಾ ಎಲ್ಲ ನೋಡಿದ್ದೀವಿ. ಮತ್ತೆ ಚೇರಲ್ಲಿ ಕೂತ್ಕೊಂಡು 3 ರೂಪಾಯಿ ಅವತ್ತಿಗೆ ಚೇರ್.
1: ಆ ಹಾಡುಗಳನ್ನು ಮನೆಗೆ ಬಂದಮೇಲೆ ಆಕಾಶವಾಣಿಯಲ್ಲಿ ಕೇಳೋದು.
0: ಹೌದು ಹೌದು. ಆಮೇಲೆ ಆ ಹಾಡು ಒಂದೇ ಸಲ ಕೇಳಿದ್ರು ಸಿನಿಮಾ ನೋಡ್ಬೇಕಾದ್ರೆ ಮಾತ್ರ ಹಾಡನ್ನ ನಾವು ಸಿನಿಮಾ ಒಟ್ಟಿಗೆ ಕೇಳಿದ್ಬಿಟ್ರೆ ಇಡೀ ಹಾಡುಗಳು ಈಗಲೂ ನೆನಪಿದಾವೆ. ಆಮೇಲೆ ಮತ್ತೆ ಆಕಾಶವಾಣಿಯಲ್ಲಿ ಅದು ಮರುಪ್ರಸಾರ ಆದಾಗ ಹಂಸಲೇಖ ಅವರು ಬರೆದಿರೋದು ಅಥವಾ ಸಂಗೀತ ಮಾಡಿರೋದು ಅಂತೆಲ್ಲ ಹೇಳಿದಾಗ ಮತ್ತೆ ಅದು ನಮ್ಗೆ ಗುನ್ಗೋದಕ್ಕೆ ಕಾರಣ ಆಯಿತು. ಈ ರೀತಿ ತಿಂಗಳಿಗೆ 2 ತಿಂಗಳಿಗೊಂದ್ಸಲ ನಾವು ಸಿನಿಮಾ ನೋಡುವಂಥ ಅವಕಾಶ ಇರ್ತಾ ಇತ್ತು. ಆ ಹಾಡನ್ನು ಮತ್ತೆ ನಮಗೆ ನೆನಪು ಮಾಡಿಸ್ತಿದ್ದುದು ಆಕಾಶವಾಣಿ. ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಆಗ ಈಗ ಈ ಹಾಡುಗಳು ಕೇಳಿಸ್ತಾ ಇರೋದು
1: ತುಂಬ. ಅಂದರೆ ಎಷ್ಟೋ ಹಾಡುಗಳನ್ನು 40-50ರ ದಶಕಗಳ ಹಾಡುಗಳನ್ನು ಕೂಡ ಜೀವಂತವಾಗಿ ಇಟ್ಟಿದೆ ಅಂತಂದರೆ ಅದು ಆಕಾಶವಾಣಿ.
0: ಹೌದು, ಖಂಡಿತವಾಗಿ ಮೇಡಮ್. ಮೊದಲಿಗೆ ಅದು ಒಂದು ಕಾಲದಲ್ಲಿ ಇವ ಪತ್ರ ವ್ಯವಹಾರ ಮುಗಿದ ಮೇಲೆ ಆ ಕಾಲಘಟ್ಟ ದಾಟಿದ ಮೇಲೆ ಫೋನಲ್ಲಿ ಮಾತಾಡೋದಿರ್ತದೆ. ಈಗ ನಮಗೆ ಧ್ವನಿ ಮಾತ್ರ ಕೇಳಿಸುತ್ತೆ, ಆ ವಾಣಿ, ಆ ಶರೀರ ಕಾಣಿಸಲ್ಲ, ಅದೇ ಅಶರೀರ ವಾಣಿ, ಇದು ಆಕಾಶವಾಣಿ. ಆ ತರಂಗಗಳ ಮೂಲಕ ಒಂದೆಡೆಯಿಂದ ಇನ್ನೊಂದೆಡೆಗೆ ಆ ಭಾವನೆಗಳನ್ನು ರವಾನಿಸುವ ಜವಾಬ್ದಾರಿ ವಹಿಸ್ಕೊಂಡಂಥ ಒಂದು ಸಂಸ್ಥೆ ಆಗಿರೋದ್ರಿಂದ ಆ ರೀತಿ ಅಶರೀರವಾಣಿ ಮತ್ತು ಆಕಾಶವಾಣಿ ಎರಡೂ ಹೆಚ್ಚು ಕಡಿಮೆ ಒಂದೇ ಅಂತೇಳಿ ಒಂದು ಪದ್ಯ ಬರೆದಿದೆ. ಏನಂದರೆ ಅದು ಏನಂದರೆ ಆ ಸಾಲ ನೆನಪು ಮಾಡ್ಕೊಳ್ತೀನಿ ಮೇಡಮ್. ಆಕೆ ಆಕಾಶವಾಣಿಯ ಸಂದರ್ಶನಕ್ಕೆ ಹೊರಡಲನುವಾಗುವ ಮುನ್ನ ಮೇಕಪ್ ಹಾಕಿಕೊಂಡಿದ್ದಳು ಅಂತ. ಅಂದರೆ ಈಗ ಟಿ ವಿ ಸಂದರ್ಶನಕ್ಕೆ ಹೋದರೆ ಸ್ವಲ್ಪ ಅಲಂಕಾರ ಮಾಡಿಕೊಂಡು ಹೋಗಬೇಕು, ಅಂದರೆ ಯಥಾಸಾಲಗಳು ನೆನಪಾಗ್ತಿಲ್ಲ, ಆ ಭಾವ ಅದೇ. ಆಕಾಶವಾಣಿ ಸಂದರ್ಶನಕ್ಕೆ ಹೊರಟ ನಾಯಕ ನಟಿ ಅಲಂಕಾರ ಮಾಡಿಕೊಂಡಿದ್ದಳು ಅಂತ. ಆಕಾಶವಾಣಿಯಲ್ಲಿ ಬರೀ ಧ್ವನಿ ಕೇಳಿಸುತ್ತೆ, ಆ ಧ್ವನಿಗೆ ಅಲಂಕಾರ ಮಾಡ್ಕೊಳ್ಳೋಕ್ಕಾಗದೇ ಇರೋದ್ರಿಂದಾಗಿ ತನ್ನ ಮುಖಕ್ಕೆ ಅಲಂಕಾರ ಮಾಡಿಕೊಂಡಿದ್ಲು ಅನ್ನೋಂಥದ್ದು. ಅಂದರೆ ಇವತ್ತಿನ ಸೌಂದರ್ಯ ಪ್ರಜ್ಞೆ ಎಷ್ಟು ಮಟ್ಟಿಗಿದೆ ನಮ್ಮಲ್ಲಿ ಅನ್ನೋಂಥದ್ದನ್ನ ಸ್ವಲ್ಪ ಒಂದು ವ್ಯಂಗ್ಯ ಮತ್ತು ವಿಡಂಬನಾತ್ಮಕವಾಗಿ ಬರೆದಿದ್ದು.
1: ಹೃದಯ ಶಿವ ಅವರು ಬರೆದಿರುವ ಗೀತೆ ಅಂತ ಹೇಳ್ತಾ ಹಾಕ್ತಾ ಇರ್ತೀವಿ. ನಮ್ಮ ಅನೇಕ ಶ್ರೋತೃಗಳು ಇವನು ಗೆಳೆಯನಲ್ಲ ಹಾಡು ಹಾಕಿ ಅಂತ ಪ್ರತಿ ನಮ್ಮ ಮೆಚ್ಚಿನ ಗೀತೆ ಇದ್ದಾಗ ಆ ಹಾಡಿಗೆ ಒಂದು ಅಪೇಕ್ಷೆ ಬಂದೇ ಬರುತ್ತೆ. ನಮ್ಮ ಚಂದು ಕೂಡ ಇಲ್ಲಿದ್ದಾರೆ, ತಲೆ ಅಲ್ಲಾಡಿಸ್ತಾ ಇದ್ದಾರೆ ಅವರು. ಇವನು ಗೆಳೆಯನಲ್ಲ ಹಾಡು ಬೇಕು ಅವರಿಗೆ, ಹಾಕಲಿಲ್ಲ ಅಂದರೆ ಅದನ್ನು ಹಾಕಲಿಲ್ಲ ಅಂತ ನಮಗೆ ಅವ್ರು ಹೇಳ್ತಾರೆ. ಈ ಟ್ಯೂನ್ಗೆ ನಾನು ಅಂತ ಒಂದು ಲೇಖನ ಕೂಡ ನೀವು ಬರೆದಿದ್ದೀರಿ, ನಾನು ಮತ್ತು ನನ್ನ ಟ್ಯೂನು ಅಂತ.

0: ಆ ಟ್ಯೂನು, ನೀವು, ಈ ಹಾಡುಗಳ ಲೋಕ, ಇದು ಇದು ಮತ್ತು ಆಕಾಶವಾಣಿ, ಇದನ್ನ ಜೋಡಿಸೋದಾದ್ರೆ ಹೃದಯ ಶಿವ ಅವರ ರಚನೆ ಅಂತ ನೀವೆಲ್ಲರೂ ಹೋಗುವಾಗ ಕೇಳಿದ್ರೆ
1: ಸ್ವಲ್ಪ ರೋಮಾಂಚನ ಆಗುತ್ತೆ. ಯಾಕೆಂದರೆ ಅಂತಹ ಒಂದು ಇತಿಹಾಸ ಇರುವಂತಹ, ಒಂದು ದೊಡ್ಡ ಇತಿಹಾಸ ಇರುವಂತಹ ಒಂದು ಸಂಸ್ಥೆ. ನಾವು ಚಿಕ್ಕಂದಿನಲ್ಲಿ ಆಕಾಶವಾಣಿ ಕಚೇರಿ ಎಲ್ಲಿದೆ, ಅಲ್ಲಿ ಯಾರು ಹಾಡು ಪ್ರಸಾರ ಮಾಡ್ತಾರೆ ಏನು ಗೊತ್ತಾಗಿರಲ್ಲ ನಮಗೆ. ಅದೆಲ್ಲೋ ಕೇಳಿಸ್ತಾ ಇರ್ತದೆ ಹಾಡು, ಆಕಾಶವಾಣಿ ಮೂಲಕ ನಮಗೆ ಹಾಡುಗಳು ತಲುಪ್ತಾ ಇರ್ತವೆ. ಅಂಥ ಒಂದು ಆಕಾಶವಾಣಿ ಸಂಸ್ಥೆಯಲ್ಲಿ ನಾನು ಬರೆದಂಥ ಒಂದು ಪದ್ಯ ನನ್ನ ಹೆಸರೊಟ್ಟಿಗೆ ಪ್ರಸಾರ ಆದಾಗ ಅದು ರೋಮಾಂಚನ ಆಗುತ್ತೆ, ಒಂದು ರೀತಿ ಹೆಮ್ಮೆ ಅನಿಸುತ್ತೆ. ಸೊ ಅದಂತೂ ಸತ್ಯ. ಆಮೇಲೆ ಟ್ಯೂನ್ಗೆ ಅಂತ ನೀವು ಕೇಳಿದ್ರಿ ಮೇಡಮ್. ಅಂದರೆ ನಾವು ಸಾಮಾನ್ಯವಾಗಿ ಪದ್ಯ ನಾವು ಬರ್ಕೊಳ್ಳೋವಂಥದ್ದು ಇರುತ್ತೆ, ಯಾವುದೇ ಕವಿ ಕವನ ಬರ್ಕೊಳ್ತಾನೆ, ಅದಕ್ಕೆ ಯಾವುದೇ ರೀತಿ ಕಟ್ಟುಪಾಡುಗಳು ಇರೋದಿಲ್ಲ. ತನ್ನೊಳಗಿನ ಭಾವ ಕವಿಯನ್ನು ಉತ್ತೇಜಿಸಿದಾಗ ಆ ಭಾವನೆಗಳಿಗೆ ಆತ ಸಾಲುಗಳ ಮೂಲಕ ಕವಿತೆಯಾಗಿಸುವಂಥ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಯಾವುದೇ ಕಟ್ಟುಪಾಡುಗಳು ಇರೋದಿಲ್ಲ. ರೂಪಕಗಳು, ಪ್ರತಿಮೆಗಳು, ಇನ್ನೊಂದು ಹೀಗೆ ಇರಬೇಕು ಆಗಿರಬೇಕು ಅಂತಿಲ್ಲ. ನದಿಯು ಹರಿಯುವ ಹಾಗೆ, ಗಾಳಿಯು ಬೀಸುವ ಹಾಗೆ, ಅದು ಸಹಜವಾಗಿ ಆತನಿಂದ ಕವಿತೆ ಬರುತ್ತೆ. ಈಗ WB Yeats ಅನಿಸುತ್ತೆ ಅವ್ರು ಹೇಳಿರೋ ಹಾಗೆ, ಬಳ್ಳಿಯಿಂದ ಎಲೆ ಹೇಗೆ ಬರುತ್ತೋ ಅಷ್ಟು ಸಹಜವಾಗಿ ಕವಿಯಿಂದ ಕವಿತೆ ಬರಬೇಕು ಅಂತ. ಅದು ಸಿಜೇರಿಯನ್ ಆಗಬಾರ್ದು ಅಂತ
0: ಟ್ಯೂನ್ ಕೊಟ್ಟರೆ,
1: ಅದೇ ಅದನ್ನು ಹೇಳೋಕ್ಕೆ ನಾನು ಅಲ್ಲಿಂದ ಹೇಳ್ಕೊಂಬಂದಿದ್ದು. ಅದೇ ಟ್ಯೂನ್ ಕೊಟ್ಟಾಗ ಏನಾಗ್ತದೆ, ರೈಲ್ ಓಡಿಸ್ದಂಗೆ ಅದು ಆ ಟ್ರ್ಯಾಕ್ ಮೇಲೆ ಹೋಗ್ಬೇಕು. ನೀವು ಸೈಕಲ್ ಆದರೆ ಆ ಕಡೆ ಈ ಕಡೆಗೆ ಹೋಗ್ಬಿಡ್ಬೋದು ಮತ್ತು ವಾಪಸ್ ಬರ್ಬೋದು. ರೈಲು ನೀವು ಹಂಗೆ ಮಾಡೋಕ್ಕಾಗಲ್ಲ, ಅದೇ ಹಳಿಗಳ ಮೇಲೇ ನಡಿಬೇಕದು. ಸೊ ಅದ್ರ ಪಯಣ ಹಾಗೆ ಟ್ಯೂನ್ ಕೊಟ್ಟಾಗ ಏನಾಗ್ತದೆ, ಒಮ್ಮೊಮ್ಮೆ ತನ್ನೊಳಗೆ ಏನೋ ಒಂದಿಷ್ಟು ಭಾವನೆಗಳು ಸ್ಫುರಣ ಆಗ್ತಾ ಇರ್ತವೆ ಅದನ್ನು ಸರಿಯಾದ ಕ್ರಮದಲ್ಲಿ ಆ ರಾಗಕ್ಕೆ, ಅದರ ಓಘಕ್ಕೆ, ಅದರ ವೇಗಕ್ಕೆ ತರುವಲ್ಲಿ ಕೆಲವೊಮ್ಮೆ ಕಷ್ಟ ಆಗ್ಬೋದು. ಯಾವಾಗ ಆರಂಭಿಕ ದಿನಗಳಲ್ಲಿ ಅದು ಪ್ರಾಕ್ಟೀಸ್ ಮಾಡ್ತಾ ಆ ಹಿಡಿತ ಸಿಕ್ಕಿದಾಗ ಸಲೀಸಾಗುತ್ತೆ.
0: ಆಕಾಶವಾಣಿ
1: ನಮಗೆ ಒಂದು ಮುಖ್ಯವಾದ ಮಾಧ್ಯಮ.
0: ನಿಮ್ಮ ಹೆಸರು, ನಿಮ್ಮ ಸಂದರ್ಶನವನ್ನು ಕೇಳ್ತಾ ಆಕಾಶವಾಣಿಯಲ್ಲಿ ನಿಮ್ಮ ಅನೇಕ ಅಭಿಮಾನಿಗಳು ಆಕಾಶವಾಣಿಯಿಂದ ಬಂದಂಥವರು ಅಥವಾ ಸಿಕ್ಕವರು ಅಂತ ಆಕಾಶವಾಣಿ ಘಟನೆ ನೆನೆಸ್ಕೊಳ್ತಾ ಇದ್ರಿ ಆಗಲೇ?
1: ಹೌದು, ಅನೇಕರಿದ್ದಾರೆ ಮೇಡಮ್. ಅದರಲ್ಲೂ ತುಂಬ ಏನು ಸಾಮಾನ್ಯ ಕೇಳುಗರಿಂದ ಹಿಡಿದು ಅಸಾಮಾನ್ಯ ಕೇಳುಗರಿಂದ ಹಿಡಿದು ಕೆಲವು ಅಧಿಕಾರಿಗಳಾಗ್ಬೋದು, ಮತ್ತೊಬ್ಬರಾಗ್ಬೋದು. ಅಲ್ಲೇನಂದರೆ ಇದು ಭಾವನೆಗಳ ಒಂದು ಕನೆಕ್ಟಿವಿಟಿ ಅಷ್ಟು ಬಿಟ್ಟರೆ ಇನ್ನು ಬೇರೆ ಯಾವ ಪೂರ್ವಗ್ರಹಗಳು ಇರೋದಿಲ್ಲ ಇದರಲ್ಲಿ. ಪರಿಚಯವೂ ಇರೋದಿಲ್ಲ, ಎಂಥದ್ದು ಇರೋದಿಲ್ಲ. ಈ ಹಾಡು ಆಕಾಶವಾಣಿಯಲ್ಲಿ ಪ್ರಸಾರ ಆಗಿರುತ್ತೆ ಅಥವಾ ನಮ್ಮ ಸಂದರ್ಶನ ಆಕಾಶವಾಣಿಯಲ್ಲಿ ಪ್ರಸಾರ ಆಗಿರುತ್ತೆ, ಆ ಮೂಲಕ ನಮ್ಮನ್ನು ಅವರನ್ನು ಒಂದು ಮಾಡುತ್ತೆ ಈ ಕ್ರಿಯೆ. ಅದಕ್ಕೊಂದು ಉದಾಹರಣೆ, ಮೊನ್ನೆ ಒಬ್ಬರು ದೇಸಾಯಿ ಅವರು ಅಂತ, ಅವರು ಒಬ್ಬ ಸರ್ಕಾರಿ ಅಧಿಕಾರಿ, ಅವರು ಉನ್ನತ ಹುದ್ದೆಯಲ್ಲಿ ಇರುವಂಥವ್ರು, ಅವರು ವಿಧಾನಸೌಧದಲ್ಲಿ ಇರ್ತಾರೆ. ಒಂದ್ಸಲ ನನಗೊಂದು ಸಂಜೆ ಒಂದು 7-7:30 ನನ್ನ ಮನೆಯಲ್ಲಿ ಇದ್ದೆ. ನನ್ನ ಮಗ, ಚಿಕ್ಕ ಮಗ ಇದ್ದಾನೆ, ಅವನ ತೊಡೆ ಮೇಲೆ ಕೂಡಿಸ್ಕೊಂಡು ಅವನಿಗೇನೋ ತಿನ್ನಿಸ್ತಾ ಇದ್ದೆ ನಾನು. ಆ ಟೈಮ್ಗೆ ಒಂದು 11 ಯಾವುದು ನನಗೆ ಗೊತ್ತಾಗಿಲ್ಲ ಯಾರಂತ, ಒಂದು ನಂಬರಿಂದ ಫೋನ್ ಬಂತು, ನಾನು ಮಾತಾಡಿದೆ. ಆಮೇಲೆ ಅವರು ಪರಿಚಯ ಮಾಡಿಕೊಂಡ್ರು, ನಾನು ಹೀಗೆ ದೇಸಾಯಿ ಅಂತ, ಈ ರೀತಿ ಒಂದು ಹುದ್ದೆಯಲ್ಲಿ ಇರೋವಂಥ ಅಧಿಕಾರಿ ಅಂತ. ಇವತ್ತು ವಿಧಾನಸೌಧದಲ್ಲಿ ನನ್ನ ಕೆಲಸ ಮುಗಿಸ್ಕೊಂಡು ನಾನು ಮನೆಗೆ ಹೊರಟಿದ್ದೆ, ಕಾರಲ್ಲಿ ರೇಡಿಯೋ
0: ವಿವಿಧ ಭಾರತಿ
1: ಅದರ ಮೂಲಕ ನಿಮ್ಮ ಸಂದರ್ಶನ ಬರ್ತಾಯಿತ್ತು. ನನಗೆ ನನ್ನ ಮನೆಗೆ ಹೋಗೋ ತನಕ ಕೇಳ್ಕೊಂಡು ಹೋದೆ. ಏನೋ ಒಂಥರ ಬೇರೆ ಥರ ಅನ್ನಿಸ್ತದು, ಅಂದರೆ ಆ ಕಾರ್ಯಕ್ರಮ ನಡೆಸ್ಕೊಟ್ಟು ವಿಧಾನ ಆಗ್ಬೋದು, ಮತ್ತು ನಿಮ್ಮ ಮಾತುಗಳಾಗ್ಬೋದು, ಸಂದರ್ಶಕರು ಕೇಳದಂಥ, ನಿಮ್ಮನ್ನು ತಿವಿದು ನಿಮ್ಮೊಳಗಿಂದ ಮಾತುಗಳನ್ನ ಹೊರಗೆ ತೆಗೆಸಿದಂಥ ಒಂದು ಪ್ರಕ್ರಿಯೆ ಅಥವಾ ಇನ್ನೊಂದಾಗ್ಬೋದು. ಹಾಗಾಗಿ ನನಗೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತು. ನಾನು ಆಕಾಶವಾಣಿಗೆ ಫೋನ್ ಮಾಡಿ ಆಫೀಸ್ಗೆ ನಂಬರ್ ತೊಗೊಂಡು ಫೋನ್ ಮಾಡಿದೆ ನಿಮಗೆ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದರು. ಆ ವ್ಯಕ್ತಿ ಸುಮಾರು ನನ್ನೊಟ್ಟಿಗೆ 1 ಗಂಟೆ ಕಾಲ ಮಾತಾಡಿದ್ರು. ಅವತ್ತು ಮೊದಲನೇ ಸಲ ನಾನು ಅವರು ಮಾತಾಡಿದ್ದು. ಮನುಷ್ಯರ ನಡುವೆ ಭಾವನೆಗಳು ಯಾವ ರೀತಿ ಮಧ್ಯಸ್ಥಿಕೆ ವಹಿಸ್ತವೆ ಅನ್ನುವಂಥದ್ದು ಸಂಬಂಧಗಳಿಗೆ ಇಲ್ಲಿ ನನಗೆ ಗಮನಕ್ಕೆ ಬಂತು. ಆಮೇಲೆ ಒಮ್ಮೆ ಬನ್ನಿ ನೀವು ವಿಧಾನಸೌಧಕ್ಕೆ, ಯಾವಾಗಲಾದ್ರೂ ಬಂದರೆ ನಮ್ಮ ಆಫೀಸ್ ಇದು ಅಂತೇಳಿ ಅವ್ರ ನಂಬರ್ ಎಲ್ಲ ಕಳಿಸಿದ್ರು, ಆ ಕೊಠಡಿ ಸಂಖ್ಯೆ. ನಾನೇನೋ ಒಂದು ಬೇರೆ ಕೆಲಸದ ಮೇಲೆ ವಿಧಾನಸೌಧಕ್ಕೆ ಹೋದಾಗ ನೆನಪಾಯ್ತು, ಹೋದೆ. ಅದು ಮೊದಲನೇ ಭೇಟಿ. ಅವತ್ತೊಮ್ಮೆ ಮಾತಾಡಿದ ಮೇಲೆ ಮತ್ತೆ ನಾವು ಯಾವತ್ತೂ ಮಾತಾಡಿಲ್ಲ ಫೋನಲ್ಲಿ. ಆಮೇಲೆ ನಿಮ್ದು ಯಾವುದಾದ್ರು ಪದ್ಯ ಇದ್ರೆ ಹಾಡಿನ ಲಿಂಕ್ ಇದ್ರೆ ಕಳಿಸಿ ಅಂತ ಕೇಳಿದರು, ಅದನ್ನು ಕಳಿಸಿದ್ದೆ. ಅದಕ್ಕೆ ಬರೀ ಮೆಸೇಜಲ್ಲಿ ನಡೆದಿತ್ತು. ಆಫೀಸ್ಗೆ ಹೋದಾಗ ತುಂಬ ಆತ್ಮೀಯವಾಗಿ ಮಾತಾಡಿಸಿ ಕಾಫಿ ತರಿಸಿ, ಮತ್ತು ಅವರು ಒಬ್ಬರು ಪಿ ಎಸ್ ಅವರು, ಒಬ್ಬರು ಏನು ರಾಜಕಾರಣಿ ಯಾರಿದ್ದಾರೆ ಅವ್ರನ್ನ ಭೇಟಿ ಮಾಡಿಸಿದ್ರು. ಅವ್ರ ಹೆಸರು ಬೇಡ ಅನಿಸುತ್ತೆ ಇಲ್ಲಿ ಹೇಳೋದು. ಅವರು ತುಂಬ ಪ್ರೀತಿಯಿಂದ ಎಲ್ಲ ಮಾತಾಡಿಸಿದ್ರು. ಅದಾದಮೇಲೆ ನಾನು ಹೊರಟೆ. ಆ ವ್ಯಕ್ತಿ ಈಗಲೂ ನನ್ನ ಜೊತೆ ಅವರು ಸಂಪರ್ಕದಲ್ಲಿ ಅಂದರೆ ಮೆಸೇಜ್ ಮಾಡ್ತಾ ಇರ್ತಾರೆ ಅಥವಾ ನಾವು ಮಾಡ್ತಾರೆ. ಅದಕ್ಕೆ ಕಾರಣ ಇಲ್ಲಿ ಆಕಾಶವಾಣಿ ಮೂಲಕ ಅವರು ಪರಿಚಯ ಇದ್ರು, ದೇಸಾಯಿ ಸರು. ಸೊ ಈ ರೀತಿ ಇದೊಂದು ಆಗ್ಬೋದು. ಆಮೇಲೆ ಇನ್ನೊಮ್ಮೆ ನನಗೆ ಕಾರವಾರದಿಂದ ಗೋವಾಗೆ ಹೋಗ್ತಾ ಇದೆ. ನಾನು ಸಾಮಾನ್ಯವಾಗಿ ಎಲ್ಲಾದರೂ ಪ್ರಯಾಣ ಮಾಡಬೇಕಾಗಿ ಬಂದಾಗ ಪುಸ್ತಕ ಇಟ್ಕೊಂಡಿರ್ತೀನಿ, ಒಂದೆರಡು ಬ್ಯಾಗಲ್ಲಿ. ಒಂದು ಪುಸ್ತಕ ಹಿಂಗೆ ಏನು ಪೇಜ್ ಯಾವುದೋ ಪುಟ ಹಿಂಗೆ ಓದ್ತಾ ಇದ್ದೆ ನಾನು. ಆಗ ಯಾರೋ ಅಲ್ಲಿಂದ ಅವರು ಸುಮಾರು ಒಂದು 60-65 ವಯಸ್ಸು ಅವ್ರಿಗೆ ಮಾತಾಡಿಸಿದ್ರು. ಅದೊಂದು ಚೆನ್ನಾಗಿರುತ್ತೆ ಕಾರವಾರ ಕನ್ನಡ ಉತ್ತರ ಕನ್ನಡ ಜಿಲ್ಲೆದು. ಹೀಗೀಗೆ ನೀವು ಹೃದಯ ಶಿವ ಅವರಲ್ವಾ? ಹೌದು ಸರ್ ಅಂದೆ. ಮತ್ತೆ ಅವ್ರು ನಿಂತಿದ್ರು ಆ್ಯಕ್ಚುಲಿ. ಅವಾಗ ನಾನು ಎದ್ದೆ, ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಕೂತ್ಕೊಳ್ತೀರಾ ಅಂದ್ರೆ, ಇಲ್ಲ ಇಲ್ಲ ಪರವಾಗಿಲ್ಲ ನಾನು ಅಲ್ಲಿ ಕಾಣ್ಕೊಂಡಲ್ಲಿ ಇಳಿಬೇಕು ಅಂದರು. ಅವರು ಕಾರವಾರದಿಂದ ಮಡ್ಗಾಂವ್ ಹೋಗುವಂಥ ಬಸ್ ಅದು, ಕಾಣ್ಕೊಂಡು ಇಳಿಬೇಕು. ನಮ್ಮದಲ್ಲಿ ಏನೋ ಒಂದು ಅವರು ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಲ್ಲಿ, ಅವ್ರದ್ದೇನೋ ಹೇಳಿದರು. ಆಮೇಲೆ ಅವರು ಹೇಳಿದರು, ನನ್ನ ಇಂಟರ್ವ್ಯೂ ಕೇಳಿದ್ದಾರೆ ಅವರು, ಹೀಗೆ ನಿಮ್ಮ ಸಂದರ್ಶನ ಕೇಳಿದೆ ನಾನು. ಅಲ್ಲ, ನಮಗೆ ಯಾವ ಹಾಡು ಯಾರು ಬರೆದಿರ್ತಾರೆ ಅಂತ ಗೊತ್ತಾಗೋದೇ ಇಲ್ಲ. ಈಗ ಟಿ ವಿಯಲ್ಲಿ ಹಾಡು ಬರುತ್ತೆ, ಹಾಡು ಕೇಳಿ ನೋಡ್ತೀವಿ, ಅದು ಇಷ್ಟ ಆಗ್ಬೋದು ಅಥವಾ ನಮ್ಮ ನಮ್ಮ ಅಭಿರುಚಿ ಮೇಲೆ ಹೋಗ್ತವೆ ಹಾಡುಗಳು. ಇನ್ನು ಕೆಲವು ರೇಡಿಯೋ ಸ್ಟೇಷನ್ಗಳಲ್ಲಿ ಹಾಡನ್ನು ಪ್ರಸಾರ ಮಾಡ್ತಾರೆ, ಬರೆದವ್ರ ಹೆಸರು ಹೇಳೋದೇ ಇಲ್ಲ, ಹಾಡಿರೋರ ಹೆಸರು ಏನು ಹೇಳಬೇಕಾಗಿರಲ್ಲ, ವಾಯ್ಸಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಆಕಾಶವಾಣಿಯಲ್ಲಿ ಹೇಳ್ತಾರೆ. ಹಾಗಾಗಿ ನಿಮ್ಮ ಸಂದರ್ಶನದ ಜೊತೆ ಜೊತೆಗೆ ನೀವು ಬರೆದಂಥ ಹಾಡುಗಳ ಬಗ್ಗೆ ಅವರು ಅಲ್ಲಿ ಪ್ರಸ್ತಾಪ ಮಾಡಿದಾಗ, ಓ ಈ ಹಾಡೆಲ್ಲ ಕೇಳಿದ್ವಲ್ಲ, ಇದು ಇವರೇ ಬರ್ತದ ಅಂತೇಳಿ ನಮಗೆ ಒಂದು ಖುಷಿಯಾಯಿತು. ಮತ್ತು ನಿಮ್ಮ ಬಗ್ಗೆನೂ ಒಂದಿಷ್ಟು ಪ್ರಶಂಸೆಯ ಮಾತುಗಳನ್ನು ಆಡಿದ್ರು. ಸೊ ಈ ರೀತಿಯ ಅನುಭವ ಕೂಡ ಆಗಿದೆ, ಅದಕ್ಕೂ ಆಕಾಶವಾಣಿ ಕಾರಣ ಆಗುತ್ತೆ. ಇಲ್ಲಿ
0: ಎಷ್ಟೊಂದು ನೆನಪುಗಳನ್ನು ಹಂಚಿಕೊಂಡ್ರಿ ಹೃದಯ ಶಿವ ಅವರೇ. ನಿಮ್ಮ ಮತ್ತು ಆಕಾಶವಾಣಿಯ ಈ ಬೆಚ್ಚನೆಯ ನೆನಪುಗಳು ಸದಾ ಹೇಗೆ ಉಳಿಲಿ ಅಂತ ಆಶಿಸ್ತಾ, ನೀವಿಲ್ಲಿ ಬಂದಿದ್ದಕ್ಕೆ, ಮನಸಾರೆ ಮಾತಾಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
1: ಒಂದಿಷ್ಟು ನೆನಪುಗಳಿಗೆ ದಾರಿ ಮಾಡಿಕೊಟ್ಟಿದ್ದಕ್ಕೆ, ಒಂದಿಷ್ಟು ಮಾತುಗಳನ್ನ ಹಂಚ್ಕೊಳ್ಳೋದಿಕ್ಕೆ ಅವಕಾಶ ಇಲ್ಲಿ ಕಲ್ಪಿಸಿಕೊಟ್ಟಿದ್ದಕ್ಕೆ, ತಮಗೂ ಆಕಾಶವಾಣಿ ಬಳಗಕ್ಕೂ ಆಕಾಶವಾಣಿ ಕೇಳುಗರಿಗೂ ಎಲ್ರಿಗೂ ನನ್ನ ನಮಸ್ಕಾರಗಳು.
0: ಕವಿ, ಗೀತ ರಚನಾಕಾರ, ಲೇಖಕ, ನಿರ್ದೇಶಕ ಹೃದಯ ಶಿವ ಅವರ ಆಕಾಶವಾಣಿ ಒಡನಾಟದ ಒಂದು ಮೆಲುಕನ್ನ ನಾವು ಕೇಳಿದೆವು.

0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ಹೆಜ್ಜೆ ಹೆಜ್ಜೆ ಸಾಲು ದೀಪಧರಿ ಬೆಳಗಿನಂಗಳ.
0: ಆಕಾಶ ಬುಟ್ಟಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.
1: ವಿದ್ಯೆ ಕಳೆ ತಮದ ಶಾಪ ಐಕ್ಯ ಗಾನ ಮಂಜುಳ.
0: ನಿರೂಪಣೆ ಹಾಗೂ ನಿರ್ಮಾಣ ಬಿಕೆ ಸುಮತಿ.
2: ಇದುವರೆಗೆ ಆಕಾಶವಾಣಿ ಕಾರ್ಯಕ್ರಮವನ್ನು ಕೇಳಿದ ಸ್ನೇಹಿತರೆ, ಈಗ ಕೇಳಿ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
3: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸಾಕ್ಷಿಯಂ ಲಯವಡಿಸುವುದೇನು ಶಿವ ಯೋಗಲೀಲೆ. ನಯನಯುಗದಿಂ ಜಗವ ಪರೆದು ನಿಟಿಲಾಕ್ಷಿಯಂ ಲಯವಡಿಸುವುದೇನು ಶಿವ ಯೋಗಲೀಲೆ. ಜಯಿಸಿ ಮದನನ ಬಳಿಕ ತನ್ನೊಡಲೊಳ್ ಉಮೆಯನನ್ವಯಿಸಿಕೊಂಡಿಹುದೇನು ಮಂಕುತಿಮ್ಮ. ಜಯಿಸಿ ಮದನನ ಬಳಿಕ ತನ್ನೊಡಲೊಳ್ ಉಮೆಯನನ್ವಯಿಸಿಕೊಂಡಿಹುದು.

ಈ ಪದ್ಯದಲ್ಲಿ ಶಿವನ ಒಂದು ಸ್ವರೂಪವನ್ನ ಬದುಕಿಗೆ ಸಂಬಂಧಪಟ್ಟ ಹಾಗೆ ನಿರೂಪಿಸುವುದನ್ನ ನಾವು ಗುರುತಿಸಬಹುದು. ಎರಡು ಕಣ್ಣುಗಳಿಂದ ಜಗತ್ತನ್ನ ಪರೆಯುವವನು ಶಿವ. ಆದರೆ ಅವನಿಗೆ ಮೂರನೇ ಕಣ್ಣು ಇದೆ, ನಿಟಿಲಾಕ್ಷಿ ಅಂತಂದ್ರೆ ಹಣೆಯ ಕಣ್ಣು. ಹಣೆಯ ಕಣ್ಣು ನಮಗೆಲ್ಲ ಗೊತ್ತಿರುವ ಹಾಗೆ ಅದು ಅಗ್ನಿಯದು. ಆ ಅಗ್ನಿಯ ಕಣ್ಣಿನಿಂದ ಏನ್ ಮಾಡ್ತಾನೆ ಅಂತಂದ್ರೂ ಅವನು ಲಯವಡಿಸುವುದು ಅಂತಂದ್ರೆ ನಾಶ ಮಾಡ್ತಾನೆ. ಎರಡು ಕಣ್ಣಿನಿಂದ ಜಗತ್ತನ್ನ ಪೊರಿತಾನೆ, ಆದರೆ ಮೂರನೇ ಕಣ್ಣಿನಿಂದ ಜಗತ್ತನ್ನ ಲಯ ಮಾಡ್ತಾನೆ, ನಾಶ ಮಾಡ್ತಾನೆ. ಸೊ ಪೊರೆಯೋದು ಎರಡು ಕಣ್ಣಿನಿಂದ, ನಾಶ ಮಾಡೋದು ಮೂರನೇ ಕಣ್ಣಿಂದ. ಇದೇನು ಶಿವಯೋಗ ಲೀಲೆ? ಶಿವಯೋಗ ಅಂತಂದ್ರೆ ಆ ಶಿವ ಎನ್ನುವ ಸಂಯೋಗ, ಶಿವ ಎನ್ನುವುದರ ಅರ್ಥ, ಅದರ ನಾಟ್ಯ ಲೀಲೆ ಇದೆಯೇ ಅನ್ನುವ ಪ್ರಶ್ನೆಯನ್ನ ಕವಿ ಕೇಳ್ತಾ ಇದ್ದಾರೆ. ಅದು ಅವರಿಗೆ ಪ್ರಶ್ನೆ ಆಗಿದ್ದಿರಬಹುದು, ಆದರೆ ಮುಂದಿನ ಎರಡು ಸಾಲುಗಳಲ್ಲಿ ಅದಕ್ಕೊಂದು ಅರ್ಥವನ್ನ ವ್ಯಾಖ್ಯಾನ ಮಾಡುತ್ತಿರುವ ಹಾಗೆ ಈ ಪದ್ಯದಲ್ಲಿ ಕಾಣಿಸ್ತದೆ. ಮದನನ್ನ ಸುಟ್ಟು ಶಿವ ಮನ್ಮಥನನ್ನ ಸುಟ್ಟ, ಕಾಮಾರಿಯಾದ ಮದನನ್ನ ಜಯಿಸಿದ ಮೇಲೆ ತನ್ನ ದೇಹದ ಭಾಗವಾಗಿ ಉಮೆಯನ್ನ ಹೊಂದಿಸಿಕೊಂಡ ಅವನು. ಶಿವನನ್ನ ನಾವು ಅರ್ಧನಾರೀಶ್ವರ ಅಂತ ಕರಿತೀವಿ. ಅರ್ಧನಾರೀಶ್ವರ ಅಂತ ಹೇಳುವಾಗ ಒಂದು ಭಾಗ ಗಂಡು ಇನ್ನೊಂದು ಭಾಗ ಹೆಣ್ಣು, ಎರಡರ ಎರಡು ತತ್ವಗಳ ಸಮ್ಮಿಲನ ಅಂತ ಶಿವನನ್ನ ಕರಿತೀವಿ ನಾವು. ಸೊ ಯಾವಾಗ ಸಾಧ್ಯವಾಯ್ತು ಇವನಿಗೆ ಅಂತಂದ್ರೆ ಮನ್ಮಥನನ್ನ ಸುಟ್ಟ ಮೇಲೆ, ಮನ್ಮಥನನ್ನ ಭಸ್ಮ ಮಾಡಿದ ಮೇಲೆ ಏನ್ ಮಾಡ್ತಾನೆ ಅವನು, ಉಮಿಯನ್ನ ತನ್ನ ಶರೀರದ ಭಾಗವನ್ನಾಗಿ ಮಾಡಿಕೊಂಡ ಅಂತ. ಅಂದ್ರೆ ನಿಜವಾದ ಬದುಕು ಅಂತಂದ್ರೆ ಈ ರೀತಿ ಮನ್ಮಥನನ್ನ ಜಯಿಸುವುದೇ ಅನ್ನೋದು ಡಿ ವಿ ಜಿ ಅವರ ಪ್ರಶ್ನೆಯೂ ಹೌದು, ಮತ್ತು ಹಾಗೆ ಇರಬಹುದು ಅನ್ನುವ ಒಂದು ಭಾವವೂ ಹೌದು ಅಂತ ಕಾಣಿಸ್ತದೆ. ಅಂದ್ರೆ ರತಿ ಮನ್ಮಥ ಅನ್ನುವ ಕಾಮದ ಒಂದು ತತ್ವವನ್ನು ಜಯಿಸಿದ ಮೇಲೆ ತಮ್ಮ ವ್ಯಕ್ತಿತ್ವದೊಳಗಡೆಗೆ ಆ ರೀತಿಯ ಉಮೆಯನ್ನ, ರತಿಯನ್ನ ಮೀರಿ ಉಮೆಯನ್ನ ವ್ಯಕ್ತಿತ್ವದಲ್ಲಿ ಅನ್ವಯಿಸಿಕೊಳ್ಳೋದು ಅಥವಾ ಹೊಂದಿಸಿಕೊಳ್ಳದೆ ಶಿವಯೋಗಲೀಲಿಯೇ ಅನ್ನುವ ಒಂದು ಭಾವವನ್ನ ಇಲ್ಲಿ ಡಿ ವಿ ಜಿ ಅವರು ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಅನ್ನಿಸುತ್ತೆ.

ದಂಡಿಸಿರೆ ಗೌರಿಯಿಂ ಭಯವೇನೋ, ಚಾರು ಸಹಕಾರಿಯವಳೆಂದು ಶಿವನೊಲಿದನ್. ಮಾರನಂ ದಂಡಿಸಿರೆ ಗೌರಿಯಿಂ ಭಯವೇನು, ಚಾರು ಸಹಕಾರಿಯವಳೆಂದು ಶಿವನೊಲಿದನ್. ಮೀರೆಮೋ ಹವನು ಸಂಸಾರದಿಂ ಭಯವೇನೋ, ದಾರಿ ಕೆಳೆಯದು ನಿನಗೆ ಮಂಕುತಿಮ್ಮ. ಮೀರೆಮೋ ಹವನು ಸಂಸಾರದಿಂ ಭಯವೇನೋ, ದಾರಿ ಕೆಳೆಯದು ನಿನಗೆ ಮಂಕುತಿಮ್ಮ.

0: ಹಿಂದಿನ ಪದ್ಯದ ಭಾವವನ್ನ ಇಲ್ಲಿ ಡಿವಿಜಿಯವರು ಮುಂದುವರಿಸಿದ್ದಾರೆ. ಮಾರನಂ ದಂಡಿಸಿರೆ ಗೌರಿಯಂ ಭಯವೇನು, ಇದು ಪ್ರಶ್ನೆ ಕೂಡ ಹೌದು ಮತ್ತು ಇದು ಒಂದು ರೀತಿ ಉತ್ತರವೂ ಕೂಡ ಹೌದು ಅಂತ ನಾನು ಅನ್ಕೊಳ್ತೇನೆ. ಮನ್ಮಥನನ್ನ ದಂಡಿಸಿದ ಮೇಲೆ, ಮನ್ಮಥನನ್ನ ಸುಟ್ಟ ಮೇಲೆ, ಭಸ್ಮ ಮಾಡಿದ ಮೇಲೆ ನಮ್ಮ ವ್ಯಕ್ತಿತ್ವದೊಳಗಡೆಗೆ ಆ ರೀತಿ ಲೈಂಗಿಕ ತೃಷೆ ಅನ್ನೋದು ಹಾಗಿರೋದಿಲ್ಲ. ಹಾಗಿಲ್ಲದೆ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಗೌರಿಯಂ ಭಯವೇನು, ಗೌರಿಯನ್ನ ತನ್ನ ಸಂಗಾತಿಯನ್ನಾಗಿ ಮಾಡಿಕೊಂಡು ಶಿವ ಕೇವಲ ಲೈಂಗಿಕ ದೃಷ್ಟಿಯಿಂದ ಅವಳು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಮನ್ಮಥನ ಸುಟ್ಟಾಕ್ಬಿಟ್ಟಿದ್ದಾನೆ. ಈಗ ಗೌರಿಯ ಜೊತೆಗೆ ಭಯ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ. ಕೇವಲ ದೇಹದ ಬಯಕೆಯ ಮೂಲಕ ಹೆಣ್ಣನ್ನ ನೋಡುವಂತ ಒಂದು ತತ್ವವನ್ನು ಇಲ್ಲಿ ನಿರಾಕರಿಸಲಾಗಿದೆ. ಈ ಪದ್ಯದ ಮೂಲಕ ಡಿವಿಜಿಯವರು ಆ ಭಾವವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಅನಿಸ್ತಾ ಇದೆ. ಚಾರು ಸಹಕಾರಿಯವಳೆಂದು ಶಿವ ಒಲಿದನ್ ಅನ್ನೋ ಮಾತು ನೋಡಿ, ಚಾರು ಅಂತಂದ್ರೆ ಮನೋಹರ ಅಂತ, ಮನೋಹರದಿಂದ ಸಹಕಾರಿಯಾದವಳು, ಆ ಕಾರಣಕ್ಕಾಗಿಯೇ ಶಿವ ಅವಳನ್ನು ಒಲಿತಾನೆ ಅನ್ನೋ ಮಾತು ಇಲ್ಲಿದೆ. ಅಂದ್ರೆ ಕೇವಲ ದೈಹಿಕವಾಗಿ ಸೌಂದರ್ಯ ಉಳ್ಳಂಥವಳು ಗೌರಿ ಅನ್ನೋದಲ್ಲ ಇಲ್ಲಿ, ಅವಳು ಅವನ ವ್ಯಕ್ತಿತ್ವದ ಭಾಗವಾಗಿ ಇದ್ದು ಇರುವಂತಹ, ಮನ್ಮಥನನ್ನ ಗೆದ್ದಿರುವ ಸಂದರ್ಭದಲ್ಲಿ ಹೊಂದಿಕೆಯಾಗಿರುವಂತಹ ಗೌರಿ. ಆದ್ದರಿಂದ ಮೀರೆ ಮೋಹವನು, ಈ ಮಾತು ಬಹಳ ಮುಖ್ಯ ಇಲ್ಲಿ. ಮೋಹ ಅಂತಂದ್ರೆ ಹಿಂದಿನ ಪದ್ಯಗಳಲ್ಲಿ ಮತ್ತೆ ಡಿ ವಿ ಜಿ ಅವರು ಅದನ್ನ ಕೇವಲ ಶರೀರದ ವ್ಯಸನ ಅನ್ನೋ ಭಾವದಲ್ಲಿ ಅದನ್ನ ಅರ್ಥೈಸ್ತಾ ಇದ್ದಾರೆ. ಹಾಗಾಗಿ ಆ ಮೋಹವನ್ನ ಮೀರ್ತಾ ಇದ್ದಾರೆ, ಮೀರಿ ಪ್ರೇಮವನ್ನ ಬಹಳ ಮುಖ್ಯವೆಂದು ಭಾವಿಸುವಂತಹ ಇಂತಹ ಸಂಬಂಧ ಏನಿದೆ ಗೌರಿ ಮತ್ತು ಶಿವನ ಸಂಬಂಧವನ್ನ ಇಲ್ಲಿ, ಸಂಸಾರವೂ ಕೂಡ ಆ ರೀತಿಯ ಸಂಬಂಧದ ಮೂಲಕ ಅದು ಊರ್ಜಿತವಾದರೆ ಬಹಳ ಮುಖ್ಯ. ಅದು ದಾರಿ ಕೆಳೆಯದು, ಅದು ಕೆಳೆ ಅಂತಂದ್ರೆ ಇಲ್ಲಿ ಸ್ನೇಹಿತ ಅನ್ನೋ ಅರ್ಥ. ಅಂತಹ ದಾರಿ, ಅಂತಹ ಬದುಕಿನ ದಾರಿ, ಸ್ನೇಹಿತನ ದಾರಿ ಅದು, ಒಳ್ಳೆಯ ದಾರಿ ಅನ್ನೋ ಮಾತನ್ನ ಡಿ ವಿ ಜಿ ಅವರು ಈ ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್.
2: ಇದುವರೆಗೆ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಆಕಾಶ ಬುಟ್ಟಿ ಮತ್ತು ಕಗ್ಗದ ಸಿರಿ ಕಾರ್ಯಕ್ರಮಗಳನ್ನು ಕೇಳಿದ್ರೆ ಸ್ನೇಹಿತರೆ,
3: ವಿವಿಧ ಭಾರತಿ 102.9 ಎಫ್ಎಂ
2: ಸಪ್ತಸಾಗರದಾಚೆಯಲ್ಲ ಸೈಡೆಯ ಚಿತ್ರದ ಗೀತೆ, ಶ್ರೀಲಕ್ಷ್ಮಿ ಬೆಳಮಣ್ಣ ಅವರ ಗಾಯನ, ನಾಗಾರ್ಜುನ್ ಶರ್ಮಾ ಅವರ ರಚನೆ, ಚರಣ್ ರಾಜ್ ಅವರ ಸಂಗೀತ.

0: ಸಮಯ ಇನ್ನೇನು 7:35 ಆಗಲಿದೆ ಸ್ನೇಹಿತರೆ. 7:35ಕ್ಕೆ ವಾರ್ತೆಗಳನ್ನು ಕೇಳ್ತೀರಾ? ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು, ಎಸ್ ಮಳವಳ್ಳಿ. ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಹೆಚ್ಚಿಸಲು ಪ್ರಧಾನಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇ.91.3% ಹೆಚ್ಚಳ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾಕಪ್ ಹಾಕಿ 2026 18 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ದ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿಯ ಸದಸ್ಯರೊಂದಿಗೆ ಇಂದು ಸಭೆ ನಡೆಸಿದರು. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಮತ್ತು ಕ್ರಮಗಳ ಕುರಿತು ಚರ್ಚಿಸಿದರು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಸೇರಿದಂತೆ ಪ್ರಪಂಚದ ಮೇಲೆ ಬೀರಿದ ಪ್ರಭಾವದ ಬಗ್ಗೆ ಸದಸ್ಯರು ತಮ್ಮ ಮೌಲ್ಯಮಾಪನವನ್ನು ನೀಡಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ಧಿ ಆದ್ಯತೆಗಳಿಗೆ ಸಂಬಂಧಿಸಿದ ಹಲವು ವಿಷಯಗಳ ಕುರಿತು ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಜೊತೆಗೆ ಸುಧಾರಣಾ ಪ್ರಕ್ರಿಯೆಗೆ ಇನ್ನಷ್ಟು ವೇಗ ನೀಡುವುದು ಹಾಗೂ ಜೀವನ ಸುಲಭತೆ ಮತ್ತು ವ್ಯಾಪಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ಕುರಿತು ಅಭಿಪ್ರಾಯ ಹಂಚಿಕೊಳ್ಳಲಾಯಿತು ಎಂದು ಪ್ರಧಾನಿ ಹೇಳಿದ್ದಾರೆ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಎನ್ಎಫ್ಎಚ್ಆರ್ಸಿ 6 ವರದಿ ಕುರಿತಂತೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಡಿರುವ ಟೀಕೆಗಳಿಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಇಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಸಾರ್ವಜನಿಕ ಆರೋಗ್ಯದಂತಹ ಮಹತ್ವದ ವಿಷಯವನ್ನು ರಾಜಕೀಯ ವಾಗ್ವಾದಕ್ಕೆ ಸೀಮಿತಗೊಳಿಸಬಾರದು. ಆಯ್ದ ಅಂಶಗಳ ಓದು ರಾಜಕೀಯಕ್ಕೆ ನೆರವಾಗಬಹುದು, ಆದರೆ ನಿಜಾಂಶಗಳು ರಾಷ್ಟದ ಹಿತವನ್ನು ಸಾಧಿಸುತ್ತವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಆರೋಗ್ಯ ಸೇವಾ ವ್ಯವಸ್ಥೆಯಲ್ಲಿ ಉಂಟಾಗಿರುವ ಮಹತ್ವದ ಪರಿವರ್ತನೆಯನ್ನು ಎನ್ಎಫ್ಎಚ್ಎಸ್ 6 ದತ್ತಾಂಶ ಪ್ರತಿಬಿಂಬಿಸುತ್ತದೆ ಎಂದು ಸಚಿವರು ಪ್ರತಿಪಾದಿಸಿದ್ದಾರೆ. ಎನ್ಎಫ್ಎಚ್ಎಸ್ 3 ಮತ್ತು 6 ವರದಿಗಳನ್ನು ಹೋಲಿಕೆ ಮಾಡಿದ ಸಚಿವರು ಗರ್ಭಧಾರಣೆಯ ಮೊದಲ ತ್ರೈಮಾಸಿಕದಲ್ಲೇ ನೋಂದಣಿಯಾಗುವ ಗರ್ಭಿಣಿಯರ ಪ್ರಮಾಣವು ಶೇ.43.9% ಶೇ.76% ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಂಸ್ಥೆಗಳಲ್ಲಿನ ಹೆರಿಗೆಗಳ ಪ್ರಮಾಣವು ಶೇ.38% ಏರಿಕೆಯಾದರೆ ಪರಿಣಿತ ಆರೋಗ್ಯ ಸಿಬ್ಬಂದಿಯ ಸಮ್ಮುಖದಲ್ಲಿ ನಡೆಯುವ ಹೆರಿಗೆಗಳ ಪ್ರಮಾಣವು ಶೇ.46.91% ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದು ಕೇವಲ ಅಂಕಿಅಂಶಗಳಲ್ಲ, ಲಕ್ಷಾಂತರ ತಾಯಂದಿರು ಸಮಯೋಚಿತ ಆರೈಕೆ, ಸುರಕ್ಷಿತ ಹೆರಿಗೆ ಮತ್ತು ಉತ್ತಮ ಆರೋಗ್ಯ ಫಲಿತಾಂಶಗಳನ್ನು ಪಡೆಯುವುದರ ಪ್ರತೀಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಪೂರ್ಣ ಲಸಿಕಾ ವ್ಯಾಪ್ತಿಯು ಶೇ.87% ಏರಿಕೆಯಾಗಿದೆ ಹಾಗೂ ಆರೋಗ್ಯ ವಿಮಾ ವ್ಯಾಪ್ತಿಯು ಶೇ.5% ಹೆಚ್ಚಳವಾಗಿದೆ ಎಂದು ಸಚಿವ ನಡ್ಡಾ ತಿಳಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳಾದ ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಮತ್ತು ರಜನೀಶ್ ಅಗರ್ವಾಲ್ ಇಂದು ರಾಜ್ಯಸಭಾ ಚುನಾವಣೆಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ನಾಯಕರಾದ ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಬಿಜೆಪಿ ರಾಜ್ಯಾಧ್ಯಕ್ಷ ಹೇಮಂತ್ ಕಂಡೇಲ್ವಾಲ್ ಹಾಗೂ ಸಚಿವ ಕೈಲಾಶ್ ವಿಜಯವರ್ಗೀಯ ಹಾಜರಿದ್ದರು. ಕಾಂಗ್ರೆಸ್ ತನ್ನ ಅಭ್ಯರ್ಥಿಯಾಗಿ ಮಾಜಿ ಸಂಸದೆ ಮೀನಾಕ್ಷಿ ನಟರಾಜನ್ ಅವರನ್ನು ಕಣಕ್ಕಿಳಿಸಿದೆ. ಮಧ್ಯಪ್ರದೇಶದಿಂದ 3 ರಾಜ್ಯಸಭಾ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಲು ಇದೇ ಸೋಮವಾರ ಕೊನೆಯ ದಿನವಾಗಿದೆ. ಕೇಂದ್ರ ಸರ್ಕಾರ ಕಾನೂನು ಮಾಪನ ಶಾಸ್ತ್ರ ಚೌಕಟ್ಟನಡಿಯಲ್ಲಿ ಖಾದ್ಯ ತೈಲಗಳಿಗೆ ಪ್ರಮಾಣಿತ ಪ್ಯಾಕ್ಗಳ ಗಾತ್ರಗಳನ್ನು ಪರಿಚಯಿಸಿದೆ. ಇದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಏಕರೂಪತೆಯನ್ನು ತರುತ್ತದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನವನ್ನು ತಿದ್ದುಪಡಿ ಮಾಡಿ ಖಾದ್ಯ ತೈಲಗಳು ಕೊಬ್ಬಿನ ನಿವ್ವಳ ಪ್ರಮಾಣ ಮತ್ತು ಪ್ರಮಾಣಿತ ಪ್ಯಾಕ್ ಗಾತ್ರವನ್ನು ನಿರ್ಣಯವನ್ನು ಇದರಡಿಯಲ್ಲಿ ನಿಯಂತ್ರಿಸುತ್ತದೆ. ಪರಿಷ್ಕೃತ ನಿಯಮಗಳ ಅಡಿಯಲ್ಲಿ ತಾಳೆಎಣ್ಣೆ, ಸೋಯಾಬೀನ್, ಸೂರ್ಯಕಾಂತಿ, ಸಾಸಿವೆ ಎಣ್ಣೆ ಸೇರಿದಂತೆ ಪ್ರಮುಖ ಖಾದ್ಯ ತೈಲಗಳಿಗೆ ಪ್ಯಾಕ್ ಗಾತ್ರಗಳನ್ನು ನಿಗದಿಪಡಿಸಲಾಗಿದೆ. 200 ಗ್ರಾಂ, 500 ಗ್ರಾಂ, 1-5 ಕೆಜಿ, 15 ಕೆಜಿ ಹಾಗೂ 20 ಕೆಜಿ ಗಾತ್ರದ ಪ್ಯಾಕ್ಗಳನ್ನು ಅನುಮೋದಿಸಲಾಗಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಅಂಕಗಳ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸಲು ನಾಳೆಯವರೆಗೆ ವಿಸ್ತರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿದ್ಯಾರ್ಥಿಗಳು ಈಗ ಭಾನುವಾರ ಮಧ್ಯರಾತ್ರಿಯವರೆಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ತಿಳಿಸಲಾಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅರ್ಜಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಹೆಚ್ಚುವರಿ ಸಮಯವನ್ನು ನೀಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ಮಂಡಳಿ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸೌರ ವಿದ್ಯುತ್ ಸಾಮರ್ಥ್ಯವು 2.8 ಗಿಗಾವ್ಯಾಟ್ನಿಂದ 155 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ದೇಶದ 40 ಲಕ್ಷಕ್ಕೂ ಹೆಚ್ಚು ಮನೆಗಳು ಸೌರಶಕ್ತಿಯಿಂದ ಬೆಳಗುತ್ತಿವೆ. ಕೃಷಿ ಕ್ಷೇತ್ರದಲ್ಲಿ ಸೌರಶಕ್ತಿ ಸಾಮರ್ಥ್ಯ ದ್ವಿಗುಣಗೊಂಡಿರುವುದು ಪರಿಸರ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯೂ ಸಾಧ್ಯ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ ರೈತರು ಪ್ರಸ್ತುತ ಕೇವಲ ಆಹಾರ ಉತ್ಪಾದಕರಾಗಿಯೇ ಉಳಿದಿಲ್ಲ, ಇಂಧನ ಉತ್ಪಾದಕರಾಗಿಯೂ ರೂಪುಗೊಳ್ಳುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಮನೆಯ ಮೇಲ್ಛಾವಣಿಯನ್ನು ಸೌರಶಕ್ತಿ ಆಧರಿಸುವಾಗುವುದು, ಪ್ರತಿಯೊಂದು ಮನೆಯನ್ನು ಇಂಧನ ಕೇಂದ್ರವನ್ನಾಗಿಸುವುದು ಹಾಗೂ ಪ್ರತಿಯೊಂದು ಕೃಷಿ ಭೂಮಿಯನ್ನು ಇಂಧನ ಉತ್ಪಾದನಾ ಕೇಂದ್ರವನ್ನಾಗಿಸುವ ಸಂಕಲ್ಪದೊಂದಿಗೆ ಭಾರತ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಗುರಿಯತ್ತ ವೇಗವಾಗಿ ಸಾಗುತ್ತಿದೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಒತ್ತಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನವಾದ ಇಂದು ದಿನದಾಟದ ಅಂತ್ಯಕ್ಕೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ KL ರಾಹುಲ್ ಶತಕ ಗಳಿಸಿದ್ದು 2ನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್ ಪಂತ್ ಕಣದಲ್ಲಿದ್ದಾರೆ. ಜಪಾನ್ನ ಕಕಮಿಗಾಹಾರದಲ್ಲಿ ನಡೆದ ಏಷ್ಯಾ ಕಪ್ ಹಾಕಿ 2026 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು 4-1 ಅಂತರದಿಂದ ಸೋಲಿಸಿ ದಾಖಲೆಯ 3ನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಆಶೀಶ್ ತಾನಿಪೂರ್ತಿ ಹ್ಯಾಟ್ರಿಕ್ ಗೋಲು ಗಳಿಸಿದರೆ ನಾಯಕ ಕೇತನ್ ಕುಶ್ವಾಹ 1 ಗೋಲು ಗಳಿಸಿ ಭಾರತದ ಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಜಪಾನ್ ಪರವಾಗಿ ನುಮಾದಾ ಗಾಕು ಏಕೈಕ ಗೋಲು ಗಳಿಸಿ ಕೊಂಚ ಪ್ರತಿರೋಧ ಒಡ್ಡಲು ಪ್ರಯತ್ನಿಸಿದರು. ವಿಜೇತ ಭಾರತ ತಂಡದ ಪ್ರತಿಯೊಬ್ಬ ಆಟಗಾರನಿಗೆ 3 ಲಕ್ಷ ರೂಪಾಯಿ ಹಾಗೂ ತರಬೇತಿ ಸಿಬ್ಬಂದಿಗೆ 1,50,000 ರೂಪಾಯಿಗಳ ನಗದು ಬಹುಮಾನವನ್ನು ಹಾಕಿ ಇಂಡಿಯಾ ಘೋಷಿಸಿದೆ. ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಭಾರತದ 16 ಸದಸ್ಯರನ್ನೊಳಗೊಂಡ T20 ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ಸೂರ್ಯಕುಮಾರ್ ಯಾದವ್ ಬದಲಿಗೆ ಶ್ರೇಯಸ್ ಅಯ್ಯರ್ ಅವರನ್ನು ಭಾರತದ ಹೊಸ ನಾಯಕರನ್ನಾಗಿ ನೇಮಿಸಲಾಗಿದೆ. ತಿಲಕ್ ವರ್ಮಾ ಅವರನ್ನು ಉಪನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಐಪಿಎಲ್ 2026 ಋತುವಿನಲ್ಲಿ ಅತ್ಯಧಿಕ ರನ್ ಗಳಿಸಿದ ಹಿನ್ನೆಲೆಯಲ್ಲಿ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ ಅವರಿಗೆ ಮೊದಲ ಬಾರಿಗೆ ತಂಡದಲ್ಲಿ ಸ್ಥಾನ ಲಭಿಸಿದೆ. ಜೊತೆಗೆ ಪ್ರಿನ್ಸ್ ಯಾದವ್ ಅವರಿಗೂ ಸ್ಥಾನ ನೀಡಲಾಗಿದೆ. 2026 ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಆರ್ ಪ್ರಜ್ಞಾನಂದ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಮೈಲುಗಲ್ಲು ಅವರ ಆಟದ ಶ್ರೇಷ್ಠತೆಯನ್ನು ತೋರುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಹೇಳಿದ್ದಾರೆ. ಪ್ರಜ್ಞಾನಂದ ಅವರ ಭವಿಷ್ಯದ ಪ್ರಯತ್ನಗಳಿಗೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಪಂಜಾಬ್ನಲ್ಲಿ ಇಂದು ಫಿರೋಜ್ಪುರ್ ಫಜಿಲ್ಕಾ ರಸ್ತೆಯಲ್ಲಿ ಕುಟುಂಬದ ಸದಸ್ಯರನ್ನು ಕರೆದೊಯ್ಯುತ್ತಿದ್ದ ವಾಹನವು ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕನಿಷ್ಠ 9 ಮಂದಿ ಮೃತಪಟ್ಟಿದ್ದು 22 ಜನರು ಗಾಯಗೊಂಡಿದ್ದಾರೆ. ಈ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡವರಿಗೆ ಶೀಘ್ರ ಚೇತರಿಕೆಗೆ ಅವರು ಹಾರೈಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ವಾರಸುದಾರರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ರಾಜ್ಯ ಹಣಕಾಸು ಆಯೋಗಗಳಿಗಾಗಿ ಅಗತ್ಯ ದತ್ತಾಂಶಗಳ ಕುರಿತ ಸಮಿತಿಯ ವರದಿಯನ್ನು ಇದೇ 8ರಂದು ಬಿಡುಗಡೆ ಮಾಡಲಾಗುತ್ತದೆ. ಈ ಕುರಿತು ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಣೆ ನೀಡಿದ್ದು, ಈ ವರದಿಯ ಬಿಡುಗಡೆ ಭಾರತದ ಹಣಕಾಸು ವಿಕೇಂದ್ರೀಕರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ನಿರಂತರ ಪ್ರಯತ್ನಗಳಿಗೆ ಮಹತ್ವದ ಹೆಜ್ಜೆಯಾಗಿದೆ.

ಎಂದು ತಿಳಿಸಿದೆ. ವರದಿಯು ರಾಜ್ಯ ಹಣಕಾಸು ಆಯೋಗಗಳಿಗೆ ಅಗತ್ಯವಿರುವ ಪ್ರಮುಖ ದತ್ತಾಂಶಗಳ ಸಮಗ್ರ ಹಾಗೂ ವ್ಯವಸ್ಥಿತ ನಕ್ಷೆಯನ್ನು ಒದಗಿಸುವುದರ ಜೊತೆಗೆ ದತ್ತಾಂಶಗಳ ಲಭ್ಯತೆ, ಪ್ರಮಾಣೀಕರಣ, ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿಗೆ ಅನುಷ್ಠಾನಗೊಳಿಸಬಹುದಾದ ಶಿಫಾರಸುಗಳನ್ನು ಒಳಗೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ, ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಗೆ ಹೆಚ್ಚಿಸಲು ಪ್ರಧಾನಮಂತ್ರಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇಕಡಾ 91% ಹೆಚ್ಚಳ, ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾ ಕಪ್ ಹಾಕಿ 2026 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ದ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: 91.9 FM. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಿಜಾನ ಕಾರ್ಯಕ್ರಮದಲ್ಲಿಂದು ಗುಡ್ ಮಸ್ಕಿಟೋ ಅನ್ನುವಂಥ ವಿಷಯದ ಕುರಿತು ಮಾತನಾಡಿದೆ. ನಿಮ್ಮ ಸಾಕಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನೆಲ್ಲ ಖಂಡಿತ ಇನ್ನು ಕೆಲವೇ ಕ್ಷಣದಲ್ಲಿ ನಾನು ನೋಡ್ತೀನಿ. ಓಕೆನಾ? ಈಗ ಒಂದು ಗೀತೆಯನ್ನು ಕೇಳಿ ಬರುವಂತಹ ಸಮಯ. ಯಾವ ಗೀತೆ ಅಂತ ಅಂದರೆ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರದ ಗೀತೆ ಇದು. ಸಂಜಿತ್ ಹೆಗ್ಡೆ, ಹನುಮಾನ್ ಖೇಣ್ ಮತ್ತು ಚರಣ್ ರಾಜ್ ಅವರ ಗಾಯನ, ಜೊತೆಗೆ ಚರಣ್ ರಾಜ್ ಅವರ ಸಂಗೀತ, ರಿತ್ವಿಕ್ ಕಾಯ್ಕಿಣಿ ಮತ್ತು ಹನುಮಾನ್ ಖೇಣ್ ಅವರ ರಚನೆ.

ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹನುಮಂತ ಪೌಲ್ಗಮ್ಮನವರು ಅಕ್ಷಯಪಾರ್ ಗೋಕುಲ್ ರೋಡ್ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬನಹಂಟಿಯಿಂದ ಅಂಕುಶ್ ದೀಪ ಮಹಾದೇವ್ ಗುಮ್ಟಿ ಅವರ ಸಂದೇಶ, ಹಾಗೆ ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಅವರ ಸಂದೇಶ. ಕೌಸಲ್ಯವರು ಬನಶಂಕರಿಯಿಂದ, ಹಾಗೆ ಕವಿತಾ ಶ್ರೀನಿವಾಸರು ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿ ಸಲ ವಿವಿಧ ಭಾರತಿಗೆ ಬಂದಾಗ ನಮ್ಮನ್ನೆಲ್ಲ ಹೇಗಿದ್ದೀರಾ ಅಂತ ಕೇಳ್ತೀರಾ, ನಾವು ಚೆನ್ನಾಗಿದ್ದೀವಿ ಅಂತ ಹೇಳುವ ಮೊದಲೇ ಗುಡ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಕೇಳಿ ಖುಷಿಯಾಯಿತು ಅಂತ ಹೇಳ್ತೀರಾ. ಆ ಮಾತು ಕೇಳೋಕ್ಕೆ ಖುಷಿಯಾಗುತ್ತೆ. ನೀವು ಹೇಗಿದ್ದೀರಾ, ನೀವು ಚೆನ್ನಾಗಿದ್ದಾಗ ಮಾತ್ರ ನಾವು ವಿವಿಧ ಭಾರತಿನ ಕೇಳೋಕ್ಕೆ ಆಗೋದು. ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ನಾನು ಚೆನ್ನಾಗಿದ್ದೀನಿ, ಧನ್ಯವಾದ ನಿಮ್ಮ ಪ್ರೀತಿಯ ಮಾತುಗಳಿಗೆ. ಹಾಗೆ ವಾಣಿಶಿಯವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅರುಣ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೋನಿಕಾ ಅವರ ಸಂದೇಶ ಬಂದಿದೆ ಹಾಸನದಿಂದ. ಹಾಗೆ ಮಂಜುನಾಥ್ ಕೊಂಡಿಕೋಪ್ ಮಣಕವಾಡದಿಂದ

ಸಂದೇಶವನ್ನು ಕಳಿಸಿದ್ದಾರೆ. ವಾಸುಕಿ ಅವರು ಸಾಗರದಿಂದ ಮುಳ್ಳನ್ನು ಮುಳ್ಳಿನಿಂದನೇ ತೆಗಿಬೇಕು ಅಂತಾರಲ್ಲ, ಹಾಗೆ ಸೊಳ್ಳೆನ ಸೊಳ್ಳೆಯಿಂದನೇ ನಿರ್ಮೂಲನೆ ಮಾಡೋ ಪ್ಲ್ಯಾನ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರತ್ನವರ ಸಂದೇಶ, ಬೆಂಗಳೂರಿನಿಂದ ಆಫೀಸಲ್ಲಿ ಸೊಳ್ಳೆ ಕಡಿದ್ರೆ ನಮ್ಮ ಬಾಸ್ ನಾನೇ ಸೊಳ್ಳೆ ತಂದುಬಿಟ್ಟೆ ಅನ್ನೋ ಹಾಗೆ ಜಗಳ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಾಣಿಯವರು ಹಳೆಬಿಡ್ಡಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊಳ್ಳೆ ಬಗ್ಗೆ ತುಂಬ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ, ಒಳ್ಳೆ ಮಾಹಿತಿಯನ್ನು. ಹಾಗೆ ಗೀತೆಗಳು ತುಂಬ ಇಷ್ಟ ಆಯಿತು ಅಂತ ರಾಣಿಯವರು ಹಳೆಬಿಡ್ಡಿನಿಂದ ಹೇಳ್ತಾ ಇದ್ದಾರೆ. ಶಾಂತಚರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಸೇಫ್ ಡ್ರೈವ್ ಗಾನ ವಿಚಾರ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿಬಂತು. ಗುಡ್ ಮಸ್ಕಿಟೋ ಕುರಿತು ನೀಡಿದ ಮಾಹಿತಿ ಬಹಳ ಉಪಯುಕ್ತವಾಗಿತ್ತು. ಮಾಹಿತಿ, ಮನರಂಜನೆ ಹಾಗೂ ಮಧುರವಾದ ಹಾಡುಗಳ ಸಂಯೋಜನೆಯೊಂದಿಗೆ ಕಾರ್ಯಕ್ರಮ ಆಕರ್ಷಕವಾಗಿತ್ತು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಧನ್ಯವಾದ ನಿಮಗೂ ಸಹ. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂಜೆಯಾದರೂ ಸಾಕು, ಸಾವಿರಾರು ಸೊಳ್ಳೆಗಳಿಂದ ಕಚ್ಚಿಸಿಕೊಂಡು ಮತ್ತು ಸಿಟ್ಟಿನಿಂದ ಕೆಲವನ್ನು ಒಡೆದು ಸಾಯಿಸಿದ್ದು. ಮೊನ್ನೆ ಬೇಸಿಗೆ ಸಮಯದಲ್ಲಿ ಆ ನೆನಪು ಇನ್ನೂ ಇದೆ, ಆದರೆ ಈಗ ಮಳೆಗಾಲದಲ್ಲೂ ಸಹ ಕೆಲವು ಸೊಳ್ಳೆಗಳು ನಮಗೆ ತೊಂದರೆ ಕೊಡ್ತಾ ಇದ್ದಾವೆ. ಸೊಳ್ಳೆಗಳನ್ನು ಬೈಯುತ್ತಾ ಕಾಲ ಕಳೆಯೋದು ಹಾಗೆ ಒಂದು ರೀತಿಯ ಹಿತವಾದ ಅನುಭವ ಅನ್ನಿಸ್ತಾ ಇತ್ತು. ಸುಮಧುರ ಕಾರ್ಯಕ್ರಮ, ಮಾಹಿತಿ ಮನಗೆದ್ದಿತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಹಾಗೆ ಫೈವ್ 7468 ಇವರ ಮೆಚ್ಚುಗೆ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಗಾಳಿಪಟ ಚಿತ್ರದ ಈ ಗೀತೆ. ಸೋನು ನಿಗಮ ಅವರ ಗಾಯನ, ಜಯಂತ್ ಕಾಯ್ಕಿಣಿ ಅವರ ರಚನೆ, ಬಿಹಾರಿ ಕೃಷ್ಣ ಅವರ ಸಂಗೀತ.

ಇದಾಗಿತ್ತು ಇಂದಿನ ಗಾನಭಿಜಯನ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇದು ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನಪರಿಷತ್ ಚುನಾವಣೆಗೆ 5 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ. ವಿಧಾನಪರಿಷತ್ತಿನ ಸ್ಥಾನಗಳಿಗಾಗಿ ಇಂದು 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ರಾಜ್ಯಸಭೆ ಚುನಾವಣೆಗಾಗಿ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಸಿದ್ದರು. ಇಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಫಲಿತಾಂಶ ಪ್ರಕಟವಾಗಿದ್ದು, ಈ ಬಾರಿ ಒಟ್ಟು 2,92,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹತೆ ಪಡೆದಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಅಂಕಗಳ ಪರಿಶೀಲನೆ ಮತ್ತು ಮರುಮೌಲ್ಯಮಾಪನಕ್ಕೆ ಅರ್ಜಿಗಳನ್ನು ಸಲ್ಲಿಸುವ ಅವಕಾಶವನ್ನು ನಾಳೆಯವರೆಗೆ ವಿಸ್ತರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿದ್ಯಾರ್ಥಿಗಳು ಈಗ ಭಾನುವಾರ ಮಧ್ಯರಾತ್ರಿಯವರೆಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಎಂದು ಮಂಡಳಿ ತಿಳಿಸಿದೆ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 3 ಮತ್ತು 6 ವರದಿಗಳನ್ನು ಹೋಲಿಕೆ ಮಾಡಿದರೆ ಗರ್ಭಧಾರಣೆಯ ಮೊದಲ ತ್ರೈಮಾಸಿಕದಲ್ಲೇ ನೋಂದಣಿಯಾಗುವ ಗರ್ಭಿಣಿಯರ ಪ್ರಮಾಣವು 44%ರಿಂದ 76%ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಮಾಹಿತಿ ನೀಡಿದ್ದಾರೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳಾದ ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಮತ್ತು ರಜನೀಶ್ ಅಗರ್ವಾಲ್ ಇಂದು ರಾಜ್ಯಸಭಾ ಚುನಾವಣೆಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದರು. ಪಂಜಾಬ್ನಲ್ಲಿ ಇಂದು ಫಿರೋಜ್ಪುರ ಫಜಿಲ್ಕಾ ರಸ್ತೆಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಕನಿಷ್ಠ 9 ಮೃತಪಟ್ಟಿದ್ದು 22 ಜನರು ಗಾಯಗೊಂಡಿದ್ದಾರೆ. ಈ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ವಾರಸುದಾರರಿಗೆ 2,00,000 ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರ ಘೋಷಿಸಲಾಗಿದೆ. ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಭಾರತದ 16 ಸದಸ್ಯರನ್ನೊಳಗೊಂಡ ಟಿ20 ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ಶ್ರೇಯಸ್ ಅಯ್ಯರ್ ಅವರನ್ನು ತಂಡದ ನಾಯಕರನ್ನಾಗಿ ನೇಮಿಸಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಾನು ನಿಮ್ಮ ಆಕಾಶವಾಣಿ
5: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
4: ನಂಗೀಗ 90 ಸಂಭ್ರಮ.
5: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
4: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.

0: ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8:14 ಈಗ ಕೇಳಿ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಚಂದನದ ಗೊಂಬೆ.
1: ಆಕಾಶವಾಣಿ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಚಂದನದ ಗೊಂಬೆ. ಮುಖ್ಯ ತಾರಾಗಣದಲ್ಲಿ ಅನಂತ, ಲಕ್ಷ್ಮಿ, ಸಂಪತ್, ಆದವಾನಿ ಲಕ್ಷ್ಮೀದೇವಿ, ಅಶ್ವಥ್, ಲೋಕೇಶ್, ಸುಂದರ್ ರಾಜ್ ಮತ್ತು ಇತರರು. ನಿರ್ದೇಶನ ದೊರೈ ಭಗವಾನ್. ಸಂಗೀತ ರಾಜನ್ ನಾಗೇಂದ್ರ. ಚಲನಚಿತ್ರ ಧ್ವನಿವಾಹಿನಿ ಚಂದನದ ಗೊಂಬೆ.

0: 子。阿子。
1: ನನ್ ಗೊತ್ತು ಕಣೋ ಸೀತಾರಾಮು, ನೀನ್ ಇಷ್ಟ ಅವಸರವಾಗಿ ಬರ್ತೀಯ ಅಂತ.
0: ನನ್ನನ್ನು ಇಷ್ಟು ಚೆನ್ನಾಗಿ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅತ್ತೆ. ರಾಘು ಹೇಳಿ.
1: ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ನೀನ್ ನಿಧಾನವಾಗ್ತೀನಿ.
0: ಸರಿ ಅತ್ತೆ.
2: ಏನಮ್ಮ, ಇರೋ ಪ್ರೀತಿನೆಲ್ಲ ಇವನೊಬ್ಬನಿಗೆ ಧಾರೆ ಇರೀತಿಯೋ, ಇಲ್ಲ ನಿನ್ನ ಹೆತ್ತ ಮಗನಿಗೂ ಸ್ವಲ್ಪ ಇಟ್ಟಿರ್ತೀಯೋ?
1: ನನಗೆ ನೀನು ಅವನು ಇಬ್ರು ಒಂದೇ. ಕೂತ್ಕೊಳ್ಳ.
2: ಅಲ್ವೋ ಅಪ್ಪ ಅಮ್ಮನ್ಗ ಅದೇನ್ ಮಾಡಿದೀಯೋ? ನನಗಿಂತ ನಿನ್ಕಂಡ್ರೆ ಹೆಚ್ಚು ಪ್ರೀತಿ?
0: ಹೀಗೆ ಸಿಡಿ ಸಿಡಿ ಅಂತ ಆಡದೆ ಸ್ವಲ್ಪ ನನ್ನಾಗೆ ಇರೋ.
2: ಇರ್ತೀನಿ ಇರ್ತೀನಪ್ಪ. ಏನೋ ಉಪ್ಪಿಟ್ಟ ಇರೋ, ಚೆನ್ನಾಗಿದೆ.
3: ಏನ್ ಚೇತನಮ್ಮ, ನೋಡು ಅಮಲ್ದಾರು ಜಮಾಬಂದಿ ಬರ್ತಾರಂತೆ, ಲೆಕ್ಕ ಪತ್ರದೆಲ್ಲ ಸರಿ ಇಟ್ಟಿದ್ದಿಲ್ವೋ? ಹೇಗೆ
0: ಇಟ್ಕೊಂಡಿದ್ದೀನಿ
3: ರಾಘವೇಂದ್ರ? ತಿಂದಾದ್ಮೇಲೆ ಹಾಗೆ ಜಮ್ಮಿ ಕಡೆ ಸುತ್ತಾಡ್ಕೊಂಬಪ್ಪ.
0: ನಂಜಣ್ಣ. ಓ ನಂಜಣ್ಣ.
4: ಓ ಯಾವಾಗ ಬಂದಿರಿ ಸೀತಾರಾಮರೇ? ಬನ್ನಿ ಬನ್ನಿ.
0: ಅಮಲ್ದಾರರು ಜಮಾ ಬಂದಿಗೆ ಬಂದಿದ್ದಾರೆ. 3 ವರ್ಷದಿಂದ ನಿನ್ ಕಂದಾಯ ಬಾಕಿ ಇದೆ, ಹಾಗೆ ಈಗಲೇ ಕೊಟ್ಬಿಡು.
4: ಏನ್ ಸೀತಾರಾಮರೇ, ಮಳೆ ಇಲ್ಲದೆ ಬೆಳೆ ಇಲ್ಲದೆ ಜಮೀನೆಲ್ಲ ಮರಳಾಗ್ ಕೂತದೆ, ಕಂದಾಯ ಕೊಡು ಅಂತ ಕೇಳಿದ್ರೆ ಹೆಂಗ್ ಕೊಡಕಾಯ್ತದೆ ಹೇಳಿ?
0: ಹಾಗಂದ್ರೆ ಹೇಗ್ ನಂಜಣ್ಣ? ಈಗ ನೀನು 1 ವರ್ಷದಾದ್ರು ಕಂದಾಯ ಕೊಟ್ರೆ ಅಮಲ್ದಾರಿಗೆ ಏನಾದ್ರೂ ಹೇಳಿ ನಾನ್ ನಿಭಾಯಿಸ್ಬೋದು.
4: ಒಳ್ಳೆ ಚಂದ ಹೇಳಿದ್ರಿ ಸೀತಾರಾಮರೇ. ಮನೆಯಾಗೆ ಮೂಡಿಸಿದ ಉಪವಾಸ ಮೊದಲೇ ನಮ್ ತಂದೆ ಕಾಲ ನೋಡಿದಿರಿ. ಮತ್ತರಕ್ಕೂ ಮೂರ್ಕಾಸಿಲ್ಲ. ಇಲ್ಲ ಸ್ವಾಮಿ.
0: ನಂಜಣ್ಣ.
4: ಓ ಕರೆದ್ರೇಳಿ.
0: ಮೊದ್ಲು ಮನೆಗೊಂದಿಷ್ಟು ರಾಗಿ ನಿನ್ ತಂದೆಯವರಿಗೆ ಔಷಧಿ ತಗೊಂಡು ಹೋಗು.
4: ಏನ್ ಚಂದ ಹೋಗಪ್ಪ, ಕಂದಾಯ ಕೆಳಕ್ಕೆ ಅಂತ ಬಂದವರು ನನಗೆ ದುಡ್ಡು ಕೊಡ್ತಾ ಇದ್ದೀರಿ. ದೇವ್ರು ನಿಮ್ಮನ್ನು ಚಂದಾಗಿಟ್ಟಿರ್ಲಿ ಸ್ವಾಮಿ.
0: ಅಮಲ್ದಾರ್ ಸರ
4: ಹೋಗಿದ್ದ? ಹೋಗಿ.
0: ನಮಸ್ಕಾರ ಅಮಲ್ದಾರ್ ಸಾಹೇಬ್ರೆ.
4: ಏನ್ ಚಂದ ಅವ್ರೆ,
0: ಈ ವರ್ಷ ಕೂಡ ಕಂದಾಯ ಕೊಟ್ಟೋಗ ಸ್ವಲ್ಪ ವಾಯ್ದೆ ಬೇಕಾಗಿತ್ತು.
4: ಅಲ್ಲ ಚಂದ್ರವ್ರೆ,

0: ಸರಿಯಾಗಿ ಕಂದಾಯ ಕಟ್ಟಿ 3 ವರ್ಷವಾಯ್ತು. ಪ್ರತಿ ವರ್ಷನೂ ಹೀಗೆ ವಾಯ್ದಕ್ಕೆ ಇಟ್ಟಿದ್ರೆ ಹೇಗ್ರಿ? ವಸೂಲಿ ಮಾಡಕ್ ನಿಮ್ ಕೈಯಿಂದ ಆಗದಿದ್ರೆ ಹೇಳ್ರಿ, ಅವ್ರ ಆಸ್ತಿನ ಜಪ್ತಿ ಮಾಡ್ಬಿಡೋಣ.
1: ದಯವಿಟ್ಟು ಹಾಗೆ ಮಾಡ್ಬೇಡಿ ಸ್ವಾಮಿ. ಮಳೆ ಬೆಳೆ ಒಂದೂ ಸರಿಯಾಗಿಲ್ಲ, ರೈತರು ನಿಜವಾಗ್ಲೂ ಕಷ್ಟದಲ್ಲಿದ್ದಾರೆ.
0: ನಮ್ಮ ಕಷ್ಟ ಸುಖನ ಕಾನೂನು ಕೇಳ್ತದೇನ್ರಿ? ನಿಮ್ ತಲೆ ನೀವು ಕಾಯ್ಕೋಬೇಕು ಅಂತಿದ್ರೆ ನಿಮ್ ಕೈಯಿಂದ ಹಣ ಕೊಟ್ಟು ಆಮೇಲೆ ರೈತರಿಂದ ವಸೂಲು ಮಾಡ್ಕೊಳ್ಳಿ.
1: ಸರಿ ಸ್ವಾಮಿ, ಹಾಗೆ ಮಾಡ್ತೇನೆ, ನಾನೀಗ ಬರ್ತೇನೆ.

0: ತಗೊಳ್ಳಿ ಮಲ್ಲ ಸಾಹೇಬ್ರೆ.
1: ಅಲ್ರಿ ಇಷ್ಟ ಬೇಗ ಹೇಗ್ರಿ ವಸೂಲ್ ಮಾಡ್ಬಿಟ್ರಿ?
0: ನೀವೇ ಹೇಳಿದ್ರಲ್ಲ ಸಾಹೇಬ್ರೆ, ನಾನ್ ಸ್ವಂತ ಹಣನೇ ತಂದ್ಬಿಟ್ಟೆ.
1: ಅಲ್ರಿ ನಾನೇನೋ ಮಾತು ಹೇಳಿದೆ ಅಂತ ನಿಜನ ಮಾಡ್ಬಿಟ್ರ? ನಾಳೆ ದಿನ ರೈತರು ಕೊಡದೆ ಹೋದ್ರೆ ಏನ್ ಮಾಡ್ತೀರಾ?
0: ನಮ್ಮಲ್ಲಿ ಆಗಿಲ್ಲ ಸ್ವಾಮಿ, ಕೊಟ್ಟು ಮಾತು ಉಳಿಸ್ಕೊತಾರೆ.
1: ಏನೋ ನಿಮ್ ಧೈರ್ಯ, ಅಂತೂ ತುಂಬಾ ಒಳ್ಳೆತನ ಒಳ್ಳೇದಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ.
2: ಅಯ್ಯೋ ಅಯ್ಯೋ ಅಯ್ಯೋ, ಹೋಗಿ ಹೋಗಿ ಇಂಥ ಕೆಲಸ ಏನೋ ಮಾಡೋದು. ಚೆನ್ನಾಗಿದೆ, ನಾಳೆ ಅವ್ರ ಕಿವಿಗೆ ಬಿದ್ರೆ ನಿನ್ ಗ್ರಾಚಾರ ಬಿಡಿಸ್ಬಿಡ್ತಾರೆ ಅಷ್ಟೇ.
0: ಏ ಅತ್ತೆ ಅತ್ತೆ, ನೀನೊಬ್ಳು ಸುಮ್ನೆ ಇದ್ರೆ ಯಾರ ಕಿವಿಗೂ ಬೀಳಲ್ಲ.
2: ಉಪಕಾರ ಮಾಡೋದಕ್ಕೂ ಒಂದು ಇತಿ ಮಿತಿ ಬೇಡ್ವೇನೋ ಸೀತಾರಾಮು. ಈಗ ಮನೆಯನ್ನೆಲ್ಲ ಬರೀದ್ ಮಾಡಿ ಸಾರ್ಸೆ ರಂಗೋಲಿ ಇಟ್ರೆ ನಿನ್ನ ಯಾರು ಒಳ್ಳೆಯವನ್ ಅನ್ನೋಲ್ಲ, ಬೆಪ್ತ ಕಡಿ ಅಂತಾರೆ. ಯಾರ್ರಿ?
3: ಅದೇ ಆ ದಾನಶೂರ್ ಕರ್ಣ.
2: ಯಾವ ಕರ್ಣ?
3: ನಿನ್ನ ಸಾಕು ಮಗ ಸೀತಾರಾಮ. ಹುಚ್ಚ ಮುಂದೆ ಗಣ ತಗೊಂಬಂದು ತಳ ಹತ್ತಲಿಲ್ಲ, ಮೇಲ್ಸಿಲಿ ಇಲ್ಲ, ಹೀಗಾದ್ರೆ ಅವನ್ ಖಂಡಿತ ಉದ್ಧಾರ ಆಗೋಲ್ಲ.
2: ಯಾಕ್ರಿ ಹಾಗಂತೀರ? ಅವನೇನ್ರಿ ಮಾಡ್ದ?
3: ಏನ್ ಮಾಡಿದ್ನ? ರೈತರು ಕನ್ನಡ ಕಟ್ಟೋಕಾಗೋಲ್ಲ ಅಂತ ಕೈ ಎತ್ತಿದ್ರೆ ಈ ಶಿಬಿ ಚಕ್ರವರ್ತಿ ಜಮಾಬಂದಿಗೆ ಬಂದರು, ಅಮಲ್ದಾರರ ಮುಂದೆ ವಾದ ಮಾಡಿ ತನ್ನ ಸ್ವಂತ ಹಣನೆಲ್ಲ ತಗೊಂಡು ಕಟ್ಬಿಟ್ಟಂತೆ ಗಣೆ.
2: ಅಷ್ಟೇ ತಾನೇ, ಬೇರೆಯವ್ರ ಹಣ ಏನ್ ತಗೊಂಡು ಹೋಗಿ ಕಟ್ಲಿಲ್ವಲ್ಲ.
3: ಏನ್ ಮಾತೇ ನೀ ಹೇಳೋದು? ತುಕ್ಕು ಸ್ವಂತ ಹಾಸಿ ಹಾಸ್ಕೊಡ್ತೀನಿ, ಎಲ್ರು ಶಾಂಭಾಷೆ ಮಾಡಿ ಒಂದ್ ನಾಲ್ಕ ಸಂಪಾದನೆ ಮಾಡಿದ್ರೆ ಇವನು ಒಂದಲ್ಲ ಒಂದಿನ ಕೈನಲ್ಲಿ ಚಿಪ್ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಅಷ್ಟೇ
2: ನೀವು ನನ್ನ ಹತ್ರ ಹೊಡಿತೀರಿ ಬಿಡ್ರಿ.
3: ನೀ ಬಂದೆ ಯಾಕೆ ಬಂದೆ?
4: ಶಾನ್ಭಗಪ್ಪನವ್ರೆ, ಶಾನ್ಭಗಪ್ಪನವ್ರೆ
0: ಬಂದೆ.
4: ನೋಡಿ ಅಡ್ಬಿದೆ, ನಮ್ಮನ್ನೆಲ್ಲ ಬದುಕಿಸ್ಬಿಟ್ರಲ್ರಪ್ಪ. ಇಂತ ಸಮಯದಾಗ ನಮ್ ಜಮೀನಿನ ಕಂದಾಯ ನೀವ್ ಕಟ್ಟದೆ ಹೋಗಿದ್ರೆ ನಮ್ ಮನೆ ಜಮೀನೆಲ್ಲ ಅರಾಜ ಹೋಗ್ತಿತ್ತಲ್ಲಪ್ಪ.
0: ಆದಷ್ಟೇ ನಿಮ್ ಸಾಲ ತೀರ್ಸ್ಬಿಡ್ತೇವೆ ಬುದ್ಧಿ. ಪರವಾಗಿಲ್ಲ, ಕುಯಿಲೆಲ್ಲ ಆಗಿ ದವಸ ವ್ಯಾಪಾರ ಆದ್ಮೇಲೆ ಕೊಡಿ.
4: ದೇವ್ರು ನಿಮ್ಮನ್ನ ತಣ್ಣಗಿಟ್ಟಿಲ್ರಪ್ಪ, ಬರ್ತೀವ್ರಪ್ಪ.

0: ಸ್ವಾಮಿ, ಕೆರೆಸಂತೆ ಹಳ್ಳಿಗೆ ಮೊದ್ಲು ಬಸ್ ಎಷ್ಟೊತ್ತಿಗೆ?
1: ನಾಳೆ ಬೆಳಗ್ಗೆನೆ ಸ್ವಾಮಿ ಇರೋದು.
0: ಬೆಳಗ್ಗೆವರೆಗೂ ಬೇರೆ ಬಸ್ ಇಲ್ವೇ?
1: ಇಲ್ವಲ್ಲ, ಇನ್ಯಾವುದೂ ಇಲ್ಲ.
0: ಎಂತ ಕೆಲಸ ಆಗೋಯ್ತು?
2: ತಾವು ತಾವ್ಯಾರು?
0: ಲಕ್ಷ್ಮಣ್ ರಾಯ ಅಂತ, ಕೆರೆಸಂತೆ ಹಳ್ಳಿಲಿ ಸ್ಕೂಲ್ ಮಿಸ್ಟರ್ ಆಗಿದ್ದೀವಿ.
2: ಇಲ್ಲಿ ಯಾರ ಮನೆಗೆ ಬಂದಿದ್ರೆ?
0: ಇಲ್ಲಿ ಯಾರ ಮನೆಗೂ ಬರಲಿಲ್ಲ, ಬಸವನಹಳ್ಳಿಗೆ ಬಂದಿದ್ದೆ. ಬಸ್ ತಪ್ಪೋಯ್ತು, ಊರಿಗೆ ನಡ್ಕೊಂಡೆ ಹೊರಟಿದ್ದೀನಿ. ಬಿಸಿಲು ತಾಪ ತಡೀತಾಯಿಲ್ಲ, ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ. ತಮ್ಗೇನಾದ್ರು ತೊಂದರೆ ಆಯ್ತಾ?
2: ಚೀಚ, ಹಾಗೇನಿಲ್ಲ, ಧಾರಾಳವಾಗಿ ಕೂತ್ಕೊಳ್ಳಿ. ನಮ್ಮನ್ನು ನೋಡಿದ್ರೆ ಊಟ ಆದಾಗ ಕಾಣಿಸೋಲ್ಲ, ಒಳಗೆ ಬನ್ನಿ, ಊಟ ಮಾಡ್ಕೊಂಡು ಹೋಗೋರಂತೆ.
0: ಅಯ್ಯಯ್ಯೋ, ಅಷ್ಟೇ ತೊಂದರೆ ತಗೊಳ್ತೇನೆ, ಏನು ಬೇಡಿ, ಸ್ವಲ್ಪ ತಣ್ಣು ಅರಿಸ್ಕೊಂಡು ಊರು ಹೊರಟು ಬಿಡ್ತೀರಿ.
2: ಚೀಚ, ಈ ಊರಿ ಬಿಸಿಲಿನಲ್ಲಿ ಬರೀ ಹೊಟ್ಟೆಯಲ್ಲಿ ಪಾದಯಾತ್ರೆ ಮಾಡ್ತೀರಾ? ನಾಳೆ ಸ್ಕೂಲ್ ಚಕ್ಕರ್ ಹೊಡೆದು ಕಾಳಿಗೆ ಎಣ್ಣೆ ನೀವುಸ್ಕೋಬೇಕಾ ಬರುತ್ತೆ. ಬನ್ನಿ ಬನ್ನಿ ಬನ್ನಿ ಸ್ವಾಮಿ, ಯಾಕೆ ಯೋಚನೆ ಮಾಡ್ತೀರಾ? ಸಾಕು, ಬಸವನಹಳ್ಳಿಗೆ ಯಾಕೆ ಹೋಗಿದ್ರಿ ಮೇಷ್ಟ್ರೆ? ಹೇಳುವಂತ ವಿಷಯವಾಗಿದ್ರೆ ಹೇಳಿ.
0: ಅಂತದೇನಿಲ್ಲ ಸ್ವಾಮಿ, ನಾನು ಹತ್ಕೊಂಡು ಒದ್ದಾಡ್ತಿರೋ ಚಿಂತೆನ ನಿಮ್ ತಲೆ ಮೇಲೆ ಯಾಕೆ ಹೊರಿಸ್ಲಿ ಅಂತ.
2: ಚಿಂತೆ ಯಾವ ಜೀವಕ್ಕಿಲ್ಲ ಮೇಷ್ಟ್ರೆ, ಒಬ್ಬರ ಕಷ್ಟ ಇನ್ನೊಬ್ರು ಹೇಳ್ಕೊಂಡಿರ್ತಾನೆ, ಆಗ ಮನಸ್ಸಿಗೆ ಸ್ವಲ್ಪ ಹಗ್ರ ಆಗತ್ತೆ. ಹೇಳಿ, ಪರವಾಗಿಲ್ಲ ಹೇಳಿ.
0: ಏನಿಲ್ಲ ಸ್ವಾಮಿ, ವಯಸ್ಸು ಬಂದ ಹುಡುಗಿನ ಮನೇಲಿ ಇಟ್ಕೊಂಡು ನಾನು 3 ವರ್ಷದಿಂದ ಅಲಿತಿದ್ದೀನಿ. ಮರದ ಕಾಲಾಗಿದ್ರೆ ಇಷ್ಟೊತ್ತಿಗೆ 3 ಜೊತೆ ಸವಿಬೇಕಾಗಿತ್ತು. ಆ ಬ್ರಹ್ಮ ಅವಳಗದ ಎಲ್ಲಿ ಗಂಡನ್ ಸೃಷ್ಟಿ ಮಾಡಿದಾನು ಬಂದು ಅರ್ಥ
2: ಆಗ್ತಾಯಿಲ್ಲ. ಗಣಿಸಿಕೊಂಡು ಅಷ್ಟೊಂದು ಕಷ್ಟನೇ, ಯಾಕೆ ಹುಡುಗಿಗೆ ಏನಾದ್ರು?
0: ಅಯ್ಯಯ್ಯೋ, ಕುಂಟು ಕುರುಡು ಏನಿಲ್ಲ ಸ್ವಾಮಿ, ದೇವ್ರದಯದಿಂದ ಲಕ್ಷಣವಾಗಿದ್ದಾಳೆ. ಆದ್ರೆ ನಮ್ಮ ರತ್ನದು ಮೂಲ ನಕ್ಷತ್ರ, ಮಾವ ಇಲ್ಲದ ಮನೆಯನ್ನೇ ಹುಡುಕೊಂಡು ಹೋಗ್ಬೇಕು. ಅದು ಸಿಕ್ಕೋದ ಅಪರೂಪ. ಸಿಕ್ತು ಅಂತಂದ್ರೆ ಅವರುದ್ದಕ್ಕೂ ವರೋಪಚಾರ, ವರದಕ್ಷಿಣೆ ಕೇಳ್ತಾ ಸುಲಿಗೆ ಮಾಡ್ತಾನೇ ಇರ್ತಾರೆ. ಎಲ್ಲಿಂದ ತರಲಿ? ಮುಖ್ಯ ಬಡವರಾಗಿ ಹುಟ್ಟಲೇಬಾರ್ದು ಸ್ವಾಮಿ.
3: ಇಷ್ಟಕ್ಕೆ ಯಾಕೆ ವ್ಯಸನ ಪಡ್ತೀರಿ ಮೇಷ್ಟೇ? 100 ಹುಡುಗರಿಗೆ ವಿದ್ಯಾದಾನ ಮಾಡಿದ ಪುಣ್ಯಾತ್ಮರು ನೀವು, ಆ ಫಲ ಎಲ್ಲೂ ಹೋಗಲ್ಲ. ಅಂದಾಗೆ ನಿಮ್ ಮಗಳ ಜಾತಕಕ್ಕೆ ಹೊಂದು ಅಂತ ಗಂಡು ನನಗೊಂದು ಜಾತಕಕ್ಕೆ ಬಂತು, ನಾಳೆನೇ ವಿಚಾರಿಸ್ತೇನೆ.
0: ಅಷ್ಟು ಮಾಡಿಮ್ಮ, ಅಷ್ಟು ಮಾಡಿಮ್ಮ, ಈ ಬಡವ ಉದ್ಧಾರ ಹೋಗ್ತಾನೆ. ನಿಮ್ ಉಪಕಾರನ ಜನ್ಮ ಜನ್ಮಾಂತರಕ್ಕೂ ನಾನು ಮರೆಯೋದಿಲ್ಲ ಕಡಮ್ಮ.
3: ಇರ್ಲಿ, ಊಟ ಮಾಡಿ.
2: ಊಟ ಮಾಡಿ.
3: ಸೀತಾರಾಮು ಬಾರೋ ಇಲ್ಲಿ.
4: ಏನತ್ತ?
3: ನಿನಗೊಂದು ವಿಷಯ ಹೇಳೋಣ ಅಂತ ಬಂದೆ.
4: ಹೇಳು.
3: ನೋಡು, ನಿಂಗ್ ದಿನ ಅಡಿಗೆ ಮಾಡಿ ಹಾಕಿ ಹಾಕಿ ನನಗಂತೂ ಸಾಕಾಗಿ ಹೋಗಿದೆ. ಇನ್ಮೇಲೆ ನಿನ್ ದಾರಿ ನೀನ್ ನೋಡ್ಕೋ.
4: ಏನತ್ತೆ ಇದು, ಹಿಡಿದಂತ ಸಿಡಿಲು ಬರದಾಗೆ ಮಾತಾಡ್ತಿದ್ಯಾ?
3: ಹೌದು, ಸಾಯೋವರೆಗೂ ನಾನೇ ನಿನ್ ಬೇಸಾಕ್ತೀನಿ ಅಂತ ಕರಾರ ಏನಾದ್ರೂ ಬರ್ಕೊಟ್ಟಿದ್ದೀನೇನೋ.
4: ಅತ್ತೆ, ನಾನೇನ್ ತಪ್ಪು ಮಾಡಿದೆ ಅಂತ ಹೀಗ ನನ್ನ ತಲೆ ಮೇಲೆ ಕಲ್ಚೆ ಪಡಿ ಹೇಳಿದ್ದೀಯಾ?
3: ನೋಡು, ನನಗೂ ವಯಸ್ಸಾಯ್ತು, ಕಣ್ಣು ಮೂಗು ನೋವಾದ್ರೆ ಸಹಾಯಕ್ಕೆ ಯಾರಿದ್ದಾರೆ? ಸೊಸೆ ಅಂತ ಒಬ್ಳಿರ್ಬೇಡ್ವೆ, ಅದಕ್ಕೆ ಬೇಗ ನೀನ್ ಮದ್ವೆ ಮಾಡ್ಕೋ.
4: ಓ, ಇದಕ್ಕ ಇಷ್ಟೊಂದು ಆರ್ಭಟ? ನಿನಗೊಬ್ಬಳು ಸೊಸೆ ಬೇಕು ಅಷ್ಟೇ ತಾನೆ? ನಿನಗೆ ಬೇಕಾದ ಹುಡುಗಿ ನೀನ್ ಹೇಳ್ಕೊಂಡು ಬಾ, ಈಗಲೇ ತಾಳಿ ಕಟ್ಟಿ ನಿನ್ನ ಆಸೆ ಪೂರೈಸುತ್ತೆ.
3: ಹಾಗಾದ್ರೆ ಈಗೊಂದು ಹೆಣ್ಣು ಬಂದಿದೆ, ನೋಡ್ಕೊಂಡು ಬರೋಣ ಬಾ.
4: ಅದಕ್ಕೆ ನಾನು ಯಾಕೆ? ನೀನ್ ನೋಡಿ ಒಪ್ಪಿಗೆ ಆದ್ರೆ ಸಾಕು.
3: ಹಾಗಂದ್ರೆ ಹೇಗೋ ಸೀತಾರಾಮು, ನೀನು ಒಂದ್ಸಲ ಹೆಣ್ಣಿನ ಮುಖ ನೋಡೋಕ್ಬೇಡ್ವೇನೋ?
4: ಏನತ್ತೆ, ಈ ತಬ್ಲಿನ ಸಾಕಿ ಬೆಳೆಸಿದವ್ರು ನೀನೆ, ನನ್ನ ಒಳ್ಳೇದು ಕೆಟ್ಟದ್ದು ನಿನ್ ಗೊತ್ತಾಗೋದಿಲ್ವಾ?
3: ಅಕಸ್ಮಾತ್ ನಾನೊಂದು ಕರಿ ಮುಖದ ಕೋಡಂಗಿನ್ ನೋಡಿ ಒಪ್ಕೊಂಡು ಬಂದ್ಬಿಟ್ರೆ?
4: ಕೋಡಂಗಿನ ಸೊಸೆ ಆಗ್ತಾಳೆ ನನಗೇನು?
3: ಅಪ್ಪ, ಈಗ ನನಗೆ ಸಮಾಧಾನವಾಯ್ತು, ಹೋಗು ಲೆಕ್ಕಪತ್ರ ನೋಡ್ಕೋ.
5: ಅಮ್ಮ, ಮೊದ್ಲೇ ಬಡವ್ರ ಮನೆ ಹುಡುಗಿ ಅಂತ್ಯಾ? ಮಾಲ್ಗಣ್ಣು ಪೀಚು ಬೆಳವಣಿಗೆ ಸಾಲದು ಮೋಟಿ ಚಿಡ ಅಂತ ಕುಂಟಿನಪ್ಪ ಹೇಳಿ ಒಪ್ಕೊಳ್ದೆ ಬರ್ಬೇಡ. ಅವ್ರೇನಾದ್ರು ನೊಂದ್ಕೊಂಡ್ರೆ ನಮ್ಗೆ ಒಳ್ಳೇದಾಗಲ್ಲಮ್ಮ.
3: ಹಾಗಂತ ಮಡಿ ಕೋಲಿಗೆ ಸೀರೆ ಸುತ್ತದಾಗಿದ್ರು ಹೂ ಅಂದ್ಬಿಡ್ಲೇನ?
5: ಅನ್ನು ಏನ್ ತಪ್ಪು, ಒಲೆ ಊದಕ್ಕೆ 2 ತುಟಿ ಅನ್ನ ಮಾಡ ಹಾಕೋಕೆ 2 ಕೈ ಇದ್ರೆ ಸಾಲ್ದೆ ಇವನ್ ಇರೋ ಲಕ್ಷಣಕ್ಕೆ?
2: ನಾಳೆ ನಿನಗೆ ಹೇಳ್ತಾರ ಅವಾಗ ಅಂಥದೇ ನೋಡ್ತಾರ.
4: ಅದು ಮಾತ್ರ ಅಮ್ಮಾವ, ಮಗ ಈಗ ಮಂಗನ ಹಾಗಿದ್ರು ಮಲಗುವ ಮಾವಿನ ಹಣ್ಣಂತ ಹೆಣ್ಣನ್ನೇ ತರೋದು ಅಲ್ವೇನತ್ತೆ?
3: ಆ ಕಾಲದಲ್ಲಿ ಮಾವಿನ ಹಣ್ಣು ಎಲ್ಲಿ ಸಿಗುತ್ತಾ?
4: ಇವನು ಮುಸುಳಿಗೆ ಹುಣಸೆ ಹಣ್ಣು ಸಿಕ್ಕಿದ್ರೆ
2: ಸಾಕು.
3: ಯಾರು? ಬನ್ನಿ ಬನ್ನಿ ಬನ್ನಿ.
2: ನಮಸ್ಕಾರ, ನಾನು ಶ್ರೀನಿವಾಸಯ್ಯ. ಇವಳು ಕಂಬಲು ನಮ್ಮ ಆಕೆ. ಲಕ್ಷ್ಮಣರಾಜ ಹೇಳಿದ್ರು ನಿಮ್ ಮನೇಲಿ ಒಂದು ಹೆಣ್ಮಗು ಇದೆ ಅಂತ, ನಮ್ಮ ಹುಡುಗನ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ.
3: ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಾವು ಬರ್ತೀವಿ ಅಂತ ಒಂದು ಕಾಗದ ಹಾಕಿದ್ದಿದ್ರೆ ಬಸ್ ಸ್ಟ್ಯಾಂಡ್ಗೆ ಅವ್ರನ್ನೇ ಕಳಿಸ್ತಾ ಇದ್ದೆ.
2: ಮೇಷಲ್ಲಿ ಮನೇಲಿ ಇಲ್ವೇನು?
3: ಸ್ಕೂಲ್ನಲ್ಲಿದ್ದಾರೆ. ಕೂತ್ಕೊಳ್ಳಿ ಒಂದ್ ನಿಮಿಷ, ಕರ್ಕೊಂಡು ಬಂದ್ಬಿಟ್ಟು.
2: ಇಲ್ಲ ಆತರ ಏನಲ್ಲ, ಪರವಾಗಿಲ್ಲ.
3: ಒಂದ್ ನಿಮಿಷ ಕೂತ್ಕೊಳ್ಳಿ
2: ಕೂತ್ಕೊಳ್ಳಿ.

0: ಏನಂದ್ರೆ ನೀ ಬನ್ನಿ.
1: ಏನು
0: ನೀವು ಹೇಳ್ತಿದ್ರಲ್ಲ, ಶ್ರೀನಿವಾಸಯ್ಯ ಕಮಲಮ್ಮ ಬಂದಿದ್ದಾರೆ.
1: ಹೆಡ್ಮಾಸ್ಟರ್ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ರತ್ನ ಮನೇಲಿದ್ದಾಳ?
0: ಹೊರಗೆ ಬಟ್ಟೆ ಒಗೆಯೋಕೆ ಹೋಗಿದ್ದಾಳೆ. ಅವಳು ಇನ್ನೇನ್ ಬಂದ್ಬಿಡ್ತಾಳೆ.
1: ಸರಿ, ಊಟಕ್ಕೆ ಏರ್ಪಾಡು ಮಾಡ್ಬಿಡು ಎಲ್ರಿಗೂ.

0: ನೀನು ಮೇಸ್ತ್ರಿ ಲಕ್ಷ್ಮಣರಾಯರ ಮಗಳೇನು? ಅಯ್ಯಯ್ಯೋ, ಇಷ್ಟೊಂದು ಬಟ್ಟೆ ಹೊತ್ಕೊಂಡು ಈ ಊರಿ ಬಿಸಿಲಲ್ಲಿ ಹೊಳೆಗೆ ಹೋಗಿದ್ಯಾ? ಮುಖ ಕಪ್ಪಾಗ್ಬಿಟ್ರೆ ಊಟ ಮಾಡಿದೆಯೇನಮ್ಮ? ಅಯ್ಯಯ್ಯೋ, ಒಂದ್ ಗಂಟೆ ಆಯ್ತಲ್ಲೇ ತಾಯಿ. ಬಿಡು ಬಿಡು, ಈ ಬಟ್ಟೆ ಎಲ್ಲ ನಾನು ಒಣಗಾಗ್ತೀನಿ, ನೀನ್ ಹೋಗಿ ಊಟ ಮಾಡು.
1: ಇಲ್ಲ, ನನಗೆ ಅಸಿಲ್ಲ.
0: ಅಮೃತ ಕುಡಿಸಿ ಬೆಳೆಸಿದಾರೇನು ನಿಮ್ಮಮ್ಮ?
1: ಇಲ್ಲ, ನಂಗೆ ಯಾವಾಗ್ಲೂ ಹೊತ್ತಾಗ ಊಟ ಮಾಡಿ ಅಭ್ಯಾಸ. ಇದನ್ನೇ ಒಣಗಾಕ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ.
0: ನೋಡು, ಚಿಕ್ಕವರು ದೊಡ್ಡವ್ರು ಹೇಳ್ದಾಗ ಕೇಳ್ಬೇಕು. ಕೊಡಿ ಇಲ್ಲಿ, ನೀನ್ ಊಟಕ್ಕೆ ಹೋಗು.
1: ಅದು ತಾವು ಯಾರು ಅಂತ?
0: ಅದು ನಿಮ್ಮಮ್ಮ ಬಂದ್ಮೇಲೆ ಗೊತ್ತಾಗುತ್ತೆ. ಮೊದಲು ಊಟಕ್ಕೆ ಹೋಗು.
1: ಚೆನ್ನಾಗಿದೆ, ಅಲ್ಲಿಂದ ಇಲ್ಲಿಗೆ ಬಂದು ಈ ಕೆಲಸನ ಮಾಡೋದು? ನೀವು ಬಿಡಿ
0: ಬಿಡಿ, ತಾಯಿ ಮಗಳು ಇಬ್ರು ಸೇರ್ಕೊಂಡು ನನ್ನ ಹೊರಗಿನವಳನ್ನಾಗಿ ಮಾಡ್ತಾ ಇದ್ದೀರಲ್ಲ. ನೋಡಿ, ಇವತ್ತಿನಿಂದ ನಾನು ಈ ಮನೆಯವಳೆ, ಇನ್ಮೇಲೆ ಇವಳು ನನ್ನ ಸೊಸೆ. ಈ ಉರಿ ಬಿಸಿಲಲ್ಲಿ ಇವಳಿಷ್ಟು ಕೆಲಸ ಮಾಡ್ತಾ ಇರೋದು ನನಗೇನು ಇಷ್ಟವಿಲ್ಲ.
1: ನೋಡಿ
0: ನೋಡಿ, ಪ್ರವರ ಏನು ಹೇಳ್ಬೇಡಿ. ಮೊದಲು ಜೋಯಿಸನ್ನು ಕರೆಸಿ ಲಗ್ನ ನಿಷ್ಕರ್ಷ ಮಾಡಿಸಿ. ರತ್ನ, ಇನ್ಮೇಲೆ ನೀನ್ ನಾನು ಹೇಳ್ದಾಗ ಕೇಳ್ಬೇಕು, ನಿಮ್ಮಮ್ಮ ಹೇಳ್ದಾಗಲ್ಲ. ಗೊತ್ತಾಯ್ತೇನು? ಹ್ಮ್, ಮೊದಲು ಒಳಗೆ ನಡಿ.
1: ನೀವು ಎಷ್ಟು ಒಳ್ಳೆಯವರು.
0: ನೋಡಿ, ನೀವು ಸುಮ್ಮನೆ ಹೊಗಳ್ಬೇಡಿ, ನಡೀರಿ.
2: ರಾಯರೇ, ಅಮ್ಮ, ಬಡವರ ಮನೆ, ತಮ್ಮಂತ ಸ್ಥಿತಕ್ಕಾಗಿ ಉಪಚಾರ ಮಾಡೋ ಯೋಗ್ಯತೆ ನಮ್ಗಿಲ್ಲ. ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತೇನೆ.
3: ನೋಡಿ, ನಾವು ಬಂದಿರೋದು ನಿಮ್ ಹುಡುಗಿನ ನೋಡ್ಕೊಂಡು ಹೋಗಕ್ಕೆ. ಏನೋ ನಿಮ್ ಬಡತನ ಸಿರಿತನ ಅಳಿಯೋದಕ್ಕಲ್ಲ.
1: ನಿಮ್ಗೆ ಎಷ್ಟು ಜನ ಮಕ್ಕಳು?
3: 300.
1: ಏನ್ರಿ ನಿಮ್ ಹುಡುಗಾಟ? ನಾನ್ ಕೇಳಿದ್ದು ಮೇಷ್ಟ್ರನ್ನ, ಎಷ್ಟು ಜನ ಮಕ್ಕಳು ಅಂತ.
3: ನಾ ಹೇಳಿದ್ದು ಮೇಷ್ಟ್ರಿಗೇನೆ, ಅವ್ರ ಹತ್ರ ಓದ್ತಾ ಇರೋ ಹುಡುಗರಲ್ಲ ಅವ್ರ ಮಕ್ಕಳಲ್ವೇನು?
4: ಯಾವಾಗ ಬಂದಿರತ್ತೆ
1: ಈಗ?
4: ಅದು
1: ಏನು ಸುಮ್ನೆ ರಾಗ ಎಳೀತಾ ಇದೆಯಲ್ಲ?
4: ಹೆಸರೇನು ಅಂತ?
1: ಯಾರ್ದು?
4: ಇನ್ಯಾರ್ದು ಕೇಳ್ತೀನಿ. ಆ ಹುಡುಗಿದು.
3: ಹುಡುಗಿ ಹೆಸರು ಹುಣ್ಸೆಕಾಯಿ, ಅಪ್ಪ ನೆಲ್ಲಿಕಾಯಿ, ಅಮ್ಮ ಅಂಟೆಕಾಯಿ, ತಮ್ಮ ಉಪ್ಪಿನಕಾಯಿ. ಅಲ್ವೋ, ಗಂಡಸಾಗಿ ಮನ್ಸಲ್ಲಿರೋದನ್ನ ನೆಟ್ಟಿ ಕೇಳೋ. ಅಮ್ಮ, ಪ್ರಾಣಿ ಪ್ರಾಣ ಬಿಡ್ತಾ ಇದೆ. ಹುಡುಗಿ ಹೇಗಿದ್ದಾಳೆ ಹೇಳ್ಬಿಡು.
1: ಹೇಗಿದ್ದಾಳು? ಹುಡುಗಿ ತುಂಬಾ ಸುಂದರವಾಗಿದ್ದಾಳೆ. ಕಣ್ಣು ಮೂಗು ಬಾಯಿ ಎಲ್ಲಿರ್ಬೇಕು ಅಲ್ಲಿಲ್ಲ, ಎತ್ತರದಲ್ಲಿ ಸ್ವಲ್ಪ ಕಮ್ಮಿ.
3: ಒಳ್ಳೇದಾಯ್ತು ಬಿಡು, ನಮ್ ಸೀತಾರಾಮು ಸುಲಭವಾಗಿ ಹೆಂಡತಿ ನೆತ್ಕೊಂಡು ಓಡಾಡಬಹುದು. ಆಗಿದೆ ಅಮ್ಮ, ಎಲ್ಲ ಹೇಳ್ದೆ. ಬಣ್ಣ
1: ಬಣ್ಣ ಒಳ್ಳೆ ತೊಳೆದ ಕೆಂಡ, ಕರಿ ಮರದ ವಿಗ್ರಹ ಹೇಗಿರುತ್ತೋ.
4: ಸಾಕು ನಿಮ್ ವರ್ಣನ, ಹೆಸರೇನು ಅಂತ ಹೇಳಿ.
1: ಹೆಸರು ಮಾತ್ರ ಮುದ್ದಾಗಿದೆ, ರತ್ನ ಅಂತ. ಸೀತಾರಾಮು, ಹೆಣ್ಣಿಗೆ ಹೆಸರು ರೂಪ ಅಲ್ಲ ಕಣೋ ಮುಖ್ಯ, ಗುಣ. ನಮ್ ರತ್ನ ಚಿನ್ನದಂತ ಹುಡುಗಿ.
3: ಹೌದೌದು, ಬರೀ ಚಿನ್ನ ಅಲ್ಲ, ಭದ್ರಾವತಿ ಚಿನ್ನ.
4: ಸಾಕು ಸುಮ್ಮನಿರೋ. ಅತ್ತೆ, ಮದುವೆ ಅಂದ್ರೆ ಬ್ರಹ್ಮ ಬರದ ಗಂಟು, ಹಣೆಯಲ್ಲಿ ಬರ್ದದಾಗತ್ತೆ. ನಿಮ್ ಸೊಸೆ ಕರಿದೇವರಾಗಿ ಇರ್ಬೇಕು ಅಂತಿದ್ರೆ ಯಾರು ತಪ್ಪಾಗುತ್ತೆ? ಮಾಡ್ಕೊಳ್ಳಿ, ಮಾಡಿ ಮಾಡಿ ಮದ್ವೆನ. ಈ ಮದುವೆ ನಂಗೆ ಖಂಡಿತ ಬೇಡ. ಸತ್ರು ಈ ಮದುವೆ ಮಾಡ್ಕೊಳ್ಳ ಅಂತ ಹೇಳಿ ಕಾಗದ ಬರೆದು ಆ ಮೇಟ್ನೆ ಕೊಟ್ಬಿಟ್ರೆ ಬಂದ ಗಂಡಾಂತರ ಕಳೆಯುತ್ತೆ. ನಾಳೆನೇ ಈ ಕೆಲಸ ಮಾಡ್ಬೇಕು.

0: ಹೊಳೆಗ್ ಬರಲ್ವಾ?
1: ನಾನು ಆಗ್ಲಿ ಅಮ್ಮನ ಜೊತೆಗೆ ಹೊಳೆಗೆ ಹೋಗ್ಬಿಟ್ಟು ಬಂದೆ ಭಾಗ್ಯ, ನೀನು ಹೋಗ್ಬಿಟ್ಟು
0: ಹೋಗ್ಬಿಟ್ಟು ಬರ್ತೀನಮ್ಮ.
2: ಲಕ್ಷ್ಮಣರಾಯ ಮನೆ ಇದೇನಾ?
0: ಹೌದು.
2: ಯಾರು? ನಾನು ಸೀತಾರಾಮ ಅಂತ. ನಮ್ ಶ್ರೀನಿವಾಸ ರಾಯರು
3: ನೀವ್ ಬಂದಿದ್ದು ಬಹಳ ಸಂತೋಷವಾಯ್ತು. ನೋಡ ಯಾರು ಬಂದಿಯಾರೆ? ನಮ್ ಭಾಗದ ದೇವರು ಕಡೆ ನಮ್ ಭಾಗ ಅಳಿಯಂದ್ರು.
2: ವಿಷಯ ಏನು ಇಲ್ಲ, ಈ ಕಾಗದ ನಿಮ್ಗೆ ಕೊಟ್ಟು ಹೋಗೋಣ ಅಂತ ಬಂದೆ.
3: ಓಹೋ, ಶ್ರೀನಾಥ್ ಸಾಹೇಬ್ ಅದ್ ಕಷ್ಟ.
2: ಹೌದೌದು, ನಾನು ನಿನ್ ಬರ್ತೀನಿ.
3: ಅಯ್ಯೋ, ಹಾಗಂದ್ರೆ ಹೇಗೆ? ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದೀರಿ? ಒಪ್ಪತ್ತಿದ್ದು ಈ ಬಡವರ ಮನೆ ಊಟ ಮಾಡ್ಕೊಂಡು.
2: ಬೇಡ ಬೇಡ, ಅದಕ್ಕೆ ಇನ್ನೊಂದ್ ದಿವಸ ಬರ್ತೀನಿ. ಈ ಕಾಗದ ನೀವು ಓದಿದ್ರೆ ಸಾಕು, ನಿಮ್ಗೆ ಗೊತ್ತಾಗತ್ತೆ. ನಾನು ನಿನ್ ಬರ್ತೀನಿ.
3: ದಯವಿಟ್ಟು ಹಾಕ್ಬಾಡ್ಬೇಡಿ. ಈ ದಿವಸ ನೀವು ಬಂದಿರೋದು ನಮಗೆ ದೇವರೇ ಪ್ರತ್ಯಕ್ಷ ಆದಾಗಿದೆ. ನನ್ ಮಗಳು ಹತ್ತ
2: ಅಯ್ಯೋ, ಈ ಕಾಗದ ನಿಮ್ಗಲ್ಲ, ನಿಮ್ಗಲ್ಲ. ನನ್ನ ತಪ್ಪಿ, ಅಮಲ್ದಾರಿಗೆ ಕೊಡೋ ಕಾಗದ ನಿಮ್ಗೆ ಕೊಟ್ಬಿಟ್ಟೆ.

0: ನಾನು ಹೇಳಿದ್ದು ಮರಿಬೇಡ.
1: ಇಲ್ಲ ಅತ್ತೆ, ಹಾಗೆ ನಂಜುಂಡಾಚಾರಿಗೆ 300 ದಿನದಲ್ಲಿ ತಾಳಿ ಮಾಡಿ ತಂದ್ಕೊಡು ಅಂತ ಹೇಳಿದ್ದೀನಿ, ನೀನೇನು ಹೋಗ್ಬೇಡ ಅತ್ತೆ.
0: ಪರವಾಗಿಲ್ವ ಸೀತಾರಾಮ್, ಮದ್ವೆ ಬೇಡ ಬೇಡ ಅಂತಿದ್ದವನು ಪ್ರತಿಯೊಂದು ಕೆಲಸನು ನೀನೇ ಮರ್ಯಾದೆ ಮಾಡ್ಕೊಳ್ತಾ ಇದೆಯಲ್ಲ. ಅಂತೂ ನನ್ನ ಮಾತಿಗೆ ಇಷ್ಟು ಬೆಲೆ ಕೊಟ್ಟಿರೋದು ಬಹಳ ಸಂತೋಷ ಆಯ್ತಪ್ಪ.
1: ನೀನು ಬೆಟ್ಟದಿಂದ ಹಾರು ಅಂತ ಹೇಳು ಅತ್ತೆ, ಹಾರ್ತಿನೋ ಇಲ್ಲ ನೋಡು, ಬರ್ತೀನಿ.

0: ದೇವರೇ, ಚಿನ್ನದಂತಹ ಗಂಡ ನನಗೆ ಕೊಟ್ಟಿದ್ದೀಯಾ. ಬಡವಳಾದ ನಾನು ಅವನ ಅದೃಷ್ಟದಿಂದ ಭಾಗ್ಯಲಕ್ಷ್ಮಿ ಅನ್ಸ್ಕೊಳ್ಳೋ ಹಾಗೆ ಮಾಡು. ಅವರಿಗೆ ತಕ್ಕ ಹೆಂಡತಿಯಾಗಿರೋ ವರ ನನಗೆ ಕೊಡು ತಂದೆ.
1: ಇಷ್ಟು ದಿವಸ ಈ ಮನೆ ಹೆಣ್ಣು ದಿಕ್ಕಿಲ್ಲದ ಮನೆಯಾಗಿತ್ತು. ಭಾಗ್ಯದೇವತೆ ಬಾಗಿಲು ತರ್ಕೊಂಡು ಬಂದಿರೋ ಹಾಗೆ ಬಂದಿದ್ದೀಯ. ಈ ಮನೆ, ಈ ಮನಸ್ಸು ಎರಡೂ ನಿಂದು. ಇವತ್ತು ನೀನು ಹಚ್ಚಿರೋ ಈ ನಂದಾ ದೀಪ ಯಾವತ್ತಿಗೂ ಆರದ ಜ್ಯೋತಿಯಾಗಿ ಬೆಳಕಬೇಕು.

0: ಯಾರದು?
1: ನಾನ್ ಕಣ್ಬುದ್ದಿ ಮಹದ
2: ಅಡ್ಬಿತೆ ಬುದ್ಧಿ ಅಡ್ಬಿತೆ ಪಡವನ್ ಕೈ ಹಿಡಿದು ಕಾಪಾಡಿ ಬುದ್ಧಿ.
0: ಏನ್ ಮಾದ ಏನಾಯ್ತು
2: ಬುದ್ಧಿ? ಅಲ್ಲಿ

0: ಹೆಂಗಣ್ಣ ನನ್ ಜಮೀನ್ ಹರಾಜಾಗ್ತೀನಿ ಅಂತ ಕುಂತವನೆ. ಗೊತ್ತಿ ಹೀರೋ ಒಂದ್ ಎಕರೆ ಜಮೀನ್ ಹರಾಜ್ ಹಾಕ್ಬಿಟ್ರೆ ನನ್ನ ಹೆಂಡತಿ ಮಕ್ಳು ಬಾಯಿಗೆ ಮಣ್ಣು ಹಾಕ್ಬೇಕಾಯ್ತದೆ. ಅವನ ಹತ್ರ ಓಸಿ ಸಾಲ ಮಾಡಿದ್ದೆ ಬುದ್ಧಿ ಬುದ್ಧಿ, ಅಸಲು ಬಡ್ಡಿ ಎಲ್ಲಾ ಸೇರಿ 2.5 ಸಾವಿರ ಆಗೈತೆ ಹೇಳಿ. ಅವ್ರೀಗ ಅದನ್ನ ಕೊಡ್ಲೇಬೇಕು ಅಂತ ಕುತ್ತಿಗೆ ಮೇಲೆ ಕುತ್ಕೊಂಡ್ಬಿಟ್ಟವ್ರೆ.
1: ನಾನೇನ್ ಮಾಡ್ಲಿ ಮಾತ?
0: ನೀವೇ ಹಂಗ ಅನ್ಬಿಟ್ರೆ ಹೆಂಗೆ ಬುದ್ಧಿ? ನೀವೇನಾದ್ರೂ ಮಾಡಿ ಬುದ್ಧಿ, ನಿಮ್ ಪಾದ ಬುದ್ಧಿ, ನೀವೇ ನನ್ ಗತಿ ಬುದ್ಧಿ? ಏನಾದ್ರು ಮಾಡಿ ಬುದ್ಧಿ, ನನ್ ಪ್ರಾಣಾನಾದ್ರೂ ಹೋಗ್ತಾ ಇತ್ತು ನಿಮ್ ಸಾಲ ತೀರಿಸ್ಬಿಡ್ತೀನಿ.
1: ಆದ್ರೆ ಅಷ್ಟೊಂದು ಹಣ ನನ್ನ ಹತ್ರ ಇಲ್ವಲ್ಲಪ್ಪ.
0: ನೀವೇ ಹಂಗ ಅನ್ಬಿಟ್ರೆ ಹೆಂಗ್ ಬುದ್ಧಿ? ನೀವ್ ಹಂಗ ಅನ್ಬಿಟ್ರೆ ನಾನು ನೇಣ ಹಾಕೊಂಡು ಪ್ರಾಣ ಕಳ್ಕೊಂಡ್ಬಿಡ್ತೀನಿ. ನಿಮ್ ದಮ್ಮಯ್ಯ ಬುದ್ಧಿ, ಏನಾದ್ರು ಮಾಡಿ ಬುದ್ಧಿ.
1: ಇಲ್ಲೇ ಕೂತಿರಿ, ಬಂದೆ ರತ್ನ, ಸ್ವಲ್ಪ ಬೀದಿ ಬಾಗಿಲು ಹಾಕೋ.
2: ಸರಿ,
1: ನಾನು ಇಲ್ಲೇ ಹೋಗಿ ಬಂದ್ಬಿಡ್ತೀನಿ.
0: ಕೂತ್ಕೊಳ್ಳಿ, ಕೂತ್ಕೊಳ್ಳಿ.
2: ಯಾರು?
1: ನಾನು ಸೀತಾರಾಮು.
2: ಇದೇನ್ ಶಾನ್ಭೋಗ್ರಿ ಇಷ್ಟೊತ್ತಿನಲ್ಲಿ?
1: ಇರಮ್ಮ, ನಿನ್ನಿಂದ ಒಂದು ಉಪಕಾರ ಆಗ್ಬೇಕಾಗಿದೆ.
2: ಅದೇನಾಗ್ಬೇಕು ಹೇಳಿ.
1: ನನ್ಗೆ ಈ ಕ್ಷಣ 2.5 ಸಾವಿರ ರೂಪಾಯಿ ಬೇಕಾಗಿದೆ ಇರಮ್ಮ.
2: 2.5 ಸಾವಿರ ರೂಪಾಯಿ ಇವಾಗ್ಲೇ ಬೇಕಾ? ಬೆಳಿಗ್ಗೆ ಕೊಟ್ರೆ ಆಗ್ದ?
1: ಇಲ್ಲ ಇರಮ್ಮ, ಇವಾಗ್ಲೇ ಬೇಕಾಗಿದೆ.
2: ಸರಿ, ಅಂಗಡಿ ಬಾಗಿಲು ತೆಗೆದು ಕೂತ್ಕೊಂಡಿರಿ, 2 ನಿಮಿಷ ದುಡ್ಡು ತಂದ್ಬಿಡ್ತೀನಿ.
1: ಸರಿ, ಬರ್ತಾ ಒಂದು ಬಿಳಿ ಕಾಗದನ ತಗೊಂಡ್ ಬಾ.
2: ಯಾಕೆ?
1: ಪತ್ರ ಬರ್ಕೊಡ್ತೀನಿ.
2: ಅದೆಲ್ಲ ಯಾಕೆ?
1: ವ್ಯವಹಾರ ಬರವಣಿಗೆ ಒಳ್ಳೇದು, ದಯವಿಟ್ಟು ನಾನು ಹೇಳ್ದಾಗೆ ಮಾಡಿ.
2: ಸರಿ, ತಗೊಳ್ಳಿ ಶಾನ್ಭೋಗ್ರೆ.
1: ತುಂಬಾ ಉಪಕಾರ ಆಯ್ತಿರಮ್ಮ, ಆದಷ್ಟು ಬೇಗ ಹಣ ವಾಪಸ್ ಮಾಡೋ ಏರ್ಪಾಡು ಮಾಡ್ತೀನಿ.
2: ದುಡ್ಡು ಎಣಿಸ್ಕೊಳ್ಳಿ.
1: ಪರವಾಗಿಲ್ಲ, ತಗೋ ಮಾದ, 2.5 ಸಾವಿರ ರೂಪಾಯಿ ಇದೆ. ಮೊದಲಿಗೆ ನನ್ನ ಲಿಂಗಣ್ಣನ ಕೊಟ್ಟು ಸಾಲದ ಪತ್ರಗಳನ್ನೆಲ್ಲ ಹರಿದಾಕ್ಬಿಡು.
0: ಬದುಕಿಸ್ಬಿಟ್ರಿ, ಬದುಕಿಸ್ಬಿಟ್ರಿ. ಬುದ್ಧಿ, ಈ ನಿಮ್ ಸಹಾಯ ನಾನು ಪ್ರಾಣ ಇರೋ ತನಕ ಮರೆಯೋದಿಲ್ಲ.
1: ಪರವಾಗಿಲ್ಲ,
0: ದೇವರು ನಿಮ್ಗೆ ತಣ್ಣಗಿಟ್ಟಿರಲಿ. ಬುದ್ಧಿ
1: ಹೋಗ್ಬಿಟ್ಟು ನೋಡ್ರೆ, ಇಷ್ಟೇ ಒಂದೆರಡು ಗಾಡಿ ಹುಲ್ಲನ್ನ ನಮ್ಮ ಮನೆ ಕಳ್ಸ್ಕೊಟ್ಬಿಡಿ. ಸರಿಯಾಗಿದ್ಯಾ?
0: ಸರಿಯಾಗಿದೆ ಸ್ವಾಮಿ.
1: ಇದನ್ನು ತಗೊಳ್ಳಿ.
0: ಇಲ್ಲ ಇಲ್ಲ, ಬೇಡ ಸ್ವಾಮಿ.
1: ಪರವಾಗಿಲ್ಲ, ಬೇಗ ಕಳ್ಸ್ಕೊಡಿ ಮನೆಗೆ.
0: ಕೆಂಪ ಶಾನ್ ಬಾಗರ್ ಮನೆಗೆ 2 ಗಾಡಿ ಹುಲ್ ತಗೊಂಡು ಹೋಗಿ ಹಾಕ್ಬಿಡಪ್ಪ.
1: ಹೇಗೆ ತಗೊಂಡು ಹೋಗ್ಬಿಡಪ್ಪ?
0: ನೋ ಸೀತಾರಾಮ.
1: ಏನ್ ರಾಘಣ್ಣ,
0: ಏನಾಯ್ತು ನಿಮ್ ವ್ಯಾಪಾರ?
1: ಎತ್ತಿಗೆ ಹುಲ್ಲಿರ್ಲಿಲ್ಲ, ಕೊಂಡ್ಕೊಂಡು ಮನೆ ಕಳಿಸ್ತಾ ಇದ್ದೆ.
0: ನಿನ್ನ ಮನೇಲೆ ಮೆದೆ ಇತ್ತು, ಏನಾಯ್ತು?
1: ಮೊನ್ನೆ ಹನುಮ ಬಂದಿದ್ದ, ಕೊಟ್ಟು ಬಿಟ್ಟೆ.
0: ಹಾಗೆ ಸ್ವಲ್ಪ ದುಡ್ಡು ಕೊಡ್ಬೇಕಿತ್ತು.
1: ದುಡ್ಡು ಕೇಳಲಿಲ್ಲ, ನಾನು ಕೊಡ್ಲಿಲ್ಲ.
0: ಬಿಡ್ತೀನಿ ನೋಡು, ತಪ್ಪು ನಿನ್ ತಂದು ಅವನು ಕೇಳಿದಂತೆ ಇವ್ನು ಕೊಟ್ಟನಂತೆ. ಊರ್ ಕಾದು ದೊಡ್ಡ ಬೋರೆಗಡ ಅನ್ನಿಸ್ಕೊಳ್ಳೋದು ಹೀಗೇನೆ.
1: ಏನೋ ಬಡವ ಕೇಳ್ದ, ಕೊಟ್ಟೆ. ಅದ್ರಿಂದ ಏನ್ ಬಂತು ನಷ್ಟ?
0: ಏನಾಗ್ಲಿಲ್ಲ ನಷ್ಟ. ಗದ್ದೆ ಕಡೆ ಹೋಗಿದ್ಯಾ?
1: ಇಲ್ಲ. ನಾನು ಯಾಕೆ ಹೋಗ್ಲಿ? ಅಲ್ಲಿ ಕೆಲಸ ನೋಡಿದ್ದಾರೆ, ಅವ್ರ ಪಾಡಿ ಕೆಲಸ ಮಾಡುವ.
0: ಮಾಡ್ತಾರೆ ಮಾಡ್ತಾರೆ, ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ನೋಡುವ ಒಂದ್ ಸರಿ ಬಾ. ನೋಡ್ರಿಯಾ, ಮಾಡ್ತಾರೆ ಮಾಡ್ತಾರೆ ಅಂದಿಲ್ಲ, ನಿನ್ ಕೆಲ್ಸಗಾರ ಮಾಡೋ ಕೆಲ್ಸನ. ಅಲ್ಲಿಬ್ರು ಬೀಡಿ ಸೇತ ಕೂತಿದ್ದಾರೆ, ಅವ್ರು 3 ಜನ ಹರಟೆ ಹೊಡಿತಾ ಇದ್ದಾರೆ, ಮಿಕ್ಕದವರೆಲ್ಲ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೆ. ಬಹಳ ಚೆನ್ನಾಗಿ ಕೆಲಸ ನಡೀತಾ ಇದೆಯಪ್ಪ.
1: ಏನೋ ಬಿಸಿಲು ಹೊತ್ತು ಗಣಿ ಮಾಡಿಸ್ಕೋತಾ ಇದ್ದಾರೆ, ಹೋಗ್ಲಿ ಬಿಡೋ ಪಾಪ.
0: ಲೋ ಲೋ ಸೀತಾರಾಮು, ನಿನಗ್ ಬುದ್ಧಿ ಹೇಳಕ್ ಬಂದಲ್ಲ, ನನಗ್ ಹೊಡಿಬೇಕು. ನಿನಗ್ ಬುದ್ಧಿ ಹೇಳೋದು ಒಂದೇ, ಆನೆಗೆ ಚಡಿ ತೋರಿಸೋದು ಒಂದು.
1: ಕೋಪಿಸ್ಕೋಬೇಡವೋ, ಕೋಪಿಸ್ಕೋಬೇಡವೋ, ಹೇಳ್ರಪ್ಪ.
3: ಏನು ನಂಜಾಪುರ ಶಾನ್ಭೋಗ್ರು ಅಪರೂಪಕ್ಕೆ ಜಮೀನ್ ಕಡೆ ಬಂದ್ಬಿಟ್ಟಿದ್ದೀರಿ?
0: ಏನಿಲ್ಲ ಚಿನ್ನೋಬ, ಇವ್ರ ಜಮೀನ್ ಯಾವ್ದು ಅಂತ ಮರ್ತು ಹೋಗಿತ್ತಂತೆ, ತೋರ್ಸೋಣ ಅಂತ ಕರ್ಕೊಂಡ್ ಬಂದೆ.
3: ಆಗ ಕಾವಂದ್ರೆ ಈ ನಾಲೆಗ್ ಈ ಕಡೆ ಇರೋದಿಲ್ಲ ನನ್ ಜಮೀನು, ಆ ಕಡೆ ಇರೋ ತಮ್ಮದು. ಏನೋ ಸೀತಾರಾಮು, ನಿನ್ ಜಮೀನಲ್ಲಿ ಇಷ್ಟ ಚೆನ್ನಾಗಿ ಕೆಲಸ ನಡೀತಾ ಇದೆ?
1: ಇಲ್ಲ ಚಿನ್ನೋಬ, ಇಸ್ಲು ಅಂತ
0: ಅಂತ ದಣ ಹೊರ್ಸ್ಕೊತಾ ಇದಾರೆ.
3: ಹೋಗಿ ಕೊಡೆ ಹಿಡಿ,
0: ಕೈಯಲ್ಲಿ ಕೋಲ್ ಹಿಡ್ಕೊಂಡು ಕೂಗಾರವ್ರು ಇದ್ರೆ ತಾನೆ ಇವರೆಲ್ಲ ಕೆಲಸ ಮಾಡೋದು. ಯಥಾ ರಾಜ ತಥಾ ಪ್ರಜಾ.
1: ಆಯ್ತು ರಾಘವ, ಇನ್ಮೇಲೆ ನೋಡ್ಕೊತೀನಿ.
3: ಆಯ್ತಾಯ್ತು, ಬಾ, ಬಹಳ ದೂರ ನಡೆದು ಬಂದು ದಣವಾಗಿರ್ಬೇಕು, ಎಳ್ನೀರ್ ಕೀಳಿಸ್ತೀನಿ. ಯಾವ್ದಕ್ಕೆ ಎಳ್ನೀರ್ಗ ಪೆದ್ದ ಬರಲಿ.
4: ಅವನಿಗಂತೂ ಸಂಸಾರ ಮಾಡಿ ಅಭ್ಯಾಸವಿಲ್ಲ. ನೀನು ಅವನ್ ಹಾಕೋ ತಾಳಕ್ಕೆ ಕುಣಿದ್ರೆ ಹ್ಯಾಗ ರತ್ನ? ಇವತ್ತಂತೂ ಚಿಕ್ಕ ಸಂಸಾರ ಸರಿ ಹೋಯ್ತು, ನಾಳೆ ದೊಡ್ಡದಾದ್ಮೇಲೆ ಕೈ ಕುಂಟಿತು ಅಂತ ಇತ್ತು. ಹಾಗೇನ್ ಮಾಡ್ತೀಯ?
5: ನೀವಿದ್ದೀರಲ್ಲ ಅತ್ತೆ, ಉಪವಾಸ ಸಾಯೋದಕ್ ಬಿಡ್ತೀರಾ? ಅವ್ರಿಗೆ ಬುದ್ಧಿ ಹೇಳೋ ಕೆಲ್ಸ ನೀವೇ ಮಾಡಿ.
4: ಸರಿ, ಅವನ್ನ ಬೈದು ಬೈದು ನನ್ನ ನಾಲ್ಗೆ ಅಂತೂ ತೂತ್ ಬಿದ್ದು ಹೋಯ್ತು. ಗಂಡಸಿಗೆ ಹೆತ್ತ ತಾಯಿಗಿಂತ ಕೈ ಹಿಡಿದ ಹೆಂಡತಿನೇ ಹೆಚ್ಚು. ನೀನ್ ಹೇಳೋ ರೀತಿಯಲ್ಲಿ ಹೇಳು, ಕೇಳಿ ಕೇಳ್ತಾನೆ.

0: ಈಗ ಹೀಗಂತೀರಾ, ನಾಳೆ ನಾನೇನಾದ್ರೂ ಅಂದು ಅವ್ರು ನಿಮ್ಮ ಹತ್ರ ಅತ್ತೆ ಅಂತ ಓಡ್ ಬರ್ತಾರೆ, ಆವಾಗ ನೀವು ಸುಮ್ನೆ ಇರ್ತೀರಾ? ನೀನ್ ಯಾರೇ ನನ್ ಮಗನ ಅಂಕೆ ಮಾಡೋಕೆ ಅಂತ ನೀವು ಕೇಳಿದ್ರೆ ನಾನೆಲ್ಲ ಹೋಗೋದು? ಅದಕ್ಕೆ ನೀವು ಉಂಟು, ನಿಮ್ ಮಗ ಉಂಟು.
1: ಓಹೋಹೋಹೋ, ಕಲಿಯುಗದ ಧರ್ಮರಾಯ ಬರ್ತಾ ಇದ್ದಾನೆ. ಸ್ವಾಮಿ ಶಾಂತ ಹೋಗ್ರೆ, ಬನ್ನಿ ಇಲ್ಲಿ ನಿಂತ್ಕೋ. ರತ್ನ
0: ಹೇಳಿದ್ನಲ್ಲ, ಅವರುಂಟು ನೀವು.
2: ಏನು ದೋತೆ?
1: ರತ್ನ ನೋಡ್ತೀಯನು?
2: ನಿತ್ಯ ನೋಡ್ತಾ ಇದ್ದೀನಿ.
1: ಈಗ ಅವಳು ಏನಾಗಿದ್ದಾಳೆ ಹೇಳು.
2: ಚೆನ್ನಾಗಿದ್ದಾಳೆ.
1: ನಿನ್ ತಲೆ
2: ಯಾಕತ್ತೆ?
1: ಇನ್ಮೇಲಾದ್ರೂ ಅವಳಿಗೆ ಹೆಚ್ಚಿಗೆ ಕೆಲಸ ಕೊಡದೆ ನೋಡ್ಕೋ. ಹೊತ್ತೊತ್ತಿಗೆ ಸರಿಯಾಗಿ ಮನೆಗೆ ಬಂದು ಅವಳು ಸಂತೋಷ ಪಡೋ ಹಾಗೆ ನಡ್ಕೋ.
2: ಏನಂತೆ?
1: ಇನ್ನೊಂದು 6 ತಿಂಗಳಲ್ಲಿ ನಾನು ಮೊಮ್ಮಗನ್ನ ಇಟ್ಕೊಳ್ತೀನಂತೆ.
2: ರಾಗಣ್ಣ ಮದುವೆನೆ ಆಗಿಲ್ಲ.
1: ಅಯ್ಯೋ ಬೆಪ್ಪು ಮುಂಡೇದೆ, ನನಗೆ ರಾಗಣ್ಣ ಬೇರೆ ನೀನ್ ಬೇರೆ. ಏನು
2: ಅತ್ತೆ ಹೇಳಿದ ನಿಜನಾ?

0: ಒಂದ್ ಕಟ್ ಗಣೇಶ್ ಬಿಡಿ ಕೊಡು. ಇರೋವಿಲ್ವಾ?
1: ಇಲ್ಲ, ನೀರ್ ತರಕ್ಕೆ ಒಳಗೋಗೋಣ.
0: ಚಿಲ್ರ ನೀನೆ ಮಾಡಿದ್ದ?
2: ಚಿಲ್ರ ನಂತೈತೆ.
3: ಮಾದನ್ ಕೊಟ್ಟಿದ್ದೆ, ಆರ್ ತಿಂಗಳಲ್ಲಿ ವಾಪಸ್ ಕೊಡ್ತೇನೆ ಅಂದವನು ಇನ್ನೂ ತಲೆ ತೋರಿಸಿಲ್ಲ. ಇನ್ನೊಂದೆರಡು ತಿಂಗಳಲ್ಲಿ ನಾನೇ ಕೊಟ್ಬಿಡ್ತೇನೆ.
1: ಹಾಗೆ ಆಗ್ಲಿ,
3: ಈಗಲೇ ಕೊಟ್ಬಿಡ್ತಿದ್ದೆ. ಆದ್ರೆ ನಮ್ ತೋಟದಲ್ಲಿ ಒಂದು ಬಾವಿ ತೆಗಿತಾ ಇದ್ದೀನಿ, ಎಲ್ಲಾ ಹಣ ಅದೇ ನುಂಗ್ತಾ ಇದೆ.
1: ಏನ್ ಸೀತಾರಾಮಪ್ಪ, ನಾನೇನಾದ್ರೂ ನಿಮ್ಮನ್ನ ಹಣ ಕೇಳದ್ನ? ನಿಮ್ಗೆ ಅನುಕೂಲ ಆದ ಕೊಡಿ.
3: ನೀನ್ ಕೇಳಲ್ಲ ಅಂತ ನಾನ್ ಸುಮ್ಮನಿರೋದು ಧರ್ಮನ? ಹೋಗ್ಬರ್ತೀನಿ.
1: ನಮಸ್ಕಾರ.
3: ನಮಸ್ಕಾರ.
1: ಯಾಕೆಂದ್ರೆ ಎಷ್ಟೊತ್ತು
3: ತೋಟದಲ್ಲಿ ಬಾವಿ ತೆಗಿತಾ ಇರೋದು ನಿಮ್ಗೆ ಗೊತ್ತಲ್ಲ? ಕೆಲಸಗಾರಿಗೆ ಕೂಲಿ ಕೊಟ್ಟು ಬರೋ ಸ್ವಲ್ಪ ಹೊತ್ತಾಯ್ತು.
1: ಗಂಗೆ ಇನ್ನು ಬರ್ಲಿಬೇಕು.
3: ಇನ್ನೊಂದು ಮೂರ್ನಾಲ್ಕು ಅಡಿ ಆಳ ಹೋದ್ರೆ ಬರಬಹುದೇನು? ನಾರಾಯಣ ಎಲ್ಲಿ?
1: ಅವನೇ ಈ ಮನೆಯಲ್ಲಿ ಇರ್ತಾನೆ. ಅವನ ಹೆಸರು ರಾಘವನ್ ಆಯ್ತು.

0: ಏನಂದ್ರೆ
1: ಇಲ್ಲ ಇಲ್ಲ ಇಲ್ಲ ಇಲ್ಲ.

0: ಸುಮ್ಮನೆ ಎಷ್ಟು ದಿನ ಅಂತ ಹೇಗಳ್ತೀಯ ರತ್ನ? ಅದೃಷ್ಟದಲ್ಲಿ ಇದ್ದಿದ್ದಾಯ್ತು. ನೀನ್ ಹೀಗೆ ಅಳ್ತಾ ಕೂತ್ಬಿಟ್ರೆ ಈ ಮಗುನ ನೋಡ್ಕೊಳ್ಳೋರು ಯಾರು ಹೇಳು? ಇವರಗೋಸ್ಕರ ನಿನ್ನ ದುಃಖ ಮರೆತು ನಗೆ ನಗ್ತಾ ಇರ್ಬೇಕಮ್ಮ. ಹೊಟ್ಟೆಯಲ್ಲಿ ಬೆಂಕಿ ಇಟ್ಕೊಂಡು ಹೇಗಮ್ಮ ನಗಲಿ ಹೇಗ್ ನಗಲಿ? ಅದೇ ಪ್ರಪಂಚ ಕಣ್ಣಿ ಹುಚ್ಚಿ. ನಮ್ಮ ಹೊಟ್ಟೆಯಲ್ಲಿ ಕೆಂಡ ಹುಯ್ಕೊಂಡಿದ್ರು, ಇನ್ನೊಬ್ಬರಿಗೆ ನಮ್ಮ ದುಃಖದ ಬೆಂಕಿ ಹಂಚಬಾರದು. ಅದು ಬಿಟ್ಟು ನಾವು ಅತ್ತು ಸುತ್ತಲಿರೋರು ಅಳು ಹಾಗ ಮಾಡಿದ್ರೆ ಹೋದ ಹೊತ್ತು ತಿರ್ಗಾ ಬರ್ತೀ. ಮುಂದೆ ಏನ್ ಮಾಡ್ಬೇಕು, ಎಲ್ಲಿರ್ಬೇಕು ಅಂತ ಆಲೋಚನೆ ಮಾಡುವ.
1: ಎಂತ ಗಂಟೆ ಆಗೋಂಗಿಲ್ಲ, ಒಳ್ಳೆ ಹೇಳ್ ಕಳಿಸ್ಕೊಂಡು ಬಂದ್ಬಿಡ್ತಾರೆ. ಒಳ್ಳೆ ದೇವರ ದಿವಸ ಆವತ್ತ ಆಗೋಯ್ತಲ್ಲ ರುದ್ರಿ, ಅಂಗಡಿ ಬಾಗ್ಲಾಕಂಬ. ಬರೋವಾಗ ಒಂದಷ್ಟು ಮಂಡಕ್ಕಿ ಕಾರಶೇವೆ ನಾಗ್ ಬಿಳಿ ಬೆಲೆದಲ್ಲಿ ಇಡ್ಕೊಂಬ.
2: ಸರಿ ಕಣ.
3: ಹೇಗ್ ಬಾ ಅಂದ್ರೆ ಇಷ್ಟ ಮಾಡೋದು?
1: ನಂಗು ನಿನ್ನಂಗೆ ಕೆಲ್ಸ ಹೋಗ್ತಾರ ಇಲ್ದಿದ್ರೆ ಕೂಗ್ತಿದ್ದ ಮೋಡ್ ಬರ್ತಾ ಇದ್ದೆ ನೋಡು. ಇವಾಗ್ಲೇ ಹೇಳ್ತೀನಿ, ಈಗ ನನ್ ಕಾಸ್ ಹೇಳ್ಬೇಡ.
3: ನೀನ್ ನನ್ನೊಂದ್ ಮಾತ್ ನಡ್ಸ್ಕೊಡ್ತೀನಿ ಅಂದ್ರೆ ಇನ್ಮೇಲೆ ನಿನ್ನ ಹತ್ರ ಕಾಸ್ ಕೇಳೋದನ್ನ ಬಿಟ್ಬಿಡ್ತೀನಿ.
1: ಏನದು?
3: ಆ ಸೀತಾರಾಮಯ್ಯಂಗೆ ನೀನ್ ಎಷ್ಟ್ ಸಾಲ ಕೊಟ್ಟಿದ್ದೆ?
1: 2,500. ಯಾಕೆ ಪ್ರಸಮ್ಮ ಕೇಳಿದ್ರ? ರಾಘಣ್ಣ
3: ನಾನೇ ಕೇಳ್ದೆ.
1: ಆ ಸಾಲ ನೀ ತಿಳಿಸ್ತೀಯಾ?
3: ಹಂಗಲ್ಲ ಇರಿ, ನೀ ಕೊಟ್ಟಿರೋ ಅಸಲು ಅದಕ್ಕೆ 2.5 ಬಡ್ಡಿ ನಿಂಗೆ ಬೇಕೋ ಬೇಡವೋ?
1: ಬರೋ ದುಡ್ಡನ್ನ ಯಾರ್ ಬೇಡ ಅಂತಾರೆ?
3: ಅದನ್ ವಸೂಲಿ ಮಾಡಕ್ಕೊಂದು ಉಪಾಯ ಸಿಕ್ತು, ಅದನ್ ಹೇಳೋಣ ಅಂತ.
1: ಏನದು?
3: ಸೀತಾರಾಮಯ್ಯ ನಂಜಾಪುರ್ ಶಾನ್ ಭೂಕೆ ಮಾಡ್ತಿರ್ಲಿಲ್ವಾ, ಅದು ನೋಡ್ಕೊಳಕ್ ಬೇರೆ ಯಾರಾದ್ರೂ ಒಬ್ರು ಬೇಕು ತಾನೆ?
1: ಯಾಕೆ, ಅವ್ನ್ ಮಗ ಇಲ್ವಾ?
3: ಅವ್ನ್ ಇನ್ನೂ 4 ವರ್ಷ ಮೈನರ್, 18 ವರ್ಷ ತುಂಬೋವರೆಗೂ ಬೇರೆ ಯಾರಾದ್ರೂ ಬೇಕಲ್ವಾ? ನೀನ್ ಹೂ ಅಂದ್ರೆ ನಾನ್ ನೋಡ್ಕೊತೀನಿ.
1: ನಿನ್ ಮುಖಕ್ಕೆ ಬೆಂಕಿ ಹಾಕ, ಗಂಡನ್ ಕಳ್ಕೊಂಡು ಆ ಹೆಣ್ ಕಣ್ಣೀರ್ ಹಾಕ್ತಾ ಇದ್ರೆ ಏನಾದ್ರೂ ಸಹಾಯ ಮಾಡೋದ್ ಬಿಟ್ಟು ಸೀತಾರಾಮಯ್ಯನ್ ಪೋಟ್ಗೆ ಹಣನ ಲಪ್ಟಾಯ್ಸ ನೋಡ್ತಾ ಇದೀಯಾ?
3: ನಿನ್ ಚಿತ್ರುದ್ರಿ ಆಣೆಗೂ ಆ ಹಣ ನನಗ್ ಬೇಕಾಗಿಲ್ಲ, ಅರ್ಧ ಅವ್ರಿಗೆ ಕೊಟ್ಬಿಡ್ತು.
1: ಮತ್ತೆ
3: ಶಾನ್ ಭೋಕಿಲ್ ಬರೋ ಪೋಟ್ಗೆ ನಿನ್ ಅಸಲು ಬಡ್ಡಿಗೆ, ಮೇಲ್ ಬರೋ ಶಾಖಾಯ ಲವಣಾಯ ಮಾತ್ರ ನಂಗೆ. ಇದೆ ನೀನ್ ದೊಡ್ಡ ಮನಸ್ಸು ಮಾಡಿದ್ರೆ ನಾನು ಒಬ್ಬ ಮನುಷ್ಯ ಆಗ್ತೀನಿ, ಎಲ್ಲ ನಿನ್ ಕೈಲಿದೆ.
1: ಅದ್ ಸರಿ, ರತ್ನವ ಒಪ್ಪಿದ್ರು ರಾಘಣ ಒಪ್ಬೇಕಲ್ಲ.
3: ನೀನ್ ಆಕೇನ್ ಒಪ್ಸು, ನಾನ್ ಇವನ್ ಒಪ್ಪಿಸ್ತೀನಿ. ಒಪ್ಪದಿದ್ರೆ ಸಾಲ ಬಡ್ಡಿ ಪತ್ರ ಕೋರ್ಟ್ ಕಚೇರಿಯಿಂದ ಎದುರಿಸಿದ್ರಾಯ್ತು, ಏನಂತ
1: ನೋಡ.
3: ಇರಿ, ನಂಗ್ ಗೊತ್ತು ನೀನ್ ನನ್ ಮಾತು ಯಾವತ್ತೂ ಮೀರಲ್ಲ ಅಂತ.
0: ನಿನ್ನ ಹತ್ರನು 2,500 ಸಾಲ ತಗೊಂಡಿದ್ರ? ನಾನ್ ಸುಳ್ಳು ಹೇಳ್ತೀನ ರತ್ನವ, ಔಷಧ ಬೇಕು ಅಂತ ತಗೊಂಡ್ ಹೋದ್ರು, ಬೇಕಾದ್ರೆ ನೋಡಿ ಅವರೇ ಬರ್ಕೊಟ್ಟಿದ್ದಾರೆ.
4: ಇಲ್ಲ ಇರ್ಲಿ ಏರಮ್ಮ, ಹಣ ಈಗಲೇ ಬೇಕಾಗಿತ್ತ?
0: ಬೇಕು ಕಣವ, ಸಾಲಗಾರರು ನನ್ನ ಕತ್ತು ಮೇಲ್ಕೋತಿದ್ದಾರೆ, ಬೇರೆ ದಾರಿ ಇಲ್ಲೇ.

0: ನಾನು ಇಲ್ಲಿಗೆ ಬಂದೆ. ನಮ್ ದುರದೃಷ್ಟ ನೋಡು, ನೀನ್ ನಮ್ಮ ಅವಸರಕ್ಕೆ ಕೊಟ್ಟೆ, ಆದ್ರೆ ನಿನ್ನ ಅವಸರಕ್ಕೆ ಕೊಡೋಕಾಗ್ತಾ ಇಲ್ಲ ನೋಡು. ರಾಗಣ್ಣ ಬರ್ಲಿ, ಅವನ ಹತ್ರ ಮಾತಾಡಿ ಹೇಳಿ ಕಳಿಸ್ತೇನೆ.
1: ಹೇಗಾದ್ರೂ ಮಾಡಿ, ಇವತ್ ನಾಳೆಯಲ್ಲಿ ಹಣ ಕೊಟ್ಬಿಡಿ ರತ್ನವ್ವ.
0: ಅದು ಹೇಗೆ ಹೇಳಕ್ಕಾಗತ್ತೆ? ರಾಗಣ್ಣನ ಹತ್ರ ವಿಚಾರಿಸಿ ತಿಳಿಸ್ತೇನೆ.
1: ರತ್ನವ್ವ, ನಿಮ್ ಹತ್ರ ಒಂದ್ ವಿಷಯನ ಹೇಳೋ ಬೇಡುವ ಅಂತ ಯೋಚನೆ ಮಾಡ್ತಾ ಇದ್ದೀನಿ.
0: ನನ್ನ ಹತ್ರ ಏನ್ ಸಂಕೋಚ ಹೇಳು.
1: ನಿಮ್ಗೆ ವಿಠೋಬ ಗೊತ್ತಲ್ವಾ?
0: ವಿಠೋಬ?
1: ಅವನು ನಮ್ ಶಾನ್ಭೋಗ್ರ ಸ್ನೇಹಿತ ರತ್ನವ್ವ. ನಾನು ನಿಮ್ ಹತ್ರ ಬಾಕಿ ಕೇಳ್ತೀನಿ ಅಂತ ಗೊತ್ತಾದಾಗ ನೋಡು, ಸೀತಾರಾಮಯ್ಯ ನನ್ ಪ್ರಾಣ ಸ್ನೇಹಿತ, ಬೇಕಾದ್ರೆ ಆ ಸಾಲನ ನಾನ್ ವಾಪಸ್ ಕೊಡ್ತೀನಿ. ನೀನ್ ರತ್ನಕ್ಕನ ಮನೆ ಮುಂದೆ ಹೋಗಿ ಗಲಾಟೆ ಮಾಡ್ಬೇಡ ಅಂತ ಬೈದ.
0: ಬೇಡಮ್ಮ ಬೇಡ, ಸ್ನೇಹನ್ನ ಹಾಗೆಲ್ಲ ದುರುಪಯೋಗ ಪಡಿಸ್ಕೋಬಾರ್ದ.
1: ಅವನೇನ್ ಸುಮ್ನೆ ಕೊಡ್ತಾ ಇದ್ದಾನೆ ರತ್ನವ್ವ? ನೀವೊಂದ್ ಚಿಕ್ಕ ಉಪಕಾರ ಮಾಡ್ಕೊಟ್ರೆ ಸಾಕು ಅವನ್ಗೆ.
0: ಏನದು
1: ಈಗ ನಂಜಾಪುರ್ ಶಾಂಡೋಕೆನ ಯಾರು ನೋಡ್ಕೋತಾ ಇದಾರೆ?
0: ಇನ್ನು ಆ ವಿಷಯನ್ನ ಯೋಚನೆ ಮಾಡಿಲ್ಲ ಈರಮ್ಮ.
1: ಹಾಗಾದ್ರೆ ನಮ್ ವಿಠೋಬನ್ಗೆ ಆ ಶಾಂಡೋಕೆನ ವಹಿಸ್ಕೊಟ್ಬಿಟ್ರೆ 2,500 ರೂಪಾಯಿ ಅಸಲು, ಇಲ್ಲಿವರೆಗಾಗಿರೋ 2,500 ರೂಪಾಯಿ ಬಡ್ಡಿ, ಒಟ್ಟು 5,000 ರೂಪಾಯಿ ಅವನೇ ಕೊಟ್ಬಿಡ್ತಾನಂತೆ.
0: ಈ ವ್ಯವಹಾರ ಅಲ್ಲ, ನನಗೊಂದು ಗೊತ್ತಿಲ್ಲ ಈರಮ್ಮ. ನಾನು ಎಲ್ಲ ಜವಾಬ್ದಾರಿನೂ ರಾಗಣ್ಣನ್ಗೆ ಬಿಟ್ಟಿದ್ದೇನೆ. ಅವನು ಹೇಗೆ ಹೇಳ್ತಾನೋ ಹಾಗ್ ಮಾಡ್ತೀನಿ.
1: ಈ ವಿಚಾರ ನಿಮಗ್ ಸಂಬಂಧಪಟ್ಟದ್ದು, ರಾಗಣ್ಣ ಯಾಕೆ ನೀವೇ ಹೇಳ್ಬೋದಲ್ಲ.
0: ನನ್ಗೇನ್ ಪ್ರಪಂಚ ಜ್ಞಾನ ಇದೆ? ರಾಗಣ್ಣ ಬರ್ಲಿ ಈರಮ್ಮ.
1: ಸರಿ, ನಾನ್ ಬರ್ತೀನಿ ರತ್ನಮ್ಮ. ಹಾಗೆ ನನ್ ದುಡ್ಡಿನ ವಿಚಾರನೂ ವಿಚಾರಿಸಿ. ಇಂಥ ಸಮಯದಲ್ಲಿ ನೀವು ನನ್ನ ಹಣ ಕೊಟ್ರೆ ದಾನ ಕೊಟ್ಟಷ್ಟು ಪುಣ್ಯ ಬರುತ್ತೆ. ಬರ್ತೀನಿ.

0: ಏನ್ ರಾಗಣ್ಣ ಇಷ್ಟು ಬಂದೆ?
1: ನಿನ್ನೆ ಹುಡ್ಕೊಂಡ್ ಬಂದೆ.
0: ನನ್ನೇ ರತ್ನಮ್ಮ ಏನಾದ್ರು ಹೇಳಿ ಕಳ್ಸಲ್ಲ?
1: ಹೇಳಿದ್ಲು, ನೀನು ಈರಮ್ಮ ಸೇರ್ಕೊಂಡು ನಂಜಾಪುರದ ಶಾನುಭಕ್ಕೆ ದಕ್ಕಿಸ್ಕೋಬೇಕು ಅಂತ ಸಂಚು ಮಾಡಿರೋ ವಿಷಯ ಎಲ್ಲ ಹೇಳಿದ್ಲು.
2: ನೋಡು, ಕೊಡ್ಬೇಕಾಗಿರೋ ಹಣನ ಬಡ್ಡಿ ಸಮೇತ ಕೊಟ್ ಮಾತಾಡು. ಇಲ್ದಿದ್ರೆ
1: ನಿನ್ನ ಬಿಟ್ಟು ಬಂಗೆ ನಂಜಾಪುರದ ಶಾನುಭವಕ್ಕೆ ಒದಗಿಸ್ ಕೊಡ್ಬೇಕು ಅಷ್ಟೇ ತಾನೇ?
2: ಹೌದು.
1: ಓಹೋ, ಇಬ್ರು ಸೇರ್ಕೊಂಡು ಒಳ್ಳೆ ಮನೆ ಹಾಳು ಯೋಚನೆ ಮಾಡಿದೀರಾ. ಇವನೇನೋ ಅಬ್ಬೇಪಾರಿ ತಗಲ್ಬಾಜಿ, ತಿನ್ನೋಕು ಗತಿ ಇಲ್ಲದೆ ನೀನ್ ಕೊಡೋ ಪುಡಿಗಾಸ್ಗೆ ಕೈ ಓಡ್ ನಿಂತಿದ್ದಾನೆ. ಹೆಂಗಾಗಿ ನಿಂಗಾದ್ರೂ ಒಂದಿಷ್ಟು ದಯಾಧರ್ಮನ ಬೇಡ? ಕಷ್ಟದಲ್ಲಿರೋ ರತ್ನಕ್ಕನ ಹಿಂಗ ಬಿಡಿಸೋದು?
0: ಕೊಡ್ಬೇಕಾಗಿರೋ ಹಣ ಕೇಳಿದ್ರೆ ಪೀಡಿಸ್ದಂಗಾಯ್ತಾ? ಅಂಥ ಮಾನ ಇರೋರು ದುಡ್ಡು ಮಾಡಿ ಮಾತಾಡ್ಬೇಕಪ್ಪ.
1: ಏ ನೀನ್ ಸುಮ್ನಿರೋ, ಕೊಟ್ಟಿರೋ ಈರಮ್ಮ, ತಗೊಂಡಿರೋ ಸೀತಾರಾಮ, ನೀನ್ ಯಾವ ಬೇವರ್ಸಿನ ಮಧ್ಯದಲ್ಲಿ ತಲೆ ಹಾಕೋಕೆ? ನೋಡಿರಮ್ಮ, ಬಡ್ಡಿನ ಬಿಟ್ಬಿಡು, ಅಸಲ್ ಕೊಡಿಸ್ತೀನಿ. ಒಪ್ಕೊಂಡ್ರೆ ಸರಿ, ಇಲ್ಲದೆ ಇದ್ರೆ ಅದೇ ವಸೂಲಿ ಮಾಡ್ತೀಯಾ ನಾನು ನೋಡ್ತೀನಿ.
2: ವಸೂಲಿ ಮಾಡೋ ತಾಕತ್ ಇಲ್ದಿದ್ರೆ ಸಾಲ ಕೊಡ್ತಿದ್ನಾ? ಮರ್ಯಾದೆಗೆ ಬೆಲೆ ಕೊಡದೆ ಇದ್ರೆ ಪಂಚಾಯತಿ ಇಡಿಸ್ತೀರಿ, ಇಲ್ದಿದ್ರೆ ಕೋರ್ಟ್ಗೆ ಹೋಗ್ತೀರಿ.
1: ನೋಡು, ಈ ಮನೆ ಮೂರ್ಕನ್ ಮಾತು ಕೇಳ್ಕೊಂಡು ಕುಣಿತಾ ಇದೀಯಾ? ಅದೆಂಗ್ ಹಣ ವಸೂಲಿ ಮಾಡ್ತೀಯೋ ಮಾಡ್ಕೋ ಹೋಗ್.
2: ಮಾಡ್ತೀನಿ, ನೋಡ್ತಾ ಇರು.
3: ಏನಲ್ಲಿ ತಿಪ್ಪ, ರಾಗಣ್ಣನಿಗೂ ಈರಮ್ಮನಿಗೂ ಬಾರಿ ಬಾರಿ ಜಗಳ ಅಂತೆ?
2: ಒಬ್ರು ತಲೆ ಒಬ್ರು ಚೆಂಡ ಆಗ್ಲಿಲ್ಲ ಅಷ್ಟೇ, ಅಲ್ಲಿ ಗಂಟ ನಡೆದೋಯ್ತು. ಅಗಳಿ ಆ ಮನ್ಮಥ ಬರ್ತಾನೆ, ಅವನ್ನೇ ಕೇಳಿ ಈರಮ್ಮನ ವಿಚಾರಲ್ಲ, ಅವನಿಗೆ ಚಂದ ಗೊತ್ತು.
0: ಬರಲಿ ದಾಂಡ್ಗ ಬಾ. ನಾವೆಲ್ಲ ದಗಲ್ಬಾಜಿಗಳು, ಮನೆ ಮುರುಕರು, ದ್ರೋಹಿಗಳು. ಸೀತಾರಾಮಯ್ಯನ ಸಂಸಾರನ ಹಾಳು ಮಾಡ್ಬೇಕು ಅಂತಿದೀವಿ. ಆ ರಾಗಣ್ಣ ಒಬ್ನೇ ರತ್ನಮ್ಮನ ಉದ್ಧಾರ ಮಾಡಕ್ ನಿಂತಿರೋನು.
3: ಅಯ್ಯೇ, ಸುಮ್ಮನೆ ಯಾಕೆ ಬಡ್ಕೋತೀಯ? ಕುಕ್ಕರ್ ಸಲ್ಲಿ ಕುಕ್ಕರ್ ಬಡಿ ಅಲ್ಲಿ ನೋಡ ವಿಠೋಬಾ, ನೀನಿಗೆ ಶಾನುಭೋಗಕ್ಕೆ ಸಿಕ್ಕಬೇಕಾದ್ರೆ ಪಂಚಾಯತಿ ಮಡಗ.
0: ಪಂಚಾಯತಿ ಮಡಗ್ಸಿದ್ರೆ ಎಲ್ರು ರಾಗಣ್ಣನ ಕಡೆನೆ ಕೈ
3: ಎತ್ತಾರೆ. ನಾ ಇಲ್ವೇನೋ ನಿನ್ ಕಡೆಗೆ ತಕ್ಕಡಿ ತೂಗುತ್ತೀನಿ.
0: ಹೌದಾ?
3: ನಿಜವಾಗ್ಲು ಸತ್ಯವಾಗ್ಲು ಈ ತಿಪ್ಪು ನಾಣಿದು.
2: ನಮ್ ಸಾವುಕಾರು ನಿನ್ ಕೆಲ್ಸನ ಹೂವಿನ ತರ ಎತ್ತದ ಮಾಡ್ಕೊಡ್ತಾರೆ, ಅದಕ್ ಮುಂಚೆ ನೀನು ಅವ್ರ ಕೆಲ್ಸನ ಹೋಗಿಸ್ಬಿಡ್ಬೇಕು.
0: ಹಂಗಂದ್ರೆ
3: ವಿಠೋಬಾ, ಈರಮ್ಮನ ಮನೆಯಾಗೊಂದ ಅಕ್ಕಿ ಅದೆಲ್ಲೋ?
0: ಯಾವ್ದು?
3: ಅದೇ ಕಣೋ, ದುಂಡು ಮಲ್ಲಿಗೆ ಅಮ್ಮ.
4: ಚಿಕ್ಕರತ್ರಿ
3: ಏಯ್, ನೀನ್ ಸುಂದಿರ, ನಿನ್ ರಾಣಿಗೊಂದು ಮಾತು ಹೇಳಿ, ಅವಳನ್ನ ನಾನು ಕೊಡಿಸೋದಾದ್ರೆ.

0: ಅನುಭವಕ್ಕೆ ನಿಂಗೆ, ಚಿಕ್ಕರುದ್ರೆ ನಂಗೆ.
1: ಹೆಂಗೆ
0: ಇದಕ್ಕೆ ಈರಮ್ಮ ಒಪ್ಬೇಕಲ್ಲ,
2: ಅವಳನ್ನ ಒಪ್ಸೋ ಬರ ನಿಂದು. ಅವಳಿಗೇನ್ ನಾನು ಮೋಸ ಮಾಡಲ್ಲಮ್ಮ, ಬೇಕಾದಷ್ಟು ನಗನಾಡಿ ಎಲ್ಲ ಮಾಡಿಸ್ಕೊಡ್ತೇನೆ,
0: ನೋಡ್ತೀನಿ, ಪ್ರಯತ್ನ ಪಡ್ತೀನಿ.
2: ಅಷ್ಟು ಮಾಡಿ ಪಂಚಾಯತಿ ಮಡಗಿಸು,
1: ಪುಣ್ಯ ಕೆಲಸ ಎಲ್ಲ ಅವರೇ ನೋಡ್ಕೊಳ್ತಾರೆ.
0: ಚಿನ್ನೋದ್ನಂತ ಮನುಷ್ಯ ಅಷ್ಟು ಸುಲಭ ಅಲ್ಲ ಸಿಕ್ಕೋದು. ಕೈ ತುಂಬಾ ಕಾಸು ಕೊಡ್ತಾನೆ ಪಂಚಾಯತಿಲಿ, ನಮ್ ಪರವಾಗಿ ತಕಡಿ ತುಗಿಸ್ತಾನೆ.
1: ಹ್ಮ್ ತುಗಿಸ್ತಾನೆ, ನಮ್ ಮನೆ ಹುಡುಗಿನ ಅವನ್ಗ ಒಪ್ಸದಿರ್ತಾನೆ.
0: ಆ ರಾಗಣ್ಣ ನಡುಬೀದಿಲಿ ನಿನ್ ವಿಚಾರವಾಗಿ ಎಷ್ಟು ಕೇವಲವಾಗಿ ಮಾತಾಡ್ತ, ಹತ್ತು ಜನದ ಮುಂದೆ ಅವನ ಮಾನ ತೆಗೆದು ತಲೆ ತೆಗ್ಸೋ ಮಾಡ್ಬೇಕು ಅಂದ್ರೆ ನೀನ್ ಇದಕ್ಕೆ ಒಪ್ಕೊಳ್ಳೇಬೇಕು. ಇರಿ, ನಾಳೆ ಯಾವನ್ಗು ಒಪ್ಸೋದ್ರ ಬದ್ಲು ಈ ಸಾವುಕಾರನ್ಗ ಒಪ್ಸಿದ್ರೆ ಏನಾಗುತ್ತೆ ಹೇಳ.
1: ನಮ್ ರುದ್ರಿನ ಒಂದ್ ಮಾತ್ ಕೇಳಿ.
0: ನಾನು ಆಗ್ಲೇ ಕೇಳಾಯ್ತು, ಚಿಕ್ಕರುದ್ರಿಗೆ ಚಿನ್ನೊಬ್ಬನ್ ಕಂಡ್ರೆ ತುಂಬಾ ಆಸೆ.
1: ನಿನ್ ಒಳ್ಳೇದಕ್ಕೋಸ್ಕರ ನಾನು ಒಪ್ಕೋತಾ ಇದ್ದೀನಿ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ.
2: ಎಳೆದ್ ಕಿತ್ಬಿಟ್ಟಿಯ, ಬಲ್ಸಿರೋದ್ ನೋಡ್ ಕೇಳು.
0: ಏನ್ ಸಾವುಕಾರ?
2: ಓ ಬಾಬಿಟ ಬಾ. ಏ ಸಾಕ್ ಇಳಿಯ ಇಳಿಯ.
0: ಏನಾಯ್ತು ನಮ್ ಸಮಾಚಾರ?
2: ಎಲ್ಲ ಹೇಳದ್ನಪ್ಪ ರತ್ನಮ್ಮ, ನನ್ ಮಾತೇ ಕೇಳೋ ಹಾಗಿಲ್ಲ. ಅವಳು ರಾಗಣ್ಣ ಸೇರ್ಕೊಂಡು ನಿಮ್ಮಿಬ್ಬರಿಗೂ ನಾಮ ಹಾಕ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ.
0: ಹಂಗಾದ್ರೆ ನನ್ ಗತೆ?
2: ಏ ಯಾಕ್ ಬಡ್ಕೋತೀಯೋ ಈರಮ್ಮ, ಒಂದ್ ಕೆಲ್ಸ ಮಾಡು, ನಾಲ್ಕು ಜನ ದಾಂಡಿಗನ್ ಕರ್ಕೊಂಡು ಹೋಗಿ ರತ್ನಮ್ಮನ್ ಮನೆ ಮುಂದ್ ನಿಲ್ಸಿ ತಮಟೆ ಹೊಡ್ಸು. ಹೆದರ್ಕೊಂಡು ಹಣ ಕೊಡ್ತಾಳೆ, ಇಲ್ಲಾಂದ್ರೆ
0: ನಾನ್ ಬೋಕಿ ವಹಿಸ್ಕೊಡ್ತಾಳೆ. ಹಾಗ ಮಾಡೋಣ, ನಡಿ ನಡಿ.
2: ಹ್ಮ್ ಈ ಕೆಲ್ಸ ನಾನ್ ನೋಡ್ಕೊತೀನಿ.
0: ನಡಿ ಅಪ್ಪಮ್ಮ.
3: ಈರಮ್ಮ ಇವರೆಲ್ಲ
1: ನನ್ ವಿಷಯ ಏನ್ ಮಾಡಿದೆ? ನನ್ನ ಹಣ ಯಾವಾಗ ಕೊಡ್ತೀಯ?
3: ನನ್ನ ಹತ್ರ ಹಣ ಇದ್ದಿದ್ರೆ ಆವಾಗ್ಲೇ ಕೊಡ್ತಿದ್ದೆ. ಈಗ ರಾಗಣ್ಣನ ಊರಿನಿಂದ
1: ಒಳ್ಳೆ
0: ಮಾತಲ್ಲಿ ಹೇಳ್ಕೊಡ್ತಾಳ ಅವಳು. ಮನೆ ಸಾಮಾನ ಎಲ್ಲ ಆಯ್ತು.
3: ಅಯ್ಯೋ ಹಾಗೆಲ್ಲ ಮಾಡ್ಬೇಡಿ, ದಯವಿಟ್ಟು ಮಾಡ್ಬೇಡಿ. ಆದಷ್ಟು ಬೇಗ ನಿನ್ ಸಾಲ ತೀರ್ಸ್ಬಿಡ್ತೇನೆ. ದಯವಿಟ್ಟು ನನ್ ಮಾನ ಮರ್ಯಾದೆಲ್ಲ ಮಣ್ಪಾಲ್ ಮಾಡ್ಬೇಡ ಈರಮ್ಮ. ನೀನು
1: ನಾನೇ ಜಪ್ತಿ ಮಾಡಿ ಸಾಮಾನ್ ಹರಾಜಾಗ್ತಾ ಇದ್ರೆ ನನ್ನ ಹಣ ಹೇಗೆ ವಾಪಸ್ ಬರೋದು?
2: ಮನೆ ಜಪ್ತಿ ಮಾಡಿ ಹರಾಜು ಹಾಕ್ಸೋದು? ಇಡ್ರ ಅಲ್ಲಿ ಇಡ್ರ, ಯಾರಾದ್ರೂ ಏನಾದ್ರೂ ಮುಟ್ಟಿದ್ರೆ ಕೈ ಕತ್ತರಿಸ್ಬಿಡ್ತೀನಿ. ಹೋಗ ಬಂಡಿ. ಏ ವಿಠಾಬ ಈರಮ್ಮ, ನೀವೇನ್ ಮನುಷ್ಯರ ಕತ್ತೆಗಳ ಒಂಟಿ ಹೆಣ್ಣು ಅಂತ ಹೇಳಿ ಮನೆಗ್ನು ಗಲಾಟೆ ಮಾಡ್ತೀರ? ಸಮಾಧಾನ ಮಾಡ್ತಾರ, ನೀನ್ ಕಣ್ಣೀರ್ ಹಾಕೋದ್ ನೋಡಿದ್ರೆ ನನ್ನ ಕರಡು ಕತ್ತರಿಸ್ತಕ್ಕಾಗುತ್ತೆ. ನನ್ನ ಸ್ನೇಹಿತನ ಹೆಂಡತಿಗೆ ಈ ಸ್ಥಿತಿನ ಬರೋದು?
1: ಸರಿ ನನ್ನ ವಿಷಯ ಏನ್ ಮಾಡಿದೆ?
2: ಏನು ಏನ್ ನಿನ್ ವಿಷಯ?
0: ಅದೇ 5,000 ರೂಪಾಯಿ ಕೊಡೋದು ಇಲ್ಲ ನಂಜಾಪುರ ಶಾನ್ಭೋಕ್ಕೆ ವಹಿಸ್ಕೊಡೋದು.
2: ಆಗ್ತೀನಿ ನೋಡು, ನಾಲ್ಗೆ ಅಲ್ಲಾಡ್ಸಿದ್ರೆ ಹಲ್ಲು ದುರಿಸ್ಬಿಡ್ತೀನಿ. ತೆಗಿ ಪತ್ರನ.
1: ದುಡ್ಡು
2: ರತ್ನಮ್ಮನ ಹತ್ರ ಗಲಾಟೆ ಮಾಡ್ತೀರಾ? ತಗ ತಗ ನಿನ್ ದುಡ್ಡನ್ನ ಹಿಡಿ. ಇನ್ನೊಂದ್ಸಲ ಈ ಮನೆ ಮುಂದೆ ಯಾರಾದ್ರೂ ಅಡ್ಡಾಡಿದ್ರು ಹುಟ್ಟು ಹುಟ್ಟಾಡ್ಗಿಸ್ಬಿಡ್ತೀನಿ ಒಬ್ಬೊಬ್ರಿಗೂ.
0: ಚಿನ್ನೋಬ
2: ನಾ ಉಡಿ ಮಗನೇ, ಹೋಗ ಹೋಗ. ನೀ ಏನ್ ಮುಖ ನೋಡ್ತಿ? ಹಾಕ್ತೀನಿ ನೋಡು.

ಹೆದರ್ಕೊಂಡಿಯ ಮರಿ? ನನ್ ಕಿಣಿ ಮರಿ ರತ್ನಮ್ಮ, ನೀನ್ ಧೈರ್ಯವಾಗಿರು. ನಿನ್ಗೇನೇ ಕಷ್ಟ ಬಂದ್ರು ನಾನಿದ್ದೀನಿ. ನನ್ಗೊಂದ್ ಮಾತು ಹೇಳ್ಕಳ್ಸು ಸಾಕು, ಬಂದ್ಬಿಡ್ತೀನಿ. ಬರ್ತೀಯ ನನ್ ಜೊತೆ?

0: ಏ ರಾಘಣ, ಸ್ವಲ್ಪ ಹಿಂಗ್ ಬಂದೋಗು.
1: ಈಗ ನಂಗೆ ಪುರ್ಸೋತಿಲ್ಲ, ಆಮೇಲೆ ಬರ್ತೀನಿ.
2: ನಿನ್ ಕೆಲ್ಸಕ್ಕೆ ಏನೆಲ್ಲ ಕರೀತಿರೋದು? ನಿನ್ ಕೆಲ್ಸಕ್ಕೆ ಬಾ ಬಾ.
1: ಏನ್ ಸಮಾಚಾರ?
2: ನಮ್ ಈರಮ್ಮ ಈ ಹಳ್ಳಿಗೆ ದೊಡ್ಡ ಮನುಷ್ಯಳು, ತಿಳಿದು ತಿಳಿದು ಅವಳನ್ ಕೆಣಕಿ ಮರ್ಯಾದೆ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಏನ್ ಅರ್ಥ ಇದೆ ಹೇಳು.
1: ಆ ಮಾತೆಲ್ಲ ಈಗ್ಯಾಕೆ? ಅವ್ರದಾರೆ ಅವ್ರಿಗೆ, ನಂದಾರೆ ನಂಗೆ.
2: ಹಾಗಂದ್ರೆ ಹಾಗೆ, ದೊಡ್ಡ ಮನುಷ್ಯ ಅನಿಸ್ಕೊಂಡಿರೋ ನೀನೇ ಹೀಗ್ ಮಾಡಿದ್ರೆ, ಊರಿಗ್ ಮುಖ್ಯಸ್ಥರು ಅನಿಸ್ಕೊಂಡಿರೋ ನಾವು ಇದ್ರಷ್ಟು ಸತ್ರಷ್ಟು ಅಂದ ಹಾಗಾಗಲ್ವೇ?
3: ಕೊಡೋ ದುಡ್ಡನ್ನ ಕೊಡದೆ ಗಂಟೆ ಹಾಕೋ ವ್ಯಾಜ್ಯ ಮಾಡಿ ಸಾಲ ಕೊಟ್ಟವ್ರಿಗೆ ಹೀಗ್ ಮಾಡ್ತೀನಿ ಹಾಗ್ ಮಾಡ್ತೀನಿ ಅಂತ ಹೆದರ್ಸಿದ್ರೆ ದೊಡ್ಡ ಮನುಷ್ಯ ಆದದಕ್ಕೆ ಸಾರ್ಕೋಯ್ತು.
1: ಮುಗೀತು ನಿನ್ ಮಾತು, ಅಥವಾ ಇನ್ನೇನಾದ್ರು ಇದೆಯೋ?
2: ಏನು ತಿಳಿದೆ ಇರೋ ರತ್ನಮ್ಮ, ಎಲ್ಲಾ ಕೆಲ್ಸ ಮಾಡ್ಕೊಡ್ತೀಯ ಅಂತ ನೀನ್ ನಂಬ್ಕೊಂಡ್ರೆ ಅವ್ನ್ ಬೀದಿಗ್ ತರೋಂತ ಕೆಲ್ಸನ ನೀನ್ ಮಾಡೋದು?
1: ಅಂತ ಕೆಲ್ಸ ಯಾವತ್ತು ಮಾಡಿಲ್ಲ, ಮಾಡೋದು ಇಲ್ಲ. ಪ್ರಾಣ ಕೊಟ್ಟಾದ್ರೂ ರತ್ನಕ್ಕನ್ ಕಾಪಾಡ್ತೀನಿ.
2: ಕಾಪಾಡ್ತೀಯ ಕಾಪಾಡ್ತೀಯ, ನೀನ್ ಕಾಪಾಡೋದ್ ನಾವ್ ನೋಡ್ತಿಲ್ವೇ? ವಿಠೋಬಾ ಅಕಸ್ಮಾತ್ ಶಾನ್ಭೋಕೆ ವಹಿಸ್ಕೊಂಡ್ಬಿಟ್ರೆ ನಿನಗ ಬರೋ ಆದಾಯ ಎಲ್ ತಪ್ಪ ಹೋಗುತ್ತೋ ಅಂತ ಏನ್ ಆಟ ಕಟ್ತಿದ್ದೀಯ ರಾಘಣ್ಣ?
1: ಬಾಯ್ ಮುಚ್ಚೋ. ನಿನಗೆ ಯಾಕೋ ಕಾಲು ಕೆರ್ಕೊಂಡು ಜಗಳ ಮಾಡ್ಬೇಕು ಅಂತ ಇರೋ ಹಾಗಿದೆ. ಒಂದ್ ಮಾತ್ ಹೇಳ್ತೀನಿ ಚಿನ್ನೋಬ, ನೀನು ನೀನ್ ವಿಠೋಬ ಈರಮ್ಮ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಅಡ್ಡ ಬರೋದಿಲ್ಲ. ಆದ್ರೆ ರತ್ನಕ್ಕನ್ ವಿಷಯಕ್ಕೆ ಮಾತ್ರ ತಲೆ ಹಾಕ್ಬೇಡಿ, ಅದಕ್ಕೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ.
2: ಹೌದು, ಸೀತಾರಾಮ ಸತ್ತಾಗ ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ನಿನ್ ಒಪ್ಸಿದ್ದೀನಿ ಅಂತ ಏನ್ ಬರ್ಕೊಟ್ಟು ಹೋಗಿರ್ಲಿಲ್ಲ. ನಿನ್ನಷ್ಟೇ ನಾವು ಅವನಿಗೆ ಸ್ನೇಹಿತರಾಗಿದ್ವಿ, ನಿನ್ನಷ್ಟೇ ನಮಗೂ ಅಧಿಕಾರ ಇದೆ.
1: ಆದ್ರೆ ರತ್ನಕ್ಕ ಅಧಿಕಾರ ನನ್ಗಿಸ್ಕೊಟ್ಟಿದ್ದಾಳೆ. ನಿಮಗ್ ಕೊಡ್ಬೇಕಾದ ದುಡ್ಡಿಗೆ ಏರ್ಪಾಡ್ ಮಾಡಿದೀನಿ, ಇನ್ ಎರಡೇ ದಿವಸ ತಂದು ಬಿಸಾಕ್ತೀನಿ.
2: ನಿನ್ಗ್ಯಾಕ ತೊಂದ್ರೆ, ಈರಮ್ಮನ ಹಣ ಬಂದಾಯ್ತು.
4: ರತ್ನಮ್ಮ ಬೇಕಾದವರು, ಅವಳು ಯೋಗಕ್ಷೇಮದಲ್ಲಿ ಯಾರಿಗ ಆಸಕ್ತಿ ಇದೆಯೋ ಅವರು.
3: ಹೆಸರು ತಿಳ್ಕೋಬೇಕು ಅಂತಿದ್ರೆ
1: ಕೇಳ್ತೀನಿ ಕೇಳ್ತೀನಿ. ನಾನು ಊರಲ್ಲಿ ಇಳ್ದಿದ್ದಾಗ ನೀವ್ ಯಾರಾದ್ರೂ ಆಟ ಗೀಟ ಕಟ್ಟಿ ನಮ್ ರತ್ನಕ್ಕೆ ಹಿಂಸೆ ಕೊಟ್ಟಿದ್ರು, ನಿಮ್ಮನ್ನು ಹುಟ್ಟಿ ನಾನು ಅನಿಸ್ಬಿಡ್ತೀನಿ.

0: ರತ್ನಕ್ಕ
1: ಬಾ ರೇವಣ್ಣ, ಬಾ ಕೂತ್ಕೋ, ಊಟ ಮಾಡ್ಬಾ.
0: ಊಟ ಆಮೇಲೆ ಮಾಡ್ತೀನಿ, ಮೊದ್ಲು ನನ್ನ ಪ್ರಶ್ನೆಗೆ ಜವಾಬ್ ಕೊಡು.
1: ಏನದು?
0: ಈರಮ್ಮನ ಸಲ ಯಾರು ತೀರಿಸಿತು?
1: ಅದು ನೀನ್ ಅವತ್ತು ಹೊರಟೋದೆ,
0: ಅದೆಲ್ಲ ಬೇಕಾಗಿಲ್ಲ. ಸಲ ಯಾರು ತೀರಿಸಿತು ಅಂದೆ?
1: ಚಿನ್ನುಬಣ್ಣ. ಅವತ್ತು ಈರಮ್ಮ ಪಂಚಾಯತಿ ಅದು.
0: ಇನ್ನೇನು ಹೇಳ್ಬೇಡ ರತ್ನಕ್ಕ, ಅಂತೂ ನಿನ್ನ ಪರವಾಗಿ ಮಾತಾಡಿ ಓಡಾಡಿದಕ್ಕೆ ಒಳ್ಳೆ ಮರ್ಯಾದನೆ ತಂದ್ಕೊಟ್ಟೆ. ಬಿಡು, ನಾನಾಗೆ ಹೊತ್ಕೊಂಡಿದ್ ಬಾರಣ ನೀನಾಗೆ ಏರಿಸ್ಬಿಟ್ಟೆ. ಇನ್ನ ನೀನುಂಟು ಅವನುಂಟು, ಅದರಿಂದ ನನಗೂ ನಿನಗೂ ಯಾವ ತರ ಸಂಬಂಧ? ಇವತ್ತೇ ಕೊನೆ, ಇನ್ಮೇಲೆ ನೀನು ನಮ್ಮನೆ ಕಡೆ ಬರ್ಬೇಡ, ನಾನು ನಿಮ್ಮನೆ ಕಡೆ ಕಾಲಿಡೋದಿಲ್ಲ.
1: ಹಾಗೆಲ್ಲ
0: ಹಾಗೆ ಊಟ ಮಾಡ.
1: ಅಯ್ಯೋ ರಾಗಣ್ಣ, ಅಯ್ಯೋ ಅಯ್ಯೋ ಅಯ್ಯೋ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 9:15:40. ಈ ಸಮಯ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಸಮಯ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಹಿಂದಿ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕಾಗಿ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. 9489912298309 4830910029. ಈಗ ಹೆಚ್ಚು ತಡ ಮಾಡೋದು ಬೇಡ, ಗೀತೆಗಳನ್ನು ಕೇಳೋದಕ್ಕೆ ಆರಂಭಿಸೋಣ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಆಶಿಕಿ 2 ಚಿತ್ರದ ಈ ಗೀತೆ, ಅಂಕಿತ್ ತಿವಾರಿಯವರ ಗಾಯನದಲ್ಲಿ.

सुन रहा है ना तू क्यों रो रहा है मैं। ಅದ್ಭುತವಾದ ಸಾಲುಗಳಿದ್ದಂತಹ ಗೀತೆಯನ್ನು ಕೇಳಿದ್ವಿ. ಮುಂದಿನ ಗೀತೆ ಒಂದು ಲೆಜೆಂಡ್ ಮೂವಿದು ಸ್ನೇಹಿತರೆ, ಶೋಲೆ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ರಚನೆ, ಆರ್ ಡಿ ಬರ್ಮನ್ ಅವರ ಸಂಗೀತ ಮತ್ತು ಗಾಯನ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಗೀತೆಗಳನ್ನು ಕೇಳ್ತಾ ಇದ್ವಿ. ಮುಂದಿನ ಗೀತೆ MS ಧೋನಿ ಚಿತ್ರದ್ದು, ಪಲಕ್ ಮುಚ್ಚಲವರ ಗಾಯನ, ಮನೋಜ್ ಮುಸ್ತಾಶಿರ್ ಅವರ ರಚನೆ, ಅಮಲ್ ಮಲ್ಲಿಕ್ ಅವರ ಸಂಗೀತ.

जिस दिन तुझको ना देखो पागल पागल बनती हूँ। ಎಷ್ಟು ಅದ್ಭುತವಾದ ಸಾಲುಗಳನ್ನು ಕೇಳಿದ್ವಿ. ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ಕಲಿಯುಗ್ ಚಿತ್ರದ ಗೀತೆ ಇದು. ಆತಿಫ್ ಅವರ ಗಾಯನ, ಸಯೀದ್ ಖಾತ್ರಿ ಅವರ ರಚನೆ, ಗೋಹೇರ್ ಮುಮ್ತಾಜ್ ಸಂಗೀತ.

ಲಗನ್ ಚಿತ್ರದ ಗೀತೆ ಇದು. ಉದಿತ್ ನಾರಾಯಣ್, ಆಶಾ ಭೋಸ್ಲೆ, ವೈಶಾಲಿ ತಂಡದವರ ಗಾಯನ. ಜಾವೇದ್ ಅಖ್ತರ್ ರಚನೆ, ಎ ಆರ್ ರೆಹಮಾನ್ ಸಂಗೀತ.

ರಾಧಕ್ಕೆ ಸೇನ ಜಲೆ. ಆಶಾ ಭೋಸ್ಲೆಯವರ ವಾಯ್ಸು ಈ ಸಾಂಗ್ಗೆ ಮತ್ತಷ್ಟು ಜೀವ ತುಂಬಿದೆ ಅಂದರೆ ತಪ್ಪಾಗಲಾರದು. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದಿನ ಗೀತೆ ವೀರ್ಸರ ಚಿತ್ರದ ಗೀತೆ, ರೂಪ್ ಕುಮಾರ್ ರಾಥೋಡ್, ಲತಾ ಮಂಗೇಶ್ಕರ್ ಅವರ ಗಾಯನ, ಜಾವೇದ್ ಅಖ್ತರ್ ರಚನೆ, ಮದನ್ ಮೋಹನ್ ಅವರ ಸಂಗೀತ.

ಹಿಂದೆ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳುವಂಥ ಸಮಯ. ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳಂತೂ ಬರ್ತಾ ಇದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಖಂಡಿತ ನಿಮ್ಮೆಲ್ಲರ ಸಂದೇಶಗಳನ್ನ ಓದುವಂಥ ಕೆಲಸವನ್ನು ಮಾಡೇ ಮಾಡ್ತೀನಿ ಸ್ನೇಹಿತರೆ. ರಂಗದ ವಸಂತಿ ಚಿತ್ರದ ಗೀತೆ ಇದು. ಎಆರ್ ರೆಹಮಾನ್ ಅವರ ಸಂಗೀತ, ಪ್ರಸೂನ್ ಜೋಶಿ ಅವರ ರಚನೆ, ಮಧುಶ್ರೀ ಮತ್ತು ನರೇಶ್ ಅಯ್ಯರ್ ಅವರ ಗಾಯನ.

ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಕಾರ್ಯಕ್ರಮವನ್ನು ಕೇಳ್ತಾ ಎಂಜಾಯ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಮುದ್ದಾಗಿದೆ ಹಾಡುಗಳು ಅಂತ ರತ್ನ ಅವರು ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು ರಾಣಿಯವರು ಹಳೇಬೀಡಿನಿಂದ ಸಂದೇಶವನ್ನು ಕಳಿಸಿ ಗೀತೆಯನ್ನು ಮೆಚ್ಚಿಕೊಂಡಿದ್ದಾರೆ. ವೀರ್ಜರ ಗೀತೆಯನ್ನು ಮೆಚ್ಚಿಕೊಂಡು ನಂಬರ್ ಎಂಡಿಂಗ್ 4883 ಇವರ ಸಂದೇಶ ಬಂದಿದೆ. ಪ್ರೇಮಲತಾ ವಜ್ರ ದ್ಯುತಿ ಬಿದ್ರಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ನಿರೂಪಣೆ ಮತ್ತು ಗೀತೆಗಳನ್ನು ಮೆಚ್ಚಿಕೊಂಡಿದ್ದಾರೆ.

ಇದುವರೆಗೆ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಗೀತೆಗಳನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಇದಾಗಿತ್ತು ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಹಾಗೆ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ 5 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಸ್ಥಾನಗಳಿಗಾಗಿ ಇಂದು 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ಸಲ್ಲಿಸಿದ ರಾಜೀನಾಮೆಯನ್ನು ಹಿಂತೆಗೆದುಕೊಂಡಿದ್ದಾರೆ. ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಮತ್ತು ಸಚಿವರಾಗಿ ಮುಂದುವರೆಯಲಿದ್ದಾರೆ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯದ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಂದು ಪ್ರಕಟಿಸಿದ್ದಾರೆ. ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗಿದ್ದು ಸಾವಿರಾರು ಸರ್ಕಾರಿ ಶಾಲೆಗಳಲ್ಲಿ ಮಳೆ ಬಂದರೆ ಸೋರುವ ಕೊಠಡಿಗಳು, ಕುಸಿಯುವ ಗೋಡೆಗಳು ದುರಸ್ತಿಗಾಗಿ ಕಾಯುತ್ತಿವೆ. ಆದರೆ ರಾಜ್ಯಕ್ಕೆ ಶಿಕ್ಷಣ ಸಚಿವರೇ ಇಲ್ಲ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ರಾಜ್ಯ ಸರ್ಕಾರದ ವಿರುದ್ದ ಆಪಾದಿಸಿದ್ದಾರೆ. ಬೆಂಗಳೂರು ಪೂರ್ವ ನಗರಪಾಲಿಕೆ ವ್ಯಾಪ್ತಿಯ ವಿವಿಧ ಪ್ರದೇಶಗಳಿಗೆ ಆಯುಕ್ತ ಡಿಎಸ್ ರಮೇಶ್ ಇಂದು ಭೇಟಿ ನೀಡಿ ಸರ್ಕಾರಿ ಮತ್ತು ನಗರಪಾಲಿಕೆ ಸ್ವತ್ತುಗಳ ಸಂರಕ್ಷಣೆ, ಅತಿಕ್ರಮಣ ತೆರವು ಕುರಿತಂತೆ ಸ್ಥಳ ಪರಿಶೀಲನೆ ನಡೆಸಿದರು. ಮೂಲಸೌಕರ್ಯ ಅಭಿವೃದ್ದಿ ಕಾಮಗಾರಿಗಳಿಗೆ ವೇಗವರ್ಧನೆ ಹಾಗೂ ವಿವಿಧ ಇಲಾಖೆಗಳ ನಡುವೆ ಸಮನ್ವಯದ ಕುರಿತು ಅಧಿಕಾರಿಗಳಿಗೆ ಸೂಚನೆಗಳನ್ನು ನೀಡಿದರು. ವಿವಿಧ ಇಲಾಖೆಗಳಲ್ಲಿ ಇರುವ ಸೌಲಭ್ಯಗಳನ್ನು ನಿಯಮಾನುಸಾರ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸಮರ್ಪಕವಾಗಿ ಅಧಿಕಾರಿಗಳು ತಲುಪಿಸಬೇಕು ಎಂದು ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಚಾಮರಾಜನಗರದಲ್ಲಿ ಸೂಚನೆ ನೀಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ಪದ್ದತಿಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಎಲ್ಲ ಇಲಾಖೆಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಮತ್ತು ಕಾನೂನು ಉಲ್ಲಂಘಿಸುವವರ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ನರಕೋಡೂರು ಗ್ರಾಮದಲ್ಲಿ ಕೇಂದ್ರ ಸಂವಹನ ಮತ್ತು ಗ್ರಾಮೀಣಾಭಿವೃದ್ದಿ ರಾಜ್ಯ ಸಚಿವ ಡಾ ಪೆಮ್ಮಸಾನಿ ಚಂದ್ರಶೇಖರ್ ಇಂದು ಸಮೃದ್ದಿ ಕೇಂದ್ರವನ್ನು ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಭಾರತ್ ನೆಟ್ ಉದ್ಯಮಿ ಉಪಕ್ರಮದ ಅಡಿಯಲ್ಲಿ ಈ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10:03:10 ಈ ಸಮಯ. ಪ್ರೇಮ ನಿನಾದ ಕಾರ್ಯಕ್ರಮದ ಸಮಯ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್.

ಪ್ರೇಮ ನಿನಾದ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವ ಸ್ನೇಹಿತರೆ. ಪ್ರೇಮದ ವಿವಿಧ ಭಾವಗಳನ್ನು ಹೊತ್ತು ತಂದು ಆ ಭಾವಗಳ ಕುರಿತು ನಿಮ್ಮ ಹತ್ರ ಮಾತಾಡ್ತಾ ನಿಮ್ಮ ಅನಿಸಿಕೆಗಳನ್ನು ಕೇಳ್ತಾ ಗೀತೆಗಳೊಂದಿಗೆ ಸಾಗೋದೇ ಪ್ರೇಮ ನಿನಾದ ಕಾರ್ಯಕ್ರಮ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನು ಹೊತ್ತು ತಂದಿದ್ದೀನಿ. ಆ ವಿಷಯ ಏನು ಅಂತ ತಿಳಿಸೋದಕ್ಕೆ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಒಮ್ಮೆ ನೋಟ್ ಮಾಡಿಕೊಳ್ಳಿ. 9483091029 9483091029. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ ಏನು ಅಂತ ಸಾಕಷ್ಟು ಸ್ನೇಹಿತರು ಈಗಾಗಲೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ತಿಳಿಸ್ತೀನಿ. ಟ್ರೂ ಲವ್ ಇಸ್ ರೇರ್ ಬಿಕಾಸ್ ನಿಜ ಪ್ರೇಮ ಅನ್ನೋದು ವಿರಳ. ಯಾಕೆ ಅನ್ನುವಂಥ ವಿಷಯವನ್ನು ಮಾತುಗಳನ್ನು ನೀವು ತಿಳಿಸಿ. ಟ್ರೂ ಲವ್ ಇಸ್ ರೇರ್ ಬಿಕಾಸ್ ನಿಜ ಪ್ರೇಮ ಅನ್ನೋದು ವಿರಳ, ಯಾಕೆ

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾ ಸ್ನೇಹಿತರೆ, ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಟ್ರೂ ಲವ್ ಇಸ್ ರೇರ್, ನಿಜ ಪ್ರೀತಿ ಅನ್ನೋದು ವಿರಳ. ಯಾಕಂದರೆ ಯಾಕೆ ಅಂತ ನೀವು ತಿಳಿಸ್ಕೊಡಿ. ಪ್ರಶ್ನೆಯನ್ನು ಮೆಚ್ಚಿ ಶಿವಲಿಂಗ ಸ್ವಾಮಿಯವರು ಸೇಡಂ ತಾಲೂಕು ಕೊಡ್ಲದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಶ್ನೆ ಮಾತ್ರ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಉತ್ತರವೂ ಅಷ್ಟೇ ಚೆನ್ನಾಗಿ ಬರಲಿ. ಕಾರ್ಯಕ್ರಮದ ಇಂದಿನ ವಿಷಯ, ನಿಜ ಪ್ರೇಮ ಅನ್ನೋದು ವಿರಳ. ಯಾಕಂದರೆ ಕಾರಣ, ಆ ಕಾರಣವನ್ನು ತಿಳಿಸಿ. ಈಗ ಮತ್ತೊಂದು ಗೀತೆಯ ಕಾಲಾವಕಾಶ.

ಹೂವಿನ ಬಟ್ಲಲ್ ಕಿತ್ತು ತಂದೆ ನಕ್ಷತ್ರನೆಲ್ಲ, ಕಟ್ಟಿ ಮುಡ್ಸೋ ಹೊತ್ತಿಗೆ ಬೆಳಕರ್ದೊಯ್ತಲ್ಲ, ಎಲ್ಲ ಮಾಯ ಆಯ್ತಲ್ಲ. ಹಣೆ ಮೇಲ್ ಬರ್ದವ್ ನಂತೆ ದೇವ್ರು ನೋಡ್ಕೊಂತೀನಿ ಕನ್ನಡಿ ಕೊಡ್ರು. ಇದು ಫಿಲಾಸಫಿ ಅಂದರೆ ಎಷ್ಟು ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ. ಹಣೆ ಮೇಲೆ ಏನೋ ಬರಹ ಇದೆಯಂತೆ, ಅದನ್ನು ನೋಡ್ಕೋತೀನಿ ಕನ್ನಡಿ ಕೊಡ್ರಪ್ಪ, ಈ ಥರ ಆಗ್ತಿದೆಯಲ್ಲ ಏನಿರ್ಬೋದು ಪರಿಸ್ಥಿತಿ ಅಂತ. ಅದ್ಭುತವಾದ ಕಲ್ಪನೆ ಇದು. ನಕ್ಷತ್ರಗಳನ್ನೆಲ್ಲ ಹೂವಿನ ಬಟ್ಲಲ್ಲಿ ಕಿತ್ತು ತೊಗೊಂಡು ಬಂದು ಕಟ್ಟಿ ಮುಡ್ಸೋಕೆ ಹೋಗ್ತೀನಿ, ಆದರೆ ಬೆಳಕು ಕರೆದೋಗುತ್ತೆ, ಈಗ ನಕ್ಷತ್ರನೂ ಇಲ್ಲ, ಮುಡ್ಸೋಕ್ಕೂ ಆಗೋಲ್ಲ ಅನ್ನುವಂಥ ಭಾವ. ಅದ್ಭುತವಾದ ಸಾಲುಗಳು. ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ನಾನು ಕೊಟ್ಟಿರುವಂಥ ವಿಷಯ, ಟ್ರೂ ಲವ್ ಇಸ್ ರೇರ್ ಬಿಕಾಸ್, ನಿಜ ಪ್ರೇಮ ಅನ್ನೋದು ವಿರಳ ಯಾಕಂದರೆ ಅನ್ನುವಂಥ ಪ್ರಶ್ನೆನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈಗ ಸಂದೇಶಗಳನ್ನ ನೋಡುವಂಥ ಸಮಯ. ನಾಗರಾಜ್ ಕೊಡಕಲ್ ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಟ್ರೂ ಲವ್ ಇಸ್ ರೇರ್. ಈ ಅರ್ಥಗರ್ಭಿತ ವಾಕ್ಯಕ್ಕೆ ಹೊಂದುವಂತೆ ಬಂಗಾರದ ಹೂ ಚಿತ್ರದ ನೀ ನಡೆವ ಹಾದಿಯಲ್ಲಿ ಹಾಡು ಪ್ರಸಾರವಾಯಿತು. ನಿಜ ಪ್ರೇಮ ವಿರಳ ಯಾಕಂದರೆ ಒಬ್ಬರಿಗೆ ಇಷ್ಟವಾದದ್ದು ಇನ್ನೊಬ್ಬರಿಗೆ ಇಷ್ಟವಾಗುವುದಿಲ್ಲ. ಸೂಪರ್ ಸಿಂಪಲಾಗಿ ಸಾಗದಾಗಿ ಹೇಳಿದಿರ. ಮುಂದಿನ ಸಂದೇಶ ಖಂಡಿತ ನಿಜ. ಖಂಡಿತ ನಿಜ ಪ್ರೇಮ ಎಂಬುದು ಯಾರಿಗೆ ಸಿಗುತ್ತದೆಯೋ ಅವರೇ ಪುಣ್ಯವಂತರು. ಸಿಗಬೇಕು ಅಷ್ಟೇ, ನಿಜ ಪ್ರೇಮ ಮಾಡುವವರಿಗೆ, ಆ ಪ್ರೀತಿ ಸಿಕ್ಕಿದವರಿಗೆ ಸೀರುಂಡೆ ಪ್ರೇಮ ಅಂತ ಹೇಳ್ತಾ ಇದ್ದಾರೆ. ಯಾರಿದು ರತ್ನ ಅವರು ಬೆಂಗಳೂರಿನಿಂದ ಹಾಗೆ ಟೈಪ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಯಾರಿದು ಗೋವಿಂದ ರಾಜ್ ಅಂಜನ್ ಕುಮಾರ್ ಅವರು, ಒಂದೇ ಸಂದೇಶ ಇರಲಿ, ಅದೇನು ಎಡಿಟ್ ಮಾಡ್ತೀರಾ ಮಾಡಿಬಿಡಿ, ಓಕೆನಾ? ಎಷ್ಟು ಬೆಸ್ಟ್ ಅನಿಸುತ್ತೆ ಆ ಮೆಸೇಜನ್ನು ಫೈನಲಾಗಿ ಕಳಿಸಿ ನೀವು. ನಿಜ ಪ್ರೇಮ ವಿರಳ ಯಾಕಂದರೆ ಆಸ್ತಿ ಅಂತಸ್ತಿನ ವ್ಯಾಮೋಹ ಭಾವನೆಗಳಿಗೆ ಬೆಲೆ ಇಲ್ಲದಿರುವುದು, ವೇಗವಾಗಿ ಬೆಳೆದ ತಂತ್ರಜ್ಞಾನ ಪದ್ಧತಿ, ಸ್ವಾರ್ಥ ಮನೋಭಾವ

ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮಾಧ್ಯಮಗಳ ಹಾವಳಿ ಇಲ್ಲಿ ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತವಾಗಿದೆ. ಪ್ರೇಮ ಒಂದು ಆಟದಂತೆ ಆಗಿದೆ. ವಾಸ್ತವಿಕ ಪ್ರೀತಿಗೆ ಬೆಲೆ ಇಲ್ಲದಂತಾಗಿದೆ. ಪರಸ್ಪರ ಭಾವನೆಗಳಿಗೆ ಬೆಲೆ ಕೊಡುವುದು ಹಾಗೂ ಗೌರವಿಸುವುದು ಒಂದರಿಂದ ನಿಜ ಪ್ರೇಮ ಪಡೆಯಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾರಿದು ಈ ಸಂದೇಶವನ್ನು ಕಳಿಸ್ತವ್ರೆ? ಯಾರು? ಅದಿತಿ, ಅಥರ್ವ ಮತ್ತು ಮೋಹನ್ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಯಲ್ಲದಗುಂಡಿ ಗ್ರಾಮದಿಂದ ಈ ಸಂದೇಶವನ್ನು ಕಳಿಸಿದರು ಇವರು. ಮುಂದಿನ ಸಂದೇಶ, ಬಿಕಾಸ್ ದೇವಿ ಸಿಂಗ್ ಚಾಮರಾಜಪೇಟೆಯಿಂದ, ನಿಮ್ಮ ಮಾತುಗಳನ್ನು ಹೇಳಿ, ನಿಮ್ಮ ಸ್ನೇಹಿತರು ಹೇಗಿದ್ರೆ ಹೇಳೇ ಹೇಳ್ತಾರಲ್ವಾ. ಯಾರಿದು? ನಿಜ ಪ್ರೇಮ ಅಪರೂಪವಾದದ್ದು, ಯಾಕಂದರೆ ಅದು ಯಾವುದನ್ನು ಯಾರಿಂದಲೂ ಬಯಸಲ್ಲ, ಪ್ರತಿಫಲ ಅಪೇಕ್ಷೆ ಇರಲ್ಲ. ನಿಷ್ಕಲ್ಮಶ ಪ್ರೀತಿ, ನಿರ್ವಾಚ್ಯ ಪ್ರೀತಿ, ಅನ್ಕಂಡೀಷನಲ್ ಆಗಿರುತ್ತೆ. ಅದು ಎಲ್ಲರಿಂದಲೂ ಸಾಧ್ಯವಾಗಲ್ಲ. ಪ್ರೀತಿ ತ್ಯಾಗದ ಇನ್ನೊಂದು ಮುಖ ಅಂತ ಅಂಜನ್ ಕುಮಾರ್ ಗೋವಿಂದರಾಜನಗರದಿಂದ ಹೇಳ್ತಾ ಇದ್ದಾರೆ. ನಿಜ ಪ್ರೇಮ ವಿರಳ, ಯಾಕಂದರೆ ಅದು ಸರಳ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರೆಂಡಿಂಗ್ ವಿತ್ 4283 ಇವರು. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ. ಇಂದಿನ ಕಾರ್ಯಕ್ರಮದಲ್ಲಿ ನಾನು ಕೊಟ್ಟಿರುವಂಥ ವಿಷಯ, ನಿಜ ಪ್ರೇಮ ಅನ್ನೋದು ವಿರಳ, ಯಾಕಂದರೆ ಯಾಕೆ ಅಂತ ನೀವು ಹೇಳಿ.

ಏಕೆ ನೀನು ಹುಚ್ಚಿಯಂತೆ ಹೆಚ್ಚು ಪ್ರೀತಿ ಮಾಡುವೆ? ಸಮುದ್ರದ ನೀರು ಉಪ್ಪು ಅಂತ ಗೊತ್ತಾದ್ಮೇಲೆ ನೀನು ಅದನ್ನು ಯಾಕೆ ಪರೀಕ್ಷೆ ಮಾಡೋಕೆ ಹೋಗ್ತೀಯ? ಅದ್ಭುತವಾದ ಸಾಲುಗಳು. ತುಂಬ ಆನೆಸ್ಟಾಗಿ ಪ್ರೇಮವನ್ನು ಮಾಡಿದಂಥ ಎಷ್ಟೋ ಹೆಣ್ಣು ಮಕ್ಕಳು ನಮ್ಮ ನಡುವೆ ಇದ್ದಾರೆ. ತಮ್ಮ ನಂಬಿಕೆಯನ್ನು ಕೊಂದುಕೊಂಡು ಪ್ರೇಮವೇ ಸುಳ್ಳು ಅಂತ ಗೊತ್ತಾದಾಗ ಅವರು ಹೋಗೋ ಫೇಸ್ ಇದೆಯಲ್ಲ, ಯಾಕಂದರೆ ಒಂದು ಹುಡುಗಿ ಅಷ್ಟರ ಮಟ್ಟಕ್ಕೆ ಪ್ರೇಮವನ್ನು ಮಾಡೋದಕ್ಕಾಗೋದಿಲ್ಲ. ಒಂದು ವೇಳೆ ಆ ಮಟ್ಟಕ್ಕೆ ಪ್ರೇಮವನ್ನು ಆಕೆ ಮಾಡಲು ಅಂತ ಅಂದರೆ ಇಡೀ ಸಮಾಜವನ್ನು ಎದುರಾಕೊಂಡಿರ್ತಾಳೆ. ಅಂಥದ್ರಲ್ಲಿ ತಾನು ನಂಬ್ಕೊಂಡು ಹುಡುಗನೇ ಮೋಸ ಅಂತ ಗೊತ್ತಾದಾಗ ಅವಳ ಪರಿಸ್ಥಿತಿ ಹೇಗಿರಬೇಡ? ಆಕೆಗೆ ಯಾರೂ ಸಮಾಧಾನ ಮಾಡೋಕ್ಕೂ ಆಗಲ್ಲ. ಒಬ್ಬನೇ ಒಬ್ಬ ಸಮಾಧಾನ ಮಾಡ್ಬೋದು ತನ್ನ ಹುಡುಗ, ಆದರೆ ಆ ಹುಡುಗನ ಸಮಾಧಾನವೇ ಬೇಕಾಗಿರೋದಿಲ್ಲ. ಒಟ್ಟಿನಲ್ಲಿ ಒಂದಂತೂ ಸತ್ಯ ಆಗುತ್ತಾಗ ಮನಸ್ಸಿಗೆ ನೆಮ್ಮದಿ ಇರಲ್ಲ ಅಂತಹ ಪರಿಸ್ಥಿತಿ. ಅದ್ಭುತವಾದ ಸಾಲುಗಳನ್ನು ಬರೆದಿದ್ರು. ಕೇಳಿದಂತಹ ಗೀತೆ ಇಂದಿನ ಕಾರ್ಯಕ್ರಮದಲ್ಲಿ, ಟ್ರೂ ಲವ್ ಇಸ್ ರೇರ್ ಬಿಕಾಸ್ ನಿಜ ಪ್ರೇಮ ಅನ್ನೋದು ವಿರಳ ಅನ್ನುವಂಥ ಮಾತನ್ನು ಹೇಳಿದ್ದೀನಿ. ಯಾಕಂದರೆ ಅನ್ನುವಂಥ ಕಾರಣವನ್ನು ನೀವು ಹೇಳಲಿ ಅಂತ ನಿಮ್ಮ ಸಂದೇಶಗಳನ್ನ ನೋಡ್ತಾ ಇದ್ದೀನಿ. ಒಂದಷ್ಟು ಮೆಚ್ಚುಗೆ ಸಂದೇಶಗಳಿದೆ ಸ್ನೇಹಿತರೆ, ಮೆಚ್ಚುಗೆ ಸಂದೇಶಗಳನ್ನೆಲ್ಲ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ. ಆದಷ್ಟು ಕಾರ್ಯಕ್ರಮದ ಕುರಿತಾದ ಮಾತುಗಳಿರುವಂತಹ ಸಂದೇಶಗಳನ್ನ ನೋಡೋಣ. ಓಕೆ, ಆನಂದ್ ಕುಲಕರ್ಣಿಯವರು ಸುಲೆಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಜ ಪ್ರೇಮ ವಿರಳ, ಕರೆಕ್ಟ್ ಅದ ರೀ ಸರ್. ಯಾಕಂದರೆ ಪ್ರಸ್ತುತ ದಿನಮಾನಗಳಲ್ಲಿ ಪ್ರೇಮ ಬಹಳ ವಿರಳ. ಬೆರಳೆಣಿಕೆಷ್ಟು ಮಾತ್ರ ಒಳ್ಳೆಯ ಮನಸ್ಸಾರೆ ಇಬ್ಬರು ಹೃದಯದಿಂದ ಒಬ್ಬರಿಗೊಬ್ಬರು ಅರಿತುಕೊಂಡು ಮಾಡುವ ಪ್ರೇಮ ಶಾಶ್ವತ ಪ್ರೇಮವಾಗುತ್ತದೆ. ಉಳಿದ ಪ್ರೇಮಗಳು ಕೇವಲ ತೋಡಿಕೆ ಪ್ರೇಮವಾಗಿದೆ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಮುಂದಿನ ಸಂದೇಶ, ಇಂದಿನ ಕಾಲಮಾನದಲ್ಲಿ ಪವಿತ್ರ ಪ್ರೇಮವು ಸಹ ಅತಿ ವಿರಳ ಅನಿಸುತ್ತೆ. ಅಂದಿನ ಕಾಲದ ದುಷ್ಯಂತ ಶಾಕುಂತಲೆ ಅಥವಾ ಲೈಲಾ ಮಜ್ನು ಅವರಂತಹ ಪವಿತ್ರ ಪ್ರೇಮಗಳು ನಮಗೆ ಇಂದಿನ ಕಾಲಮಾನದಲ್ಲಿ ಅಂತಹ ಪ್ರೇಮವು ವಿರಳ ಅನಿಸುತ್ತೆ. ಯಾಕಂದರೆ ಆಧುನಿಕ ಕಾಲದ ಅನೇಕ ಹೊಸ ತಂತ್ರಜ್ಞಾನ ಮೂಲಕ ಮನುಷ್ಯನ ಅತಿಯಾಸೆ ಎಂಬುದು ಪವಿತ್ರ ಪ್ರೇಮದ ಬದಲಾಗಿ ನಿಜವಾದ ಪ್ರೇಮವು ವಿಲಾಸಿ ಜೀವನದತ್ತ ಆಕರ್ಷಣೆಯಾಗುತ್ತದೆ. ನಿಜವಾದ ಪ್ರೇಮವು ತನ್ನ ಪ್ರೇಮಿಯ ಮನಸ್ಸು ಮತ್ತು ಹೃದಯದ ಅಂತರಾಳದಿಂದ ಪ್ರೀತಿಸಿದ ಪ್ರೇಮದ ಬದಲಾಗಿ ತಾನೂ ಸಹ ಶ್ರೀಮಂತಿಕೆಯಿಂದ ಬಾಳಬೇಕೆಂದು ಆಶಿಸಿ ನಿಜವಾದ ಪ್ರೇಮವು ಇಂದಿನ ಕಾಲದಲ್ಲಿ ಸಿಗುವುದೇ ಕಷ್ಟ. ಸಿನಿಮಾದಲ್ಲಿ ಮಾತ್ರ ನಿಜವಾದ ಪ್ರೇಮದ ಕಲ್ಪನೆಯನ್ನು ನೋಡಿ ಆನಂದಿಸಬಹುದು ಹೊರತು ನಿಜ ಜೀವನದಲ್ಲಿ ನಿಜವಾಗಿಯೂ ಪವಿತ್ರ ಪ್ರೇಮ ವಿರಳ ಎಂದೇ ಹೇಳ್ಬೋದು ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಅವರು ಸಿರಿಗೆರೆಯಿಂದ. ಮುಂದಿನ ಸಂದೇಶ, ಆದಷ್ಟು ಒಂದೇ ಸಂದೇಶ ಬರಲಿ ಸ್ನೇಹಿತರೆ. ನಾನು ಅದಕ್ಕೆ ಹೇಳಿದ್ದು, ನಿಮಗೆ ಒನ್ ಟೈಮ್ ಕಳಿಸೋದು ಮತ್ತು ಸಮಾಧಾನ ಇಲ್ಲ ಅಂದರೆ ಪುನಃ ಕಳ್ಸೋಕ್ಕೆ ಹೋಗ್ತೀರಾ? ದಯವಿಟ್ಟು ಆದಷ್ಟು ಒಂದೇ ಸಂದೇಶವನ್ನು ಕಳಿಸಿ, ಯಾಕಂದರೆ ಒಂದೇ ಸಲ ಓದೋದಕ್ಕಾಗೋದು. ಮುಂದಿನ ಸಂದೇಶ, ನಿಜ ಪ್ರೇಮ ವಿರಳ ಯಾಕಂದರೆ ಭಾವನೆಗಳನ್ನು ಬದಿಗಿಟ್ಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಮೋನಿಕಾ ಅವರು ಹಾಸನಿಂದ. ನನ್ನ ಉಸಿರು ಹೃದಯದ ಬಡಿತ ನೀನು, ನಾನು ಬದುಕಲು ಬೇಕಾದ ಪ್ರಾಣವಾಯು ನೀನು, ಪ್ರೇಮಿಗಳು ಮಾತಾಡುವ ಮೌನ ಭಾಷೆ ನಿಜ ಪ್ರೇಮ ಅರ್ಥ ಅಂತ ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ಓಕೆ, ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ.

ಕಣ್ಣಾಲಿಯ ಜಲಪಾತವ ಬಂಧಿಸಲು ನೀ ಯಾರು, ನೀ ಮಾಡುವ ನಗೆ ಪಾಟಲಿ ಖಂಡಿಸಲು ನಾ ಯಾರು. ಸಂತೋಷಕ್ಕೂ ಸಂತಾಪಕ್ಕೂ ಇರಲಿ ಬಿಡು ಒಂದೇ ಬೇರು, ಗಂಗಳಲ್ಲಿ ಬಂದ ಮಳೆಗೆ ಕೊಡೆ ಹಿಡಿಯುವ ಆಸೆ ನನಗೆ. ನಗು ಅನ್ನೋದೆಷ್ಟು ಚೆಂದ ಅಲ್ವಾ ಸ್ನೇಹಿತರೆ? ಅದೆಷ್ಟು ನೋವುಗಳನ್ನು ಮರೆಸಿ ಮುಖದ ಮೇಲೆ ಒಂದು ನಾಟಕದ ಬಿಂಬವನ್ನು ತೋರಿಸಿ ಎಲ್ಲರನ್ನು ನಾನು ಹೀಗೆ ಇದ್ದೀನಿ, ನೀ ನಕ್ಕರೆ ನಾನು ನಗ್ತಾ ಇದ್ದೀನಿ ಅಂತ ಹೇಳ್ಬೋದು. ಭೂಮಿ ಮೇಲೆ ಅದೆಷ್ಟು ಹೃದಯಗಳು ಅದೆಷ್ಟು ಬಾಡಿದವು ಈ ಒಂದು ನೋವುಗಳಿಂದ, ಪ್ರೇಮದ ನೋವುಗಳಿಂದ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಕಾರ್ಯಕ್ರಮದ ವಿಷಯ ನಿಜ ಪ್ರೇಮ ಅನ್ನೋದು ವಿರಳ. ಕಾರಣ ಏನು ಅಂತ ಅಂದರೆ ಆ ಕಾರಣವನ್ನು ನೀವು ತಿಳಿಸಬೇಕಾಗಿದೆ ಸ್ನೇಹಿತರೆ. ನಿಮ್ಮ ಸಂದೇಶಗಳನ್ನ ನೋಡುವಂತಹ ಸಮಯ

ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ ಬಂದಿದೆ. ಕಾರ್ಯಕ್ರಮದ ಹಾಡುಗಳ ಆಯ್ಕೆ ತುಂಬ ಚೆನ್ನಾಗಿದೆ. ನಿಜವಾದ ಪ್ರೇಮಕ್ಕೆ ಕೆಲವು ಸಂದರ್ಭಗಳಲ್ಲಿ ಬೆಲೆಯೇ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು. ಮುಂದಿನ ಸಂದೇಶ, ನಿಜ ಪ್ರೀತಿ ಕೆಲವೊಂದು ತ್ಯಾಗಗಳನ್ನು ಬಿಡುತ್ತೆ. ತ್ಯಾಗ ಅಂದರೆ ಪ್ರೀತಿನ ಬಿಟ್ಟು ಕೊಡುವುದು ಅಂತಲ್ಲ. ನನ್ನ ಪ್ರಕಾರ ಈಗೋ ಮತ್ತು ನಿಜ

ಪ್ರೀತಿಯ ಸಫಲತೆಗೆ ಪೂರಕವಲ್ಲದ ಅಂಶಗಳನ್ನು ತ್ಯಾಗ ಮಾಡೋದು ಅಂತ. ಆದರೆ ಈಗಿನ ಪ್ರೇಮಿಗಳು ನಿಜವಾದ ಪ್ರೀತಿಗೆ ಪ್ರೂಫ್ ಕೇಳ್ತಾರೆ. ಪ್ರೀತಿ ಆತ್ಮಸಾಕ್ಷಿಯ ಮೇಲೆ ನಿಂತಿರಬೇಕು ಹೊರತು ಇನ್ಯಾವುದೋ ಬಾಹ್ಯ ಸಾಕ್ಷಿಗಳ ಮೇಲಲ್ಲ. ಟ್ರೂ ಲವ್ ಡಿಮ್ಯಾಂಡ್ಸ್ ಕಮಿಟ್ಮೆಂಟ್, ನಾಟ್ ಪ್ರೂಫ್. ಸೊ ಮೇ ಬಿ ಟ್ರೂ ಲವ್ ರೇರ್ ಅನಿಸುತ್ತೆ. ನಿಜ ಪ್ರೀತಿ ಕಾಮನ ಬಿಲ್ಲಿದ್ದಂತೆ ಎಲ್ಲರ ಬಾಳಲ್ಲಿ ಮೂಡೋದು, ಎಲ್ಲೋ ಕೋಟಿಗೊಬ್ಬರ ಬಾಳಲ್ಲಿ ಮೂಡಿ ಅವರ ಬಾಳನ್ನೇ ರಂಗಾಗಿಸುವುದು. ವಾವ್, ಈ ಮಾತು ಭಾಳ ಇಷ್ಟ ಆಯಿತು. ಯಾರಿದು ಕಳಿಸಿರೋದು? ಸನ್ನಿಧಿಯವರು. ಈ ಸಾಲು ಇಷ್ಟ ಆಯಿತು. ನಿಜ ಪ್ರೀತಿ ಅನ್ನೋದು ಕಾಮನ ಬಿಲ್ಲಿದ್ದಂತೆ ಎಲ್ಲರ ಬಾಳಲ್ಲಿ ಮೂಡೋದು, ಎಲ್ಲೋ ಕೋಟಿಗೊಬ್ಬರ ಬಾಳಲ್ಲಿ ಮೂಡಿ ಅವರ ಬಾಳನ್ನೇ ರಂಗಾಗಿಸುವುದು. ಸೂಪರ್ ಲೈನ್. ಆ ಕೋಟಿಗೊಬ್ಬರು ಆದಂತಹ ವ್ಯಕ್ತಿಗಳನ್ನು ನೋಡಿದ್ದೀನಿ, ಅದೇ ಪ್ರೇಮದ ಮೇಲಿರುವಂತಹ ಖುಷಿ ನನಗೂ ಸಹ ಅಂತ ಹೇಳ್ಬೋದು. ಮುಂದಿನ ಸಂದೇಶ ರಾಣಿಯವರು ಹಳೆಬೀಡಿನಿಂದ. ಈಗಿನ ಕಾಲಕ್ಕೆ ನಿಜವಾದ ಪ್ರೀತಿಗೆ ಯಾವ ಬೆಲೆಯೂ ಇಲ್ಲ, ಬರೀ ಟೈಮ್ ಪಾಸ್ಗೆ ಅಷ್ಟೇ. ನಾವು ಎಷ್ಟೇ ಪ್ರಾಮಾಣಿಕವಾಗಿ ಪ್ರೀತಿಸಿದರೂ ಅದು ಕೆಲವರಿಗೆ ಇಷ್ಟ ಆಗುವುದಿಲ್ಲ. ಪ್ರೀತಿಯ ಮೇಲೆ ನಂಬಿಕೆ ಇಲ್ಲದಾಗಿದೆ, ತುಂಬ ಬೇಸರ ಆಗುತ್ತದೆ. ಇಂದಿನ ವಿಷಯ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ವಿಷಯ ಏನಿದೆ ಅದಕ್ಕೋಸ್ಕರನೇ ಅದ್ರ ಮೇಲೆ ಇರಲಿ ಮಾತುಗಳು ಸ್ನೇಹಿತರೆ. ಆ ಕಡೆ ಈ ಕಡೆ ಆಗೋದು ಬೇಡ. ಆ ಕಡೆ ಕಡೆ ಆಗಿರುವಂಥ ಮಾತುಗಳನ್ನು ನಾನು ಮೆಚ್ಚುಗೆ ಸಂದೇಶಗಳಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ತೆಗೆದುಕೊಳ್ತೀನಿ. ಆಮೇಲೆ ನಿಮ್ಮ ಮೆಸೇಜ್ಗಳು ಆದಷ್ಟು ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಲಿ ಸ್ನೇಹಿತರೆ. ತುಂಬ ಪೇಜ್ಗಟ್ಟಲೆ ಬೇಡ. ನೋಡಿ ನೀವು ಎಲ್ಲೆಲ್ಲಿ ಎಡಿಟ್ ಮಾಡ್ಬೋದು ಅನಿಸುತ್ತೆ ಅಂತ ಮೆಸೇಜ್ಗಳನ್ನ ಎಡಿಟ್ ಮಾಡಿ ಕೆಲವು ನಮ್ಮ ಸ್ನೇಹಿತರು ಕಳಿಸಿದ್ದೀರಾ. ಸ್ವಲ್ಪ ಒಂದಷ್ಟು ಲೈನ್ಗಳನ್ನು ಎಡಿಟ್ ಮಾಡಿದ್ರೆ ಆ ಮೆಸೇಜ್ಗಳನ್ನ ಓದೋದು ಕೆಲಪ ಆಗುತ್ತೆ. ನೋಡಿ ಸ್ವಲ್ಪ ಎಡಿಟ್ ಮಾಡಿ. ಹಾಗೆ ಮುಂದಿನ ಸಂದೇಶ, ಪವಿತ್ರ ಪ್ರೀತಿ ಇದ್ದ ಕಡೆ ಪ್ರೇಮವೂ ಇದ್ದೇ ಇರುತ್ತದೆ. ಪ್ರೀತಿಸುವ ಹೃದಯ ಯಾವತ್ತಿದ್ದರೂ ಪ್ರೇಮಕ್ಕಾಗಿ ಹಂಬಲಿಸುತ್ತದೆ. ವಿರಳ ಇರಬಹುದು ಆದರೆ ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ವೆಂಕಟೇಶ್, ತುಬಿನಕೆರೆ ಮಂಡ್ಯದಿಂದ. ಹಾಗೆ

ಕೃಷ್ಣ ಬಯಸಿದ್ದು ರಾಧೆಯನ್ನು, ಶ್ರೀಕೃಷ್ಣನ ಬಯಸಿದ್ದು ಮೀರಾ, ಆದರೆ ಶ್ರೀಕೃಷ್ಣ ಸಿಕ್ಕಿದ್ದು ರುಕ್ಮಿಣಿಗೆ ಅಂತ ಅನುಷ್ ಅವರು ಹೇಳ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ. ಇಂದಿನ ಕಾರ್ಯಕ್ರಮದ ವಿಷಯ, ಟ್ರೂ ಲವ್ ಇಸ್ ರೇರ್ ಬಿಕಾಸ್.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಕಾರ್ಯಕ್ರಮದಲ್ಲಿ ನಿಜ ಪ್ರೇಮ ಅನ್ನೋದು ವಿರಳ, ಯಾಕಂದರೆ ಆ ಯಾಕೆ ಅನ್ನುವಂಥ ಮಾತನ್ನು ನೀವು ಹೇಳಬೇಕು. ಸುಜಾತ ಕೆ ನಟರಾಜ್ ಇವರ ಸಂದೇಶ, ಒಳಗೊಂದು ಹೊರಗೊಂದಿರುವುದು ಈ ಕಾಲ, ನಿಜವಾದ ಪ್ರೀತಿ ಸಿಗುವುದು ಸ್ವಲ್ಪ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ

ಶಾಂತಶ್ಚರ ಬಿಡಿಗೇರ್ ಅವರು ಕೊಕ್ನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಜ ಪ್ರೇಮದ ಹಾದಿಯಲ್ಲಿ ನಂಬಿಕೆಯ ದೀಪ, ಸ್ವಾರ್ಥದ ನೆರಳಲ್ಲಿ ಅದು ಕಾಣುವುದು ವಿರಳ. ಮನಸ್ಸಿಗೆ ಮನಸ್ಸು ಬೆಸೆಯುವ ಬಾಂಧವ್ಯವೇ ಪ್ರೇಮ, ಕಾಲದ ಪರೀಕ್ಷೆಯಲ್ಲಿ ಉಳಿಯುವುದು ವಿರಳ. ಸುಖದಲ್ಲಷ್ಟೇ ಅಲ್ಲ, ದುಃಖದಲ್ಲೂ ಜೊತೆಯಾಗುವ ಅಂತಹ ಹೃದಯಗಳ ಸಂಗಮವೇ ವಿರಳ. ಗೌರವ, ತಾಳ್ಮೆ, ಕಾಳಜಿಯ ಸುಗಂಧ ತುಂಬಿದ ನಿಷ್ಕಲ್ಮಶ ಪ್ರೀತಿಯ ಹೂವು ಅರಳುವುದು ವಿರಳ. ಆದರೂ ಸಿಕ್ಕರೆ ಬದುಕೇ ಸ್ವರ್ಗವಾಗುವುದು. ಅದಕ್ಕೆ ನಿಜ ಪ್ರೇಮ ಈ ಜಗದಲ್ಲಿ ವಿರಳ. ಚೆನ್ನಾಗಿ ಕಳಿಸಿದ್ದೀರಾ ಶಾಂತಾಚಾರ್ಯ ಅವರೇ. ಹಾಗೆ ನಿಜ ಪ್ರೀತಿ ಯಾವಾಗಲೂ ಸಿಹಿ ಜೇನಿನಂತೆ, ಜೇನು ಯಾವಾಗಲೂ ಸಿಹಿ ಕೊಡುವುದು. ಹಾಗೆ ಪ್ರೀತಿ ಸತ್ಯದಲ್ಲಿ ಸಿಹಿಯಾಗಿ ಇರುತ್ತೆ. ಪ್ರೀತಿ ಯಾವಾಗಲೂ ಹರಿವ ತೊರೆಯಂತಿರಲಿ ಅಂತ ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿಯವರ ಸಂದೇಶ ಬಂದಿದೆ. ಪತ್ರ ಬರೆಯುವಾಗ ಇದ್ದ ಪ್ರೀತಿ ಪವಿತ್ರವಾಗಿತ್ತು, ಇತ್ತೀಚೆಗೆ ಉಚ್ಚಾಟವಾಗಿದೆ. ಪ್ರೀತಿಗೆ ಬೆಲೆ ಕಟ್ಟಲಾಗಲ್ಲ, ಪ್ರೀತಿ ನಿರಂತರ, ಪ್ರೀತಿಗೆ ಸಾವಿಲ್ಲ ಅಂತ ಕೆಂಪರಾಜು ಮಾರಸಂದ್ರ ತುರ್ವೇಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಡುಗಳು ಸುಂದರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನ ನೋಡೋಣ. ಕಾರ್ಯಕ್ರಮದ ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಿಮಗೆ ಕೊಟ್ಟಿರುವಂಥ ವಿಷಯ, ಟ್ರೂ ಲವ್ ಈಸ್ ರೇರ್ ಬಿಕಾಸ್

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಿಜ ಪ್ರೇಮ ಅನ್ನೋದು ವಿರಳ, ಯಾಕಂದರೆ ಯಾಕೆ ಅಂತ ನೀವು ತಿಳಿಸ್ಬೇಕು. ಮತ್ತಷ್ಟು ಸಂದೇಶಗಳಿದೆ, ಆ ಸಂದೇಶಗಳನ್ನ ನೋಡೋಣ. ನಿಜವಾದ ಪ್ರೇಮ ಅಪರೂಪ, ಯಾಕಂದರೆ ಪ್ರೀತಿಸುವವರು ಹಲವರಿರಬಹುದು, ಆದರೆ ಕೊನೆಯವರೆಗೂ ಜೊತೆಯಾಗಿರುವವರು ಕೆಲವರೇ. ನೈಸ್. ಯಾರಿದು? ಬಸವರಾಜ್ ಕಡೆಮನೆ ಕುರುಬರ. ಬಸವರಾಜ್ ಕಡೆಮನೆ ಕುರುಬರ, ಬಳ್ಳಾರಿ ಗೇಣಿಕೆ ಹಾಳು ವಿಲೇಜ್ ಈ ಒಂದು ಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಳ್ಳಾರಿಯ ಗೇಣಿಕೆ ಹಾಳು ಅನ್ಕೊತೀನಿ. ನಿಮ್ಮ ಹೆಸರು ಬಸವರಾಜ್ ಕಡೆಮನೆ ಕುರುಬರನ? ಓಕೆ. ಮತ್ತು ಮುಂದಿನ ಸಂದೇಶ, ನಿಜ ಪ್ರೀತಿ ಜೇನುತುಪ್ಪದಂತೆ ನೂರಾರು ವರ್ಷದಂತೆ ವರ್ಷವಾದರೂ ಕೆಡದಂತೆ ಬಾಳುವಂಥದ್ದು. ವಿಪರ್ಯಾಸವೆಂದರೆ ಅದರ ಬಳಕೆ ಗೊತ್ತಿಲ್ಲದ ನಾವು ಸಕ್ಕರೆಯ ಬಳಕೆಯಲ್ಲಿ ಮುಳುಗಿ ಹೋಗಿರುವುದು ಅಂತ ಹೇಳ್ತಾ ಇದ್ದಾರೆ. ಓಕೆ. ಯಾರಿದು? ಬೆಳಗಾವಿಯಿಂದ ಕಾಶಿನಾಥ್ ಪಾಟೀಲ್ ಅವರ ಸಂದೇಶ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದ. ಇಂದಿನ ಕಾರ್ಯಕ್ರಮದಲ್ಲಿ ಕೊಟ್ಟಿರುವಂಥ ವಿಷಯ, ಟ್ರೂ ಲವ್ ಇಸ್ ರೇರ್ ಬಿಕಾಸ್. ಮತ್ತಷ್ಟು ಸಂದೇಶಗಳಿದೆ, ಆ ಸಂದೇಶಗಳನ್ನ ನೋಡೋಣ.

ಹಂಸಲೇಖ ಅವರ ಮಟ್ಟಿಗೆ ಯಾರು ವಿಡಂಬನೆಯನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ಹೇಗೆ 14 ವರ್ಷ ರಾಮಾಯಣವನ್ನು ಒಂದು ಗೀತೆಯಲ್ಲಿ ಹೇಳಿದರೆ, ಒಂದು ಗೀತೆಯಲ್ಲಿ

ಸೀತೆಯ ಕಾಡಿಗಟ್ಟಿದ ನ್ಯಾಯವಂತ ರಾಮ, ಅಷ್ಟೇ ಸಾಲುಗಳು ಸಾಕು, ಬೇರೆ ಏನು ಮಾತೇ ಆಡೋಗಿಲ್ಲ. ಅದೇ ರೀತಿ ಇಲ್ಲೂ ಸಹ ಗಂಡು ಮಾಡಿದ್ದೇ ನೀತಿ ಕಣೋ, ತಪ್ಪು ಸರಿ ಅನ್ನೋ ಜಾತಿ ಕಣೋ, ಎಷ್ಟು ಸಿಂಪಲಾಗಿ ಹೇಳಿ ಗಂಡಸರು ಅವ್ರು ಹೇಗೆ ಸಮರ್ಥಿಸ್ಕೋತಾರಂತ ಎಲ್ಲರನ್ನೂ ಒಂದೇ ಮಾತಿನಲ್ಲಿ ಒಂದು ತೆಗಳುವಂತಹ ರೀತಿ ಎಷ್ಟು ಅದ್ಭುತವಾಗಿದೆ ನೋಡಿ ಸಾಲುಗಳು. ಇಲ್ಲೇ ಈಗ ಗೊತ್ತಾಗಿದೆ ನಾನು ತಪ್ಪು ಮಾಡಿದ್ದೀನಿ ಅಂತ, ತಪ್ಪನ್ನ ಕ್ಷಮಿಸು ಅಂತ ಕೇಳ್ಕೊತಾ ಇದ್ದಾನೆ. ಆದರೆ ಇನ್ನೊಂದು ಕಡೆ ಆ ಒಂದು ನಾಯಕಿಯ ಪಾತ್ರ, ಆ ಹೆಣ್ಣಿನ ಪಾತ್ರ, ನೊಂದಂಥ ಹೃದಯದ ಪಾತ್ರ, ಗಂಡು ಮಾಡಿದ್ದೆ ನೀತಿ ಕಣೋ, ತಪ್ಪು ಸರಿ ಅನ್ನೋ ಜಾತಿ ಕಣೋ ಅಂತ ಒಂದು ನೀವೇನೋ ಹೇಳ್ಬಿಡ್ತೀರಪ್ಪ ತಪ್ಪಾಗೋಗಿದೆ ಅಂತ, ಬಟ್ ನೀನು ಹೇಳ್ಬಿಟ್ರೆ ನಾನು ಒಪ್ಕೋಬೇಕಲ್ಲ. ಸೂಪರ್ ಅದ್ಭುತವಾದ ಸಾಲುಗಳು. ಹಂಸಲೇಖ ಅವರಿಗೆ ಒಂದು ದೊಡ್ಡ ಸಲ್ಯೂಟ್. ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ನಿಜ ಪ್ರೇಮ ಅನ್ನೋದು ವಿರಳ ಯಾಕಂದರೆ ಅನ್ನುವಂತಹ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಆ ಯಾಕೆ ಅಂತ ನೀವು ಹೇಳ್ತಾ ಇದ್ರ, ನಿಮ್ಮ ಸಂದೇಶಗಳನ್ನ ನೋಡ್ತಾ ಸಾಗೋಣ. ಪಿ ಬಿಂದುಮತಿ ಯಲಹಂಕದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮದ ವಿಷಯ ತುಂಬ ಚೆನ್ನಾಗಿದೆ. ನಿಜ ಪ್ರೇಮದ ಬಗ್ಗೆ ಪುರಾಣ ಪುಣ್ಯಕಥೆಗಳು, ಕಥೆ, ಕಾದಂಬರಿಗಳಲ್ಲಿ ಓದುತ್ತೇವೆ. ಪರಸ್ಪರ ಇಬ್ಬರ ಪ್ರೀತಿ ಮನಸ್ಸಿನಿಂದ ಬಂದಾಗ, ಅರ್ಥ ಮಾಡಿಕೊಂಡಾಗ ಯಾವುದೇ ಸಂದರ್ಭದಲ್ಲೂ ಸಂದೇಹ ಸಂಶಯ ಬರಬಾರದು. ಆಗಿನ ಕಾಲದಲ್ಲಿ ಯಾರನ್ನಾದರೂ ಇಷ್ಟಪಟ್ಟರೆ ಅವರನ್ನೇ ಒರೆಸುತ್ತಿದ್ದರು, ಇಲ್ಲದಿದ್ದರೆ ಜೀವನ ಪೂರ್ತಿ ಹಾಗೇ ಇರ್ತಾ ಇದ್ರು. ಇದು ನಿಜವಾದ ಪ್ರೇಮ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಎಷ್ಟು ಚೆಂದ ಆಗಿನ ಕಾಲದ ಪ್ರೇಮ, ಖುಷಿಯಾಗುತ್ತೆ ಕೇಳೋದಾಗಿಲ್ಲ. ನಿಜ ಪ್ರೀತಿಯ ಹುಡುಗಾಟದಲ್ಲಿ ಮೋಸ ಪ್ರೀತಿಯ ಜಾಲಕ್ಕೆ ಸಿಕ್ಕಿ ನಿಜ ಪ್ರೀತಿ ಸಿಕ್ಕಾಗ ನಂಬದೇ ಇರುವ ಪರಿಸ್ಥಿತಿಗೆ ಹೋಗಿ ಇರುತ್ತದೆ ಮನಸ್ಸು. ತಪ್ಪು ಮಾಡಿದ ಮೇಲೆ ಹೇಳಿದರೆ ಏನು ಯೂಸ್, ಕ್ರೇಜಿ ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ ರತ್ನ ಅವರು ಬೆಂಗಳೂರಿನಿಂದ. ಒಳ್ಳೆ ಮಧುರ ಗೀತೆಗಳನ್ನು ಪ್ರಸಾರ ಮಾಡ್ತಿದ್ದೀರಾ. ಪ್ರೀತಿ ಅಂತಕ್ಕಂಥದ್ದು ಗಂಡು ಮತ್ತು ಹೆಣ್ಣು ಎಂಬ ಎರಡು ಜೀವಗಳಲ್ಲಿ ಹುಟ್ಟಿಕೊಳ್ಳುವಂತೆ ಒಂದು ಸಹಜ ಕ್ರಿಯೆ. ಪ್ರೀತಿ ಯಾವ ಒಂದು ಮಟ್ಟದಲ್ಲಿ ಇರಬೇಕಂದರೆ ಅವರು ಸತಿಪತಿಗಳಾದ ನಂತರ ಹಾಗೂ ಮುಂದಿನ ಜೀವನದಲ್ಲಿ ಎಂದಿಗೂ ಒಬ್ಬರನ್ನೊಬ್ಬರು ಬಿಟ್ಟು ಕೊಡದೆ ಸಹ ಬಾಳ್ವೆ ಪ್ರೀತಿ ವಿಶ್ವಾಸದಿಂದ ಮುನ್ನಡೆದಲ್ಲಿ ಮಾತ್ರ ಅದನ್ನು ನಿಜವಾದ ಪ್ರೀತಿ ಅನ್ನಬಹುದು ಅಂತ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಹೇಳ್ತಾ ಇದ್ದಾರೆ. ಭಾಳ ಖುಷಿಯಾಯಿತು. ಆದರೆ ಇದು ಉತ್ತರ, ನಿಜವಾದ ಪ್ರೀತಿ ಅಂದರೆ ಹೇಗಿರಬೇಕು ಅನ್ನೋದು ಉತ್ತರ. ಆದರೆ ನಾನು ಕೊಟ್ಟಿದ್ದಂಥ ವಿಷಯ, ನಿಜ ಪ್ರೇಮ ಅನ್ನೋದು ವಿರಳ ಯಾಕೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದೀನಿ. ಯಾಕೆ ಅಂತ ನೀವು ಹೇಳಿದರೆ ಖುಷಿಯಾಗಿರ್ತಾ ಇತ್ತು. ಓಕೆ, ಇಂದಿನ ಕಾನ್ಸೆಪ್ಟ್ ಕುರಿತಾಗಿ ನನ್ನ ಒಂದೆರಡು ಮಾತುಗಳು. ಪ್ರೀತಿ ಅನ್ನುವ ಪದವು ನೆನಪಿಗೆ ಬಂದಾಗ ಪ್ರೇಮಿಗಳಾದ ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ಸಲೀಮಾ ನರ್ಕಲ್ ಇವರೆಲ್ಲರ ಅಮರ ಪ್ರೇಮ ನೆನಪು ಬರುತ್ತದೆ ಹಾಗೂ ಅವರ ದುರಂತ ಕಥೆ ನೆನಪಾಗುತ್ತದೆ. ಅದು ಕೂಡ ಆ ಸಮಯದ ವಿರಳ ಪ್ರೀತಿ ಆಗಿರಬಹುದೇನೋ ಅಂತ ಒಮ್ಮೊಮ್ಮೆ ಅನಿಸುತ್ತದೆ. ವಾ, ಅದು ಕೂಡ ಆ ಸಮಯದ ವಿರಳ ಪ್ರೀತಿ, ಇಷ್ಟ ಆಯ್ತು ಸಾಲು. ಆದರೆ ಈಗಿನ ನಿಜ ಪ್ರೇಮ ವಿರಳ ಇರಬಹುದು, ಆದರೆ ಅವರಲ್ಲೂ ಪ್ರೇಮ ಗಾಢವಾಗಿರುತ್ತದೆ. ಪರಿಸ್ಥಿತಿಯ ಗೊಂಬೆಯಾಗಿ ಕೆಲವು ಉಳಿದುಕೊಳ್ಳುತ್ತದೆ, ಕೆಲವು ಅಳಿದು ಹೋಗಿ ಕಾಲ ಗರ್ಭದಲ್ಲಿ ಸೇರಿಕೊಂಡು ಕಥೆ ರೂಪ ಪಡೆಯುತ್ತದೆ. ಇದು ನಾವು ನೀವು ನೋಡುತ್ತಿರುವ ಕೈ ಸತ್ಯ ಹೌದಲ್ವಾ ಅಂತ ಎಸ್ ಎಂ ಶೋಭಾ ಅವರು ಹಾಸನದಿಂದ ಹೇಳ್ತಾ ಇದ್ದಾರೆ. ಧನ್ಯವಾದ. ಪ್ರೇಮದ ಕುರಿತು ಮಾತನಾಡುವಾಗ ಪ್ರೀತಿ, ಈ ತಂದೆ ತಾಯಿ, ಹಸು, ಇವೆಲ್ಲವನ್ನು ಬೇರೆ ಕಡೆ ಡೈವರ್ಟ್ ಮಾಡಿ ಅಂತ ಹೇಳ್ತಿರಲ್ಲ, ಅದು ಬೇಡ. ಪ್ರೇಮದ ವಿಷಯವನ್ನು ಮಾತನಾಡ್ತಿದ್ದೀವಿ. ಮಾತುಗಳು ಪ್ಯೂರ್ಲಿ ಪ್ರೇಮಕ್ಕೆ ಮೀಸಲಾಗಿರಲಿ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂದಿನ ಕಾರ್ಯಕ್ರಮದ ವಿಷಯ ಟ್ರೂ ಲವ್ ಇಸ್ ರೇರ್ ಬಿಕಾಸ್, ಈ ಒಂದು ಗೀತೆಯ ನಂತರ ಆ ಬಿಕಾಸ್ ಏನು ಅನ್ನೋದನ್ನು ನನ್ನ ಮಾತುಗಳಲ್ಲಿ ತಿಳಿಸ್ತೀನಿ.

0: ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಕೊಟ್ಟಂತಹ ಮಾತು, ನಿಜ ಪ್ರೇಮ ಅನ್ನೋದು ವಿರಳ. ಯಾಕಂದರೆ ನನ್ನ ಮಾತುಗಳೇನಪ್ಪ ಅಂತ ಅಂದರೆ, ನಾನು ಪ್ರೇಮನೇ ಮಾಡಲಿಲ್ಲ ಅನ್ನೋ ವ್ಯಕ್ತಿ ಪ್ರಾಯಶಃ ಯಾರೂ ಇಲ್ಲವೇ ಇಲ್ಲ ಅನಿಸುತ್ತೆ. ಎಲ್ಲರೂ ಪ್ರೇಮಿಸ್ತಾರೆ, ಆದರೆ ಎಲ್ರಿಗೂ ಪ್ರೇಮ ಫಲಿಸುತ್ತಾ? ನೋ, ಸಕ್ಸಸ್ ರೇಟ್ ಈಸ್ ಕ್ರಿಟಿಕಲಿ ಲೋ. ಯಾಕೆ ಹೀಗಾಗುತ್ತೆ? ಬಿಕಾಸ್ ಪ್ರೇಮ ಒಡ್ಡುವಷ್ಟು ಪರೀಕ್ಷೆಯನ್ನು ಇನ್ಯಾರು ಒಡ್ಡೋಕ್ಕೆ ಸಾಧ್ಯ ಇಲ್ಲ. ಇದು ಒಬ್ರನ್ನೊಬ್ಬರನ್ನ ದೂರ ಇಟ್ಟು ಟೆಸ್ಟ್ ಮಾಡುತ್ತೆ. ಇನ್ನೊಬ್ಬರನ್ನ ನಮ್ಮ ಲೈಫ್ನ ಮಧ್ಯದಲ್ಲಿ ತಂದಿಟ್ಟು ಟೆಸ್ಟ್ ಮಾಡುತ್ತೆ. ಭಿನ್ನಾಭಿಪ್ರಾಯಗಳನ್ನು ತಂದು ಟೆಸ್ಟ್ ಮಾಡುತ್ತೆ. ಸ್ಟೇಟಸ್ನ ಮುಂದೆ ತಂದು ಟೆಸ್ಟ್ ಮಾಡುತ್ತೆ. ಹತ್ತಿರದಲ್ಲೇ ಇಟ್ಟು ತಾಳ್ಮೆ ಎಷ್ಟಿದೆ ಅಂತ ಟೆಸ್ಟ್ ಮಾಡುತ್ತೆ. ಇಷ್ಟನ ಹಿಂದೆ ಇಟ್ಟು ಕಷ್ಟನ ಮುಂದೆ ಇಟ್ಟು ಟೆಸ್ಟ್ ಮಾಡುತ್ತೆ. ಬಂಧಗಳನ್ನು ಮುಂದೆ ತಂದು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ನೋಡಿ ಟೆಸ್ಟ್ ಮಾಡುತ್ತೆ. ನಡತೆಗೆ ದೃಢತೆಗೆ ದೊಡ್ಡ ಟೆಸ್ಟ್ನೇ ಕೊಟ್ಟು ನೋಡುತ್ತೆ. ಎಲ್ಲ ಸರಿ ಇದ್ದಾಗ ಜೊತೆಯಲ್ಲಿಟ್ಟು, ಎಲ್ಲವೂ ಕೆಟ್ಟಾಗ ದೂರ ಇಟ್ಟು ಟೆಸ್ಟ್ ಮಾಡಿ ನೋಡುತ್ತೆ. ಮನ್ನಿಸಲಾಗದ ತಪ್ಪುಗಳನ್ನು ಮಾಡಿಸಿ ಕೇಳುತ್ತೆ, ಸ್ಟಿಲ್ ಯು ವಾಂಟ್ ದಿಸ್ ಲವ್ ಅಂತ. ಇಷ್ಟೊಂದು ಪ್ರಾಯಶಃ ಇದಕ್ಕೂ ಮೀರಿದ ಟೆಸ್ಟ್ಗಳನ್ನು ಮಾಡಿ ನೋಡುತ್ತೆ. ಇದನ್ನೆಲ್ಲ ಗೆಲ್ಲೋದು ಸಾಧ್ಯನಾ? ಎಸ್, ಸಾಧ್ಯ ಅಂತ ಅಂದವ್ರಿಗೆ ಆ ಪ್ರೇಮದ ಹಿತಾಮೃತವ ಉಣಿಸುತ್ತೆ. ಇಲ್ಲ, ಇದೆಲ್ಲ ಕಷ್ಟ ಅಂದರೆ ಆಗ ಎಸ್, ಟ್ರೂ ಲವ್ ಇಸ್ ರೇರ್ ಅಂತ ಹೇಳುತ್ತೆ. ಬಿಕಾಸ್ ಟ್ರೂ ಲವ್ ಎಷ್ಟೊಂದು ಟೆಸ್ಟ್ಗಳನ್ನು ಮಾಡುತ್ತಲ್ಲ, ಆ ಟೆಸ್ಟ್ಗಳನ್ನು ಗೆಲ್ಲೋದು ಅಷ್ಟು ಸುಲಭವಲ್ಲ. ಆದ್ದರಿಂದಲೇ ಟ್ರೂ ಲವ್ ಇಸ್ ರೇರ್. ಇದಾಗಿತ್ತು ನನ್ನ ಮಾತುಗಳು, ಹಾಗೂ ಇದಾಗಿತ್ತು ಇಂದಿನ ಪ್ರೇಮನಿನಾದ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ನೇಪಾಳ ತಮ್ಮ ದೀರ್ಘ ಹಾಗೂ ವಿಶಿಷ್ಟವಾಗಿ ತೆರೆದಿರುವ ಗಡಿಯಲ್ಲಿ ಭದ್ರತೆಯನ್ನು ಕಾಪಾಡಿಕೊಳ್ಳುವ ನಿಕಟವಾಗಿ ಸಹಕರಿಸುತ್ತಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ.

ಅಗತ್ಯ ಸಮಯದಲ್ಲಿ ಉಭಯ ದೇಶಗಳು ಯಾವಾಗಲೂ ಪರಸ್ಪರ ಬೆಂಬಲವಾಗಿ ನಿಂತಿವೆ ಎಂದು ಅವರು ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ನೊಳವಿನಕೆರೆ ಬುರುಡೆಘಟ್ಟದ ಮಲ್ಲಘಟ್ಟ ಕೆರೆ ಕಾಮಗಾರಿಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಪರಿಶೀಲಿಸಿದರು. ನಂತರ ಶ್ರೀ ಕಾಡಸಿದ್ದೇಶ್ವರ ಮಠದಲ್ಲಿ ಗಂಗಾಧರೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸಿದರು. ಕಾಡಸಿದ್ದೇಶ್ವರ ಮಠದ ಡಾ ಕರಿ ಋಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಸ್ವಾಮೀಜಿಯವರು ಉಪಸ್ಥಿತರಿದ್ದು ಡಿಕೆ ಶಿವಕುಮಾರ್ ಅವರನ್ನು ಆಶೀರ್ವದಿಸಿದರು. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಜಕ್ಕೂರು ಕೆರೆಯಲ್ಲಿ ಉಡನ್ ವಾಕ್ವೇ ನಿರ್ಮಾಣ ಮಾಡುವಂತೆ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಕ್ಕೂರು ಕೆರೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಅವರು ಮಾತನಾಡಿದರು. ಇಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಫಲಿತಾಂಶ ಪ್ರಕಟವಾಗಿದ್ದು, ಈ ಬಾರಿ ಒಟ್ಟು 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹತೆ ಪಡೆದಿದ್ದಾರೆ. ಸಿಇಟಿ ಪರೀಕ್ಷೆಯ ಇಂಜಿನಿಯರಿಂಗ್ ವಿಭಾಗದ ಮೊದಲ 10 ರ್ಯಾಂಕ್ಗಳಲ್ಲಿ 4 ದಕ್ಷಿಣ ಕನ್ನಡ ಜಿಲ್ಲೆಗೆ ಲಭಿಸಿವೆ. ಮಂಗಳೂರಿನ ಇರಾ ಜೈನ್ 4ನೇ ರ್ಯಾಂಕ್, ರಿಶೋನ್ ಫೆರ್ನಾಂಡಿಸ್ 5ನೇ ರ್ಯಾಂಕ್ ಪಡೆದಿದ್ದಾರೆ. ಚಿನ್ಮಯ್ ಜಿಕೆ 7ನೇ ರ್ಯಾಂಕ್ ಹಾಗೂ ಅಭಿಸಣ್ಣಯ್ಯ 8ನೇ ರ್ಯಾಂಕ್ ಗಳಿಸಿದ್ದಾರೆ. ಜಲಜೀವನ್ ಮಿಷನ್ ಯೋಜನೆಯಡಿ ಕೇವಲ ಪೈಪ್ಲೈನ್ ಅಳವಡಿಸಿ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಸುಳ್ಳು ವರದಿ ನೀಡುತ್ತಿರುವ ಪ್ರವೃತ್ತಿ ತಕ್ಷಣ ನಿಲ್ಲಬೇಕು. ವಾಸ್ತವವಾಗಿ ನಲ್ಲಿಗಳಲ್ಲಿ ನೀರು ಬರುತ್ತಿದೆಯೇ ಎಂಬುದನ್ನು ಖುದ್ದಾಗಿ ಪರಿಶೀಲಿಸದೆ ಗುತ್ತಿಗೆದಾರರಿಗೆ ಬಿಲ್ ಪಾವತಿಸುವಂತಿಲ್ಲ ಎಂದು ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆಯಾಗುತ್ತಿರುವ ಕುರಿತು ಪರಿಶೀಲಿಸುವಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಸೂಚಿಸಿದ್ದಾರೆ. 2026ರ ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಆರ್ ಪ್ರಜ್ಞಾನಂದ ಅವರನ್ನು ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಾಮಾಜಿಕ ಜಾಲತಾಣದಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11:03:36. ಸ್ನೇಹಿತರೆ, ಸಂಜೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಹಾಗೆ ಸಂಜೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲೂ ನನ್ನ ಜೊತೆಯಾಗಿದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆಯೇ ಸಂಜೆಯಿಂದ ಪ್ರಸ್ತುತಪಡಿಸಿದಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮೆಚ್ಚುಗೆಯಾಗಿದೆ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಆಂಬ್ಯುಲೆನ್ಸ್ಗೆ ದಾರಿ ಬಿಡೋಣ, ಜೀವರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ದಾಗಲಿ. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.